ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 28 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 18 ತಾರೀಖು ಗುರುವಾರ. ಈಗ ಸಮಯ ಸರಿಯಾಗಿ 5:58:48. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಧರಣಿ ಕೆಎಸ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇಂದು ಬೆಳಗ್ಗೆ 6:10 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಡಾ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ. ಇಂದು ಬೆಳಗ್ಗೆ 6:35 ಹಾಗೂ 7:15 ಭಾವಗೀತೆಗಳು. 6:45 ರೈತರಿಗೆ ಸಲಹೆ. 6:50 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಅಷ್ಟಾಂಗ ಯೋಗ ನಿಯಮ. ಭಾಗವಹಿಸುತ್ತಾರೆ ಡಾ ಪ್ರಿನ್ಸ್ ಬಾಬರಿಯಾ, ಪ್ರಾಯೋಜಕರು ಸ್ವಸ್ಯ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ ಹಾಸನ. 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನತರಂಗ. ಭೌಗೋಳಿಕ ಸೂಚ್ಯಾಂಕ, ಈ ವಿಷಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿರುವ ಡಾ ಧರ್ಮೋಜಿರಾವ್ ಟಿವೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. 9:00 ಯೋಗಾಮೃತ, ವಿಷಯ ಥೈರಾಯ್ಡ್ ಸಮಸ್ಯೆಗೆ ಯೋಗ. ಭಾಗವಹಿಸುತ್ತಾರೆ ಡಾ ಶಿವರಾಜ್ ಸುಭಾಷ್ ತಿರ್ಲಾಪುರ, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಗಾದೆ ಗಮ್ಮತ್ತು ನೇರ ಫೋನ್ಇನ್ ಕಾರ್ಯಕ್ರಮ. 10:30 ಹಲೋ ಗೆಳೆಯರೇ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. 11:00 ಫುಲ್ವಾರಿ ಗೀತೋಂಕ ಅಂಗನ್. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿವಿ ಪಲುಸ್ಕರ್ ಅವರ ಗಾಯನ ಕೇಳಲಿದ್ದೀರಿ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ.

0: ಬಹುಮುಖ ಪ್ರತಿಭೆಯಾದಂತಹ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. 12:35 ಅಲ್ಪಿನಿಸಂ ಹಾಗೂ ವಿಟಿಲಿಗೋ, ಈ ಕುರಿತು ಕಲಬುರಗಿಯ ಶಶಿಕಾಂತ್ ಮಲ್ಕೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. 1:20 ಭಾವಗೀತೆಗಳು. 1:30 ಹಾಗೂ ಇಂದು ಮಧ್ಯಾಹ್ನ 2:40 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ. 4:00 ಹಲೋ ಫರ್ಮಾಯಿಶ್. ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹೊಳೆ ನರಸೀಪುರದ ಸಹಾಯಕ ಕೃಷಿ ನಿರ್ದೇಶಕರಾದ ಸಪ್ನಾ ಕೆಎಚ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು. ಇಂದು ರಾತ್ರಿ 8:00 ಯುವವಾಣಿ ಚಿತ್ರ ಚಿತ್ತಾರ, ಭವಿಷ್ಯ ಎಚ್ವೈ ಅವರಿಂದ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳನ್ನು ಕೇಳಲಿದ್ದೀರಿ. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಕನ್ನಡ ಭಾರತಿ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಾರಸ್ವತ ಸಂಜೆಯ ಕಾರ್ಯಕ್ರಮದ ಧ್ವನಿಮುದ್ರಣ. ಆಕಾಶವಾಣಿ ಸಾಹಿತ್ಯ ಡಾ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಡಾ ಎನ್ ರಘು, ಆಕಾಶವಾಣಿ ನಾಟಕ ಹಾಗೂ ಕೇಳುಗರು ಡಾ ಎಂಎಸ್ ವಿದ್ಯಾ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ನಮ್ಮ ನಿಲಯದಿಂದ ಮೂಡಿಬರಲಿದೆ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ವಿರಾಸತ್. ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಹಾಸನ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi arrived in Paris last night for the final leg of his visit to France. Upon his arrival in the French capital, Mr. Modi received a warm welcome from members of the Indian community gathered at his hotel. In Paris, PM Modi will attend the Viva Tech 2026 alongside French President Emmanuel Macron. The Viva Tech Summit is Europe's largest technology and startup event, where Mr. Modi is expected to highlight India's growing innovation ecosystem and technological advancements. The Prime Minister is also scheduled to address members of the Indian community during a special diaspora event. Earlier, Prime Minister Narendra Modi called for a safe, inclusive and human-centric approach to artificial intelligence, stressing that the true measure of AI lies not in the power of machines, but in how effectively it empowers ordinary people. Addressing the session on ensuring a safe, rapid and efficient rollout of AI during the G7 summit in Evian, Mr. Modi said, "Artificial intelligence has the potential to transform every aspect of human life." Highlighting the need to protect children in the digital age, the Prime Minister cautioned that while AI can enhance learning and creativity, it can also expose young users to misinformation, deepfakes and exploitation if proper safeguards are not put in place. The G7 leaders adopted 3 key declarations aimed at promoting balanced, durable and resilient growth, securing critical mineral supply chains and creating a safer digital space for miners, with several partner countries extending support to the initiatives. During the G7 summit in Evian, France, the leaders issued a statement on balanced and resilient growth, stressing the need for stable energy markets, secure supply chains and reforms in global economic institutions. They emphasized the importance of restoring safe navigation through the Strait of Hormuz, avoiding arbitrary export restrictions, and addressing widening global economic imbalances. India and the United Kingdom have announced that the Comprehensive Economic and Trade Agreement will come into force on 15th of July this year. Ministry of Commerce and Industry informed that the Agreement on Social Security, also referred to as the Double Contribution Convention, will come into effect on the same day. The Ministry also noted that the period of exemption under Double Contribution Convention has been increased from 3 years to 5 years, marking a major gain for India's temporary workers. Hailing the agreement as a triumph of economic statecraft, Union Minister for Commerce and Industry Piyush Goyal stated that the simultaneous enforcement of the Comprehensive Economic and Trade Agreement and the Double Contribution Convention will open up significant new opportunities for India's exports, as India has secured immediate duty-free access on 99% of tariff lines. He said this will allow textiles, leather, engineering, marine and processed food sectors to compete with no disadvantage and supply their world-class products. Prime Minister Modi has also said that the India-UK Comprehensive Economic and Trade Agreement will significantly boost the bilateral trade and investment between India and the United Kingdom. In a social media post, Mr. Modi said that the agreement will also unlock numerous opportunities for Indian farmers, workers, MSMEs, startups and innovators, and contribute meaningfully to the realization of Viksit Bharat 2047. In Jharkhand, voting for two Rajya Sabha seats will be held today, with Jharkhand Mukti Morcha, JMM's Baidyanath Ram, Congress candidate Pranav Jha and independent candidate Parimal Nathwani contesting the election. Polling will take place in the Jharkhand Legislative Assembly from 9 a.m. to 4 p.m, while counting of votes will begin at 5 p.m, and the results will be declared after that. In ICC Women's T20 World Cup, India defeated Netherlands by 95 runs in a Group A match at Headingley in Leeds last night. Batting first, India posted a formidable 209 for 5 in 20 overs, powered by Smriti Mandhana's 74 and Shefali Verma's 55. Smriti Mandhana was adjudged player of the match. In FIFA World Cup, England opened their Group L campaign with a 4-2 victory over Croatia at Dallas Stadium in Arlington, USA. England captain Harry Kane struck twice from the penalty spot in the 12th and 42nd minutes. And that is the end of this news bulletin.
0: ಆಕಾಶವಾಣಿ ಹಾಸನ. ಶುಭ ನುಡಿ. ನಗುವಿಗಿಂತ ದೊಡ್ಡ ಆಭರಣವಿಲ್ಲ, ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಆಯುಧವಿಲ್ಲ. ನಗು ಹಾಗೂ ಆತ್ಮವಿಶ್ವಾಸದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ, ನಿಮ್ಮ ಗೆಲುವು ನಿಶ್ಚಿತ. ಈ ಶುಭ ನುಡಿಯೊಂದಿಗೆ ಇಂದಿನ ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆರಂಭಿಸೋಣ. ಆತ್ಮೀಯ ಕೇಳುಗರಿಗೆಲ್ಲ ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆರ್.ಕೆ. ಶ್ರೀಕಂಠನ್ ಅವರು ಹಾಡಿರುವ ವ್ಯಾಸರಾಯರ ಭಕ್ತಿ ಕೃತಿ, ಹರಿನಾಮ ಜಿಹ್ವೆಯೊಳಿರಬೇಕು ನರನಾದ ಮೇಲೆ.

ಇನ್ನು ಮುಂದೆ ಕೇಳಿ ಕನಕದಾಸರ ಕೀರ್ತನೆಯನ್ನು ಹಾಡಿದ್ದಾರೆ ಎಂಎಸ್ ಶೀಲಾ. ತೋರೆ ಬೇಗನೆ ಸಖಿ ಮುತ್ತಿನ ಹಾರ ಭಾರವಾಗಿದೆ ಏನಗೆ.

ಈಗ ಕೇಳಿ. ಚರಣವತೋರು ಅರಸನೆ, ಚೆಲುವರ ಅರಸನೆ ಕರಣವತೋರು. ವ್ಯಾಸರಾಯರ ಈ ಭಕ್ತಿ ರಚನೆಯನ್ನು ಹಾಡಿದ್ದಾರೆ ಬಾಂಬೆ ಸಹೋದರಿಯರು.

ಆಕಾಶವಾಣಿ ಹಾಸನ ಕೇಂದ್ರದಿಂದ ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ವಿದ್ಯಾಭೂಷಣರ ಧ್ವನಿಯಲ್ಲಿ ಗೋಪಾಲದಾಸರ ಭಕ್ತಿಕೃತಿ ಕೋಮಲೆ ರಮಾದೇವಿಯ ನೋಡಬನ್ನೀರೇ.

ಆಕಾಶವಾಣಿ ಹಾಸನ ಸಮಯ 6:30 ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಈ ಜಗತ್ತನ್ನು ಕಣ್ಣು ತೆರೆದು ನೋಡಿದಾಗ ಎಲ್ಲವೂ ಸಂಪತ್ಭರಿತ ಸಂಪನ್ಮೂಲಗಳಾಗಿ ನಮಗೆ ಕಾಣುತ್ತದೆ. ಮನುಷ್ಯನ ಅಗತ್ಯಗಳನ್ನು ಪೂರೈಸಲು ಪರಿಸರದಲ್ಲಿ ಲಭ್ಯವಾಗುವ ಪ್ರತಿಯೊಂದು ವಸ್ತುವನ್ನು ಸಂಪನ್ಮೂಲ ಎಂದು ಕರೆಯಲಾಗಿದೆ. ಇದು ನೈಸರ್ಗಿಕವಾಗಿ ದೊರೆಯಬಹುದು ಅಥವಾ ಮಾನವನ ಸೃಷ್ಟಿಯೂ ಆಗಿರಬಹುದು. ಇವನ್ನು ಹೊರತುಪಡಿಸಿ ಕಾಣುವ ಕೇಳುವ ಎಲ್ಲವೂ ಸಂಪನ್ಮೂಲಗಳಾಗುತ್ತವೆ. ಶಬ್ದಗಳು, ಮಾತುಗಳು, ಪುಸ್ತಕಗಳು, ಹಿರಿಯರ ಅನುಭವಗಳು ಎಲ್ಲವೂ ಸಂಪನ್ಮೂಲಗಳೆಂದೇ ಪರಿಗಣಿಸಬಹುದಾಗಿದೆ. ಸಾಮಾನ್ಯವಾಗಿ ನಾವು ಪ್ರಕೃತಿಯಿಂದ ನೇರವಾಗಿ ಪಡೆದು ಯಾವುದೇ ರೀತಿಯಲ್ಲಿ ಅದನ್ನು ಸಂಸ್ಕರಿಸದೆ ಬಳಸುವ ಸಂಪನ್ಮೂಲಗಳನ್ನು ಸ್ವಾಭಾವಿಕ ಸಂಪನ್ಮೂಲಗಳೆಂದು ಪರಿಗಣಿಸುತ್ತೇವೆ. ಗಾಳಿ, ಬೆಳಕು, ನೀರು, ಅರಣ್ಯ, ಖನಿಜಗಳು, ಹೀಗೆ ಇವು ಅಪಾರವಾಗಿ ನಮಗೆ ದೊರಕುತ್ತದೆ. ಕೆಲವು ಬಳಸಿದಷ್ಟು ಹೇರಳವಾಗಿ ಪ್ರಕೃತಿಯಲ್ಲಿ ಮತ್ತೆ ಮತ್ತೆ ಉತ್ಪತ್ತಿಯಾಗುತ್ತದೆ. ಇನ್ನು ಕೆಲವು ಸಂಪನ್ಮೂಲಗಳು ಪ್ರಮಾಣದಲ್ಲಿ ಸೀಮಿತವಾಗಿರುತ್ತದೆ. ಇವುಗಳನ್ನು ಒಮ್ಮೆ ಬಳಸಿದರೆ ಮರಳಿ ಪಡೆಯಲು ಅಥವಾ ಸೃಷ್ಟಿಯಾಗಲು ಲಕ್ಷಾಂತರ ವರ್ಷಗಳು ಬೇಕಾಗುತ್ತದೆ. ಪೆಟ್ರೋಲಿಯಂ ಮೊದಲಾದವನ್ನು ಇಲ್ಲಿ ಗಮನಿಸಬಹುದು. ಮಾನವ ಸಂಪನ್ಮೂಲಗಳು ನಮ್ಮಲ್ಲಿ ಬಹಳಷ್ಟಿದೆ. ವ್ಯಕ್ತಿಗಳ ಜ್ಞಾನ, ಕೌಶಲ್ಯ, ಪ್ರತಿಭೆ, ಪದವಿ, ಅವರ ವೃತ್ತಿ ಅನುಭವಗಳು, ಜೀವನಾನುಭವಗಳು, ಬುದ್ಧಿವಂತಿಕೆಗಳು ಅಮೂಲ್ಯವಾದ ಸಂಪನ್ಮೂಲಗಳು. ಏಕೆಂದರೆ ಮಾನವರು ತಮ್ಮ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಸಮಾಜ ಹಾಗೂ ದೇಶದ ಅಭಿವೃದ್ಧಿಗೆ ಕೊಡುಗೆಯಾಗುತ್ತಾರೆ. ಮನುಷ್ಯರು ತಮ್ಮ ಆವಿಷ್ಕಾರ ಮತ್ತು ಸಂಶೋಧನೆಗಳಿಂದ ಬದುಕನ್ನು ಸುಲಭವಾಗಿ ನಿರ್ವಹಿಸುವಲ್ಲಿ ಕೊಡುಗೆ ನೀಡಿರುತ್ತಾರೆ. ಗ್ರಂಥಾಲಯಗಳು, ಬೋಧಕರು, ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ಸಂಪತ್ತಾಗುತ್ತದೆ. ಭೂಮಿ, ಕಾರ್ಮಿಕರು, ರೈತರು, ಬಂಡವಾಳ, ಉದ್ಯಮಶೀಲತೆ, ಇವು ಆರ್ಥಿಕ ಸಂಪನ್ಮೂಲಗಳಾಗುತ್ತವೆ. ಇದರಿಂದ ಉತ್ಪಾದನೆ ಹೆಚ್ಚುತ್ತದೆ, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತವೆ, ದೇಶದ ಆರ್ಥಿಕ ಬೆಳವಣಿಗೆ ಉತ್ತಮವಾಗುತ್ತದೆ.

0: ಕಲೆ, ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿ, ತಂತ್ರಜ್ಞಾನ, ಸಂಶೋಧನೆಗಳು, ಪ್ರಯೋಗಗಳು ಎಲ್ಲವೂ ಸಂಪನ್ಮೂಲಗಳಾಗುವ ಈ ಹೊತ್ತಿಗೆ ಅವೆಲ್ಲವುಗಳನ್ನು ಯೋಗ್ಯ ರೀತಿಯಲ್ಲಿ ಬಳಸುವ ವಿವೇಚನೆಯು ನಮ್ಮದಾಗಬೇಕು. ಅದು ಸ್ವಾಭಾವಿಕವಾಗಿರಬಹುದು ಅಥವಾ ಮಾನವ ನಿರ್ಮಿತವಾಗಬಹುದು. ನಮ್ಮೆಲ್ಲ ಸಂಪತ್ತುಗಳು ಇಂದಿನ ಅಗತ್ಯಗಳನ್ನು ಮಿತಿಯಲ್ಲಿ ಪೂರೈಸಿಕೊಳ್ಳುವುದರ ಜೊತೆಗೆ ಭವಿಷ್ಯದ ಪೀಳಿಗೆಗೂ ಉಳಿಸುವ ಗುರುತರ ಜವಾಬ್ದಾರಿ ಎಲ್ಲರ ಮೇಲಿದೆ. ಅತಿಯಾದ ಬಳಕೆ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಹಾಗೆ ನೋಡುವುದಾದರೆ ಪ್ಲಾಸ್ಟಿಕ್, ಕಾಗದ ಮತ್ತು ಗಾಜಿನ ವಸ್ತುಗಳನ್ನು ಮರುಬಳಕೆ ಮಾಡುವ ಮೂಲಕ ಕಚ್ಚಾ ವಸ್ತುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು, ವಿದ್ಯುತ್, ನೀರು ಮತ್ತು ಇಂಧನಗಳ ಅನಗತ್ಯ ಬಳಕೆಯನ್ನು ಕಡಿಮೆ ಮಾಡುವುದು, ಮಳೆ ಕೊಯ್ಲು, ಹನಿ ನೀರಾವರಿ ಪದ್ಧತಿ ಮುಖಾಂತರ ನೀರಿನ ಮಿತಬಳಕೆ ಮಾಡುವುದು, ಅರಣ್ಯನಾಶ ಕಡಿಮೆ ಮಾಡುವುದು, ಗಿಡಗಳನ್ನು ನೆಡುವುದು, ಕಲ್ಲಿದ್ದಲು ಮತ್ತು ಪೆಟ್ರೋಲ್ನಂತಹ ಇಂಧನಗಳನ್ನು ಉಳಿಸಲು ಸೌರಶಕ್ತಿ, ವಾಯುಶಕ್ತಿಯಂತಹ ಪರ್ಯಾಯ ನವೀಕರಿಸಬಹುದಾದ ಇಂಧನಗಳ ಬಳಕೆ ಮಾಡಬೇಕು. ಸಂಪನ್ಮೂಲಗಳ ವಿವೇಚನಾತ್ಮಕ ಬಳಕೆಯಿಂದ ಮಾಲಿನ್ಯವನ್ನು ತಡೆಗಟ್ಟಬಹುದು. ಪರಿಸರಕ್ಕೆ ಹಾನಿಕಾರಕವಾದ ಪದಾರ್ಥಗಳು ಅಥವಾ ಶಕ್ತಿಗಳು ಸೇರಿ ಜೀವಿಗಳ ಆರೋಗ್ಯ ಮತ್ತು ಪ್ರಕೃತಿಗೆ ಹಾನಿ ಮಾಡುವ ಸ್ಥಿತಿ ಮಾಲಿನ್ಯವಾಗುತ್ತದೆ. ವಾಹನಗಳು, ಕಾರ್ಖಾನೆಗಳು ಹೊರಸೂಸುವ ಹೊಗೆ ವಾಯುಮಾಲಿನ್ಯವನ್ನುಂಟು ಮಾಡಿದರೆ ನದಿಗಳು, ಕೆರೆಗಳು, ಸಮುದ್ರಗಳಿಗೆ ತ್ಯಾಜ್ಯಗಳು, ರಾಸಾಯನಿಕಗಳು ಸೇರಿ ಜಲಮಾಲಿನ್ಯವನ್ನುಂಟು ಮಾಡುತ್ತದೆ. ಹಾಗೆಯೇ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ, ಅತಿಯಾದ ಕಟ್ಟಡಗಳ ನಿರ್ಮಾಣದಿಂದ ಮಣ್ಣು ಮಾಲಿನ್ಯಗೊಳ್ಳುತ್ತಿದೆ. ಕರ್ಕಶವಾದ ಶಬ್ದಗಳು ಶಬ್ದ ಮಾಲಿನ್ಯವನ್ನುಂಟು ಮಾಡುತ್ತದೆ. ಹಾಗೆಯೇ ಅಣುಶಕ್ತಿಗಳಿಂದ ವಿಕಿರಣ ಮಾಲಿನ್ಯ ಉಂಟಾಗಿ ಆರೋಗ್ಯ ಸಮಸ್ಯೆಗಳು, ಪರಿಸರ ಹಾನಿ, ಪ್ರಾಣಿ ಮತ್ತು ಸಸ್ಯಗಳ ನಾಶ ಉಂಟಾಗುತ್ತದೆ. ಹವಾಮಾನ ಬದಲಾವಣೆ ಉಂಟಾಗುತ್ತದೆ. ಪ್ರಕೃತಿಯು ನಮ್ಮ ಎಲ್ಲಾ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತದೆಂದು ನಮಗೆಲ್ಲರಿಗೂ ಗೊತ್ತು. ಆದರೆ ನಾವು ಅದನ್ನು ಅತಿಯಾಗಿ ದುರುಪಯೋಗಪಡಿಸಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿ ಶೋಷಣೆ ಮಾಡುತ್ತಿದ್ದರೆ ಭವಿಷ್ಯದಲ್ಲಿ ಯಾವುದೇ ಸಂಪನ್ಮೂಲಗಳು ಲಭ್ಯವಿರುವುದಿಲ್ಲ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳ, ಮಾನವ ಸಂಪನ್ಮೂಲಗಳ, ಆರ್ಥಿಕ ಸಂಪನ್ಮೂಲಗಳ, ಶೈಕ್ಷಣಿಕ ಸಂಪನ್ಮೂಲಗಳ ಸುಸ್ಥಿರ ಮತ್ತು ವ್ಯವಸ್ಥಿತ ನಿರ್ವಹಣೆಯಿಂದ ವರ್ತಮಾನ ಮತ್ತು ಭವಿಷ್ಯ ಎರಡೂ ಸುಂದರವಾಗಿರುತ್ತದೆ.
1: ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ ಭಾವಗೀತೆಗಳು ಆರಂಭದಲ್ಲಿ ಕೇಳಿ ಬಿಕೆ ಸುಮಿತ್ರಾ ಅವರ ಸ್ವರದಲ್ಲಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಕವಿತೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ನಾವು ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನ ಸಾಗಾಣಿಕೆ ಮಾಡುವ ಮೂಲಕ ನಾವು ಅದನ್ನ ನಮ್ಮ ಮನೆಗೆ ತಲುಪಿಸಿಕೊಳ್ತೇವೆ ಅಥವಾ ಮಾರುಕಟ್ಟೆಗೂ ಕೂಡ ಕೊಂಡೊಯ್ತೇವೆ. ಸಾಮಾನ್ಯವಾಗಿ ಎತ್ತಿನ ಗಾಡಿ, ಟೈರ್ ಗಾಡಿ, ಟ್ರ್ಯಾಕ್ಟರು, ಟ್ರಕ್ಕು, ರೈಲು, ವಿಮಾನ, ಹಡಗು ಇತ್ಯಾದಿ ವಾಹನಗಳನ್ನು ಬಳಸಿ ಆಹಾರ ಸಾಮಗ್ರಿಗಳನ್ನು ಸಾಗಣೆಯನ್ನು ಮಾಡತಕ್ಕಂಥದ್ದು ಸಾಮಾನ್ಯ. ಯಂತ್ರಗಳನ್ನು ಬಳಸದೆ ಕೊಯ್ಲು ಮಾಡಿದಾಗ ಕಟಾವು ಮಾಡಿದ್ದನ್ನು ಒಕ್ಕಣೆ ಸ್ಥಳಕ್ಕೂ ಕೂಡ ಸಾಗಿಸ್ತಕ್ಕಂತಹ ಅನಿವಾರ್ಯತೆ ನಮ್ಮ ಕೃಷಿಕರಿಗೆ ಬೀಳುತ್ತೆ. ಕೊಯ್ಲು ಮಾಡಿದ ಒಕ್ಕಣೆಯ ನಂತರ ಅವುಗಳನ್ನು ದಲ್ಲಾಳಿ ಮಂಡಿಗಳಿಗೆ ಅಥವಾ ಮಾರುಕಟ್ಟೆಗೆ ಹೀಗೆ ಬೇರೆ ಬೇರೆ ಜಾಗಗಳಿಗೆ ಅವುಗಳನ್ನು ಸಾಗಾಣಿಕೆಯನ್ನು ಮಾಡಬೇಕಾಗುತ್ತೆ. ಸಾಗಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾವು ನಮ್ಮ ಉತ್ಪನ್ನಗಳನ್ನು ತುಂಬಿರತಕ್ಕಂತಹ ಪೆಟ್ಟಿಗೆ ಅಥವಾ ಚೀಲಗಳನ್ನು ಹಾನಿಯಾಗದ ಹಾಗೆ ಸರಿಯಾಗಿ ಜೋಡಿಸಬೇಕು. ಚಲಿಸುವಾಗ ಬೀಳದ ಹಾಗೆ ಅದನ್ನು ಗಟ್ಟಿಯಾಗಿ ಕಟ್ಟಬೇಕು. ಸಾಗಣೆ ಕಾರ್ಯವನ್ನು ತಂಪು ವಾತಾವರಣ ಇರತಕ್ಕಂತಹ ಸಮಯದಲ್ಲಿ ಅಂದರೆ ರಾತ್ರಿ ಅಥವಾ ಮುಂಜಾನೆಯ ಸಮಯ ಮಾಡಿದರೆ ಒಳ್ಳೆಯದು. ವಿವಿಧ ಬಗೆಯ ಉತ್ಪನ್ನಗಳನ್ನು ಜೊತೆಗೆ ಸಾಗಿಸುವಾಗ ಜಾಗ್ರತೆಯನ್ನು ವಹಿಸಬೇಕು. ಎಥಿಲಿನ್ ಉತ್ಪಾದಕಗಳ ಜೊತೆಗೆ ಎಥಿಲಿನ್ ಪರಿಣಾಮಕಾರಕ ಉತ್ಪನ್ನಗಳನ್ನು ಸಾಗಾಣಿಕೆಯನ್ನು ಒಟ್ಟಿಗೆ ಮಾಡಬಾರದು. ಹಾಗೆಯೇ ವಾಸನೆ ಹೊರಸೂಸ್ತಕ್ಕಂತಹ ಉತ್ಪನ್ನಗಳ ಜೊತೆಗೆ ವಾಸನೆಯನ್ನು ಹೀರಿಕೊಳ್ಳುವಂತಹ ಉತ್ಪನ್ನಗಳ ಸಾಗಣೆಯನ್ನು ಕೂಡ ಮಾಡಬಾರದು. ಸಾಗಣೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ವಾಹನದ ಮೇಲೆ ಅಗತ್ಯಕ್ಕಿಂತ ಹೆಚ್ಚು ಭಾರವನ್ನು ಹೇರಬಾರದು. ಉತ್ಪನ್ನಗಳನ್ನು ವಾಹನಕ್ಕೆ ತುಂಬಿಸುವಾಗ ಒತ್ತತಕ್ಕಂಥದ್ದು, ಎಳೆದಾಡ್ತಕ್ಕಂಥದ್ದನ್ನು ಮಾಡಬಾರ್ದು. ಹೆಚ್ಚು ಭಾರವಿರತಕ್ಕಂತಹ ಪೆಟ್ಟಿಗೆಗಳನ್ನು ಕೆಳಭಾಗದಲ್ಲಿ ಇಡಬೇಕು. ಬಳಸಿದ ಪ್ಯಾಕಿಂಗ್ ಸಾಮಾನುಗಳು ಮುರಿದು ಹೋಗಬಾರದು. ಹೆಚ್ಚು ಭಾರ ಇರುವಂತಹ ಪೆಟ್ಟಿಗೆಗಳನ್ನು ತುಂಬಿಸುವಾಗ ಹಾಗೂ ಇಳಿಸುವಾಗ ಒರಟಾಗಿ ನಿರ್ವಹಣೆಯನ್ನು ಮಾಡುವಂಥದ್ದನ್ನು ತಪ್ಪಿಸಬೇಕು. ಲೋಡ್ ಮಾಡುವಾಗ ಪೆಟ್ಟಿಗೆ ಅಥವಾ ಚೀಲಗಳನ್ನು ಸರಿಯಾಗಿ ಸಾಲಿನಲ್ಲಿ ಜೋಡಿಸಿ ಇಡಬೇಕು. ಸಮರ್ಪಕ ರೀತಿಯಲ್ಲಿ ಬುಟ್ಟಿಗಳನ್ನು ಇಳಿಸಬೇಕು.

0: ಚಲಿಸುವಾಗ ನಡುಗದ ಹಾಗೆ ಸೂಕ್ತ ಏರ್ ಸಸ್ಪೆನ್ಷನ್ ವ್ಯವಸ್ಥೆ ಇರತಕ್ಕಂತಹ ವಾಹನದಲ್ಲಿ ಕೃಷಿ ಉತ್ಪನ್ನಗಳನ್ನು ಸಾಗಾಣಿಕೆಯನ್ನು ಮಾಡಬೇಕು. ಸರಿಯಾದ ಪ್ಯಾಕಿಂಗ್ ಮೂಲಕ ಚಲಿಸುವಾಗ ಆಗ್ತಕ್ಕಂತಹ ಹಾನಿಯನ್ನು ಕೂಡ ನಾವು ತಡೆಯಬಹುದು. ವಾಹನ ಹೆಚ್ಚು ಬಿಸಿಯಾಗದಂತೆ ಗಾಳಿಯಾಡುವಿಕೆ ಕೂಡ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನು ನಾವು ಸಾಗಾಣಿಕೆ ಮಾಡುವ ಮುನ್ನವೇ ಪರಿಶೀಲನೆಯನ್ನು ಮಾಡಬೇಕು. ತೆರೆದ ಸಾಗಣೆ ವಿಧಾನದಲ್ಲಿ ಉತ್ಪನ್ನವನ್ನು ಹೆಚ್ಚು ಸಮಯ ವಾಹನದಲ್ಲಿ ಇಡಬಾರದು. ಸಾಗಣೆಗೆ ಬಳಸ್ತಕ್ಕಂತಹ ವಾಹನವನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಆನಂತರ ಸಾಗಣೆಯನ್ನು ಮಾಡಬೇಕು. ಹೀಗೆ ಸಾಗಾಣಿಕೆಯಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಕೃಷಿ ಉತ್ಪನ್ನಗಳು ಹಾಳಾಗದ ಹಾಗೆ, ವ್ಯಯ ಆಗದ ಹಾಗೆ ನಾವು ನೋಡಿಕೊಳ್ಳಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಆಕಾಶವಾಣಿ ಹಾಸನ. ಯೋಗೋತ್ಸವ
1: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
3: ಹಾಸನದ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸೂಕ್ತವಾದ ಆಹಾರ, ಜೀವನ ಶೈಲಿ ಹಾಗೂ ಯೋಗಾಭ್ಯಾಸದ ಸಲಹೆ ಮತ್ತು ತೂಕ ಇಳಿಸುವ ವಿಶೇಷ ಆಯುರ್ವೇದ ಚಿಕಿತ್ಸೆ ಲಭ್ಯವಿದೆ. ಆಸಕ್ತರು ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಹೊರರೋಗಿ ಕೊಠಡಿ 9 ಸಂಪರ್ಕಿಸಿ ಪ್ರಯೋಜನ ಪಡೆಯಬಹುದಾಗಿದೆ.
1: ಅಷ್ಟಾಂಗ ಯೋಗದಲ್ಲಿ ನಿಯಮ, ಈ ಕುರಿತು ಡಾಕ್ಟರ್ ಪ್ರಿನ್ಸ್ ಬಾಬರಿಯಾ ಅವರಿಂದ ಮಾಹಿತಿ.
4: ನಮಸ್ಕಾರ. ನಮ್ಮ ಈ ವೇಗದ ಕಾರ್ಯನಿರತರ ಇರುವ ಜಗತ್ತಿನಲ್ಲಿ ನಾವು ಯೋಗವನ್ನು ಕೇವಲ ದೈಹಿಕ ಆಸನಗಳು ಅಥವಾ ಸ್ಟ್ರೆಚಿಂಗ್ ಎಂದು ಭಾವಿಸುತ್ತೇವೆ. ಆದರೆ ಈ ಪ್ರಾಚೀನ ವಿಜ್ಞಾನದ ನಿಜವಾದ ಜಾದು ಯೋಗ ಮ್ಯಾಟ್ನಿಂದ ಹೊರಗೆ ನಡೆಯುತ್ತದೆ. ಅದನ್ನು ನಾವು ನಿಯಮಗಳು ಎಂಬುವ ಆಳವಾದ ನಿರ್ದೇಶಗಳ ಮೂಲಕ ನೋಡಬಹುದು. ಈ 5 ನಿಯಮಗಳನ್ನು ನಿಮ್ಮ ಮಾನಸಿಕ ಸ್ವಾಸ್ಥ್ಯ ಮತ್ತು ದೈನಂದಿನ ಸಂತುಲನಕ್ಕೆ ಒಂದು ಪರ್ಸನಲ್ ಟೂಲ್ ಕಿಟ್ ಎಂದು ಭಾವಿಸಿ. ಇವುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಸುಲಭವಾಗಿ ಅಳವಡಿಸಿಕೊಳ್ಳುವುದು ಎಂದು ನೋಡೋಣ. ಮೊದಲನೆಯದು ಶೌಚ, ಅಂದ್ರೆ ಶುದ್ಧತೆ. ಇದು ಕೇವಲ ಕೈ ತೊಳೆಯುವುದು ಅಥವಾ ಸ್ವಚ್ಛವಾಗಿ ಇಡೋದು ಮಾತ್ರ ಅಲ್ಲ, ಇದು ಶುದ್ಧ ಆಹಾರ ಸೇವಿಸುವುದು, ನಕಾರಾತ್ಮಕ ಮಾಧ್ಯಮಗಳನ್ನು ದೂರ ಇಡೋದು ಮತ್ತು ಸ್ಪಷ್ಟವಾದ ಸಕಾರಾತ್ಮಕ ಆಲೋಚನೆ ಇಟ್ಟುಕೊಳ್ಳುವುದರ ಬಗ್ಗೆ. ನಾವು ನಮ್ಮ ಆಂತರಿಕ ಮತ್ತು ಬಾಹ್ಯ ಜಗತ್ತನ್ನು ಸ್ವಚ್ಛಗೊಳಿಸಿದಾಗ ದೀರ್ಘಕಾಲದ ಒತ್ತಡದು ಸ್ವಾಭಾವಿಕವಾಗಿ ಕಡಿಮೆ ಆಗುತ್ತದೆ. ಮುಂದಿನದು ಸಂತೋಷ, ಅಂದ್ರೆ ತೃಪ್ತಿ. ಯಾವಾಗ್ಲೂ ಒಡುತ್ತಾ ಇನ್ನೂ ಬೇಕು ಅನ್ನುವ ಈ ಸಮಾಜದಲ್ಲಿ ಸಂತೋಷ ನಮ್ಮನ್ನು ಒಂದು ಕ್ಷಣ ನಿಲ್ಲಲು ಹೇಳುತ್ತದೆ. ಇದು ಕೃತಜ್ಞತೆಯ ಅಭ್ಯಾಸ. ನಮ್ಮ ಬಳಿ ಈಗ ಇರುವುದಲ್ಲಿ ನಿಜವಾದ ಖುಷಿಯನ್ನು ಹುಡುಕುವುದು. ಆಮೇಲೆ ಬರೋದು ತಪಸ್ಸು ಅಥವಾ ಶಿಸ್ತು. ಇದು ನಿಮ್ಮ ಆಂತರಿಕ ಬೆಂಕಿ. ಆರೋಗ್ಯಕರ ದಿನಚರಿಯನ್ನು ಪಾಲಿಸು, ಕಷ್ಟಪಟ್ಟು ಕೆಲಸ ಮಾಡುವು ಮತ್ತು ಜೀವನ ಕಷ್ಟವಾಗಿದ್ದಾಗಲೂ ಧೈರ್ಯ ಬೆಳೆಸಿಕೊಳ್ಳುವುದು, ಛಲ ಇರಬೇಕು. 4 ಸ್ವ ಅಧ್ಯಯ, ಅಂದ್ರೆ ಸ್ವಯಂ ಅಧ್ಯಯನ. ನಿಮ್ಮ ಸ್ವಾಂತ ಅಭ್ಯಾಸಗಳ ಬಗ್ಗೆ ನಿಮಗೆ ನಿಜವಾಗಲೂ ಅರಿವಿದ್ದೆಯಾ? ಸ್ವಾಧ್ಯಯ ನಮ್ಮನ್ನು ವಿಮರ್ಶೆ ಇಲ್ಲದೆ ನಮ್ಮ ವರ್ತನೆಯನ್ನು ಗಮನಿಸಲು ಮತ್ತು ಕೇವಲ ಗುರಿ ಇಲ್ಲದೆ ಜೀವನ ನಡೆಸುವ ಬದಲು ಜ್ಞಾನವನ್ನು ಹುಡುಕಲು ಪ್ರೋತ್ಸಾಹಿಸುತ್ತದೆ. ಕೊನೆಯದಾಗಿ ಈಶ್ವರ ಪ್ರಣಿಧಾನ, ಶರಣಾಗತಿ. ನಾವು ಎಲ್ಲವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಎಂಬ ಸುಂದರವಾದ ಶಾಂತವಾದ ಸತ್ಯ ಇದು. ನಮ್ಮ ಅತ್ಯುತ್ತಮ ಪ್ರಯತ್ನವು ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟಾಗ ನಮ್ಮ ಹೆಗಲಿನಿಂದ ದೊಡ್ಡ ಆತಂಕದ ಭಾರ ಕಡಿಮೆಯಾಗುತ್ತದೆ. ನಿಯಮಗಳನ್ನು ಅಭ್ಯಾಸ ಮಾಡಲು ನಿಮಗೆ ಯೋಗ ಮ್ಯಾಟ್ ಬೇಕಾಗಿಲ್ಲ. ಇವತ್ತು ಒಂದನ್ನು ಆರಿಸಿಕೊಳ್ಳಿ ಮತ್ತು ನಿಮ್ಮ ಸಾಧಾರಣ ದಿನಚರಿಯ ಹೇಗೆ ಜಾಗೃತ ಮತ್ತು ಚೈತನ್ಯದಾಯಕ ಜೀವನವಾಗಿ ಬದಲಾಗುತ್ತದೆ ಅದು ನೋಡಿ. ಧನ್ಯವಾದಗಳು.
1: ಇದುವರೆಗೆ ಅಷ್ಟಾಂಗ ಯೋಗದಲ್ಲಿ ನಿಯಮ, ಈ ಕುರಿತು ಡಾಕ್ಟರ್ ಪ್ರಿನ್ಸ್ ಬಾಬರಿ

0: ಅವರಿಂದ ಮಾಹಿತಿ ಮೂಡಿಬಂತು.
1: ಯೋಗೋತ್ಸವ
2: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್,
3: ನೆರವು ಹೆಚ್ ಜೆ ಲಕ್ಷ್ಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 8:30 ಜನತರಂಗ ಕಾರ್ಯಕ್ರಮದಲ್ಲಿ ಭೌಗೋಳಿಕ ಸೂಚ್ಯಂಕ ಈ ವಿಷಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿರುವ ಡಾಕ್ಟರ್ ಧರ್ಮೋಜಿರಾವ್ ಟಿವೈ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇಂದು ಬೆಳಗ್ಗೆ 9:00 ಯೋಗಾಮೃತ. ಇಂದಿನ ವಿಷಯ ಥೈರಾಯ್ಡ್ ಸಮಸ್ಯೆಗೆ ಯೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ಶಿವರಾಜ್ ಸುಭಾಷ್ ತಿರ್ಲಾಪುರ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.

ಇಂದು ಬೆಳಗ್ಗೆ 9:10 ಮಾಯಾವಿ ಮನಮೆಚ್ಚಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 10:00 ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 0817272. 10:30 ಹಲೋ ಗೆಳೆಯರೇ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141686887.

ಆಕಾಶವಾಣಿ ಹಾಸನ. ಸಮಯ 6:55 ಆಗುತ್ತಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:02:18 ಇನ್ನು ಮುಂದೆ ಕೆಲವೊಂದು ಪ್ರಕಟಣೆಗಳು. 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವ

0: ಇಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟ್ರಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
4: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
5: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
4: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
6: ಅಯ್ಯೋ ಮಕ್ಕಳೇ, ತಡೀರಿ 1 ನಿಮಿಷ, ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
4: ಹೌದಾ?
5: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
7: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ, ಬೆಳಿಗ್ಗೆ 9 ಸಂಜೆ 4 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಮಾಹಿತಿ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ಇಂದು ನಡೆಯಲಿದೆ. ಬೆಳಿಗ್ಗೆ 9 ಸಂಜೆ 4 ಮತದಾನ ನಡೆಯಲಿದ್ದು, ಸಂಜೆ 5 ಮತಗಣಿಕೆ ಕಾರ್ಯ ಆರಂಭವಾಗಲಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್

0: ಕಾರ್ತಿಕ್ ಸ್ಪರ್ಧಿಸಿದ್ದರೆ ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೈಗೆಟಕುವ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ದೊರೆಯುವಂತೆ ಮಾಡಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಡಿ ದರ ಪರಿಷ್ಕರಣೆಗೆ ಅನುಮೋದನೆ ನೀಡಲಾಗಿದ್ದು, ಇದರಿಂದ ಉತ್ತಮ ಆರೋಗ್ಯ ಸೇವೆಗಳ ಸೌಲಭ್ಯ ಪಡೆಯಬಹುದು ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಿಸುವ ಸರ್ಕಾರದ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಜಯದೇವ ಆಸ್ಪತ್ರೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸಲು ಆಡಳಿತವನ್ನು ಬೆಂಗಳೂರಿನಿಂದ ವಿಕೇಂದ್ರೀಕರಣಗೊಳಿಸಿ ಮೈಸೂರು ಮತ್ತು ಕಲಬುರಗಿ ಆಸ್ಪತ್ರೆಗಳಿಗೆ ಸ್ವಾಯತ್ತತೆ ಹಾಗೂ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ನೀಡಲಾಗುವುದು ಎಂದರು. ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ನೀಗಿಸಲು ಈಗಾಗಲೇ ಬೆಂಗಳೂರು ಮೈಸೂರಿಗೆ 10 ಮತ್ತು ಕಲಬುರಗಿಗೆ 6 ಕಾರ್ಡಿಯಾಲಜಿಸ್ಟ್ ಸೇರಿದಂತೆ ಹಲವು ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಇಡೀ ರಾಜ್ಯದಲ್ಲಿ 56,000 ಹುದ್ದೆಗಳ ಭರ್ತಿಗೆ ಕಾಲಮಿತಿ ನಿಗದಿಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಿಸಿ ಯುವಜನರನ್ನು ಮಾದಕ ವಸ್ತು ಬಳಕೆಯ ವಿನಾಶಕಾರಿ ಪರಿಣಾಮಗಳಿಂದ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ನಡೆಸಿದ ಸಂಘಟಿತ ಮಾದಕ ವಸ್ತುಗಳ ವಿರೋಧಿ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಮತ್ತು ನಿಷೇಧಿತ ವಸ್ತುಗಳ ಅಕ್ರಮ ಮಾರಾಟದ ಮೇಲೆ ದಾಳಿ ನಡೆಸಿ 2 ವಿದೇಶಿ ಪ್ರಜೆಗಳು ಸೇರಿದಂತೆ 23 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ ನೈಸರ್ಗಿಕ ಮಾದಕ ವಸ್ತುಗಳು, ಸಿಂಥೆಟಿಕ್ ಸೈಕೋಸ್ಟಿಮ್ಯುಲೆಂಟ್ಸ್ ಹಾಗೂ ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆಗಸ್ಟ್ 21-23 ಸುಪ್ರೀಂ ಕೋರ್ಟ್ ಹಮ್ಮಿಕೊಂಡಿರುವ ಸಮಾಧಾನ ಸಮಾರೋಹ ವಿಶೇಷ ಲೋಕಅದಾಲತ್ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಭಿಪ್ರಾಯಿಸಿದ್ದಾರೆ. ವಿಶೇಷ ಲೋಕಅದಾಲತ್ ಕುರಿತಂತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರದ ಎಲ್ಲಾ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಇಲಾಖೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಮುಖಾಮುಖಿಯಾಗಿ ಬಗೆಹರಿಸಿಕೊಳ್ಳಲು ಮುಂದಾಗಬೇಕು. ಲೋಕಅದಾಲತ್ನಲ್ಲಿ ಸರ್ಕಾರಕ್ಕೆ ಆಗುವ ಪ್ರಯೋಜನಗಳ ಕುರಿತು ಇಲಾಖಾ ಮಟ್ಟದಲ್ಲಿ ಕೂಲಂಕಷವಾಗಿ ಚರ್ಚಿಸಿ ಬಹಳ ವರ್ಷಗಳಿಂದ ಬಗೆಹರಿಯದ ಪ್ರಕರಣಗಳಿಗೆ ಮುಕ್ತಿ ನೀಡಬೇಕು ಎಂದರು. ಸುಪ್ರೀಂ ಕೋರ್ಟ್ ಸಹ ಈಗಾಗಲೇ ಬಗೆಹರಿಸಬಹುದಾದ ಪ್ರಕರಣಗಳ ಪಟ್ಟಿ ಮಾಡಿದ್ದು, ಪಟ್ಟಿ ಮಾಡಲಾದ ವಿಷಯಗಳನ್ನು ಬಿಟ್ಟು ಉಳಿದ ಪ್ರಕರಣಗಳಿದ್ದಲ್ಲಿ ಸಹ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಸಂಬಂಧಿಸಿದ ವಕೀಲರೊಂದಿಗೆ ಚರ್ಚೆ ನಡೆಸುವಂತೆ ಅವರು ಸೂಚನೆ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 21 ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಗೆ ಸಿದ್ಧತೆಗಳು ಭರದಿಂದ ನಡೆದಿದ್ದು, ಬೆಳಗಾವಿ ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲು ಸರ್ವ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ದೈಹಿಕ ಶೈಕ್ಷಕರ ನೇತೃತ್ವದಲ್ಲಿ ಆಯಾ ತಾಲೂಕು

0: ಕೇಂದ್ರಗಳಲ್ಲಿ ಈಗಾಗಲೇ ಯೋಗ ಪ್ರದರ್ಶನ ನಡೆಸಲಾಗುತ್ತಿದೆ. 21ರಂದು ಸುವರ್ಣ ವಿಧಾನಸೌಧದ ಎದುರು ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ನಿಮಿತ್ತ ಇದೇ 19ರಂದು ಬೆಳಗಾವಿ ನಗರದಲ್ಲಿ ಯೋಗ ನಡಿಗೆ ಬೃಹತ್ ಜಾಥಾ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡಬೇಕಂತಂದ್ಬಿಟ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಒಂದು ಆ ಘೋಷವಾಕ್ಯವನ್ನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 19ನೇ ತಾರೀಕಿಗೆ ಬೆಳಿಗ್ಗೆ 9:00 ಒಂದು ಯೋಗ ನಡಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಿಂದ ಬೊಗಾರೇಶ್ವರವರೆಗೂ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಜೂನ್ 21ರಂದು ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಬೆಳಿಗ್ಗೆ 6:00 to 8:00 ಸಂಭ್ರಮದಿಂದ ಆಚರಿಸಲು ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ.
0: ವಿವಿಧ ಇಲಾಖೆಗಳಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣ ಪ್ರಯೋಜನವನ್ನು ಅಲ್ಪಸಂಖ್ಯಾತ ಸಮುದಾಯದ ಜನತೆಗೆ ಸಮರ್ಪಕವಾಗಿ ತಲುಪಿಸುವಂತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಎಚ್ಚರ ವಹಿಸಬೇಕು, ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು, ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು, ಕಳೆದ 10 ವರ್ಷಗಳ ವಿದ್ಯಾರ್ಥಿಗಳ ದಾಖಲಾತಿ, ಶಾಲೆ ಬಿಟ್ಟವರ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದವರ ವಿವರಗಳನ್ನೊಳಗೊಂಡ ವರದಿಯನ್ನು 10 ದಿನಗಳಲ್ಲಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದರು. ಪೌರ ಕಾರ್ಮಿಕರ ಕುಟುಂಬಗಳ ಆರೋಗ್ಯಕ್ಕಾಗಿ ಸರ್ಕಾರ ಜಾರಿಗೊಳಿಸಿರುವ ಆರೋಗ್ಯ ವಿಮೆ ಯೋಜನೆಯನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೌರ ಕಾರ್ಮಿಕರ ಆರೋಗ್ಯ ಭದ್ರತೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಇದಕ್ಕಾಗಿ 5 ಲಕ್ಷ ಮೌಲ್ಯದ ವಿಶೇಷ ಆರೋಗ್ಯ ವಿಮೆ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆ ಮೂಲಕ ತುರ್ತು ಸಂದರ್ಭದಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿನ ನೀರು ಸಂಗ್ರಹ ಮತ್ತು ನೀರಿನ ಮೂಲಗಳ ಸ್ವಚ್ಛತೆಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವರ್ಣಿತ್ ನೇಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಈ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವ ಹೆಚ್ಚಿರುತ್ತದೆ, ಹಾಗಾಗಿ ನೀರಿನ ಮೂಲಗಳ ಸ್ವಚ್ಛತೆ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ, ಬೆಳಿಗ್ಗೆ 9ರಿಂದ ಸಂಜೆ 4ರವರೆಗೆ ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ, ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರ ಭರವಸೆ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ಹಾಸನ. ಭಾವಗೀತೆಗಳು. ಕೆಎಸ್ ನರಸಿಂಹಸ್ವಾಮಿ ಅವರ ಕವಿತೆಯನ್ನು ಹಾಡಿದ್ದಾರೆ ಮಧುರಾ ದೀಕ್ಷಿತ್.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶ್ರೀರಕ್ಷಾ ಅರವಿಂದ್ ಹಾಗೂ ಕೆಎಸ್ ಸುರೇಖ ಅವರ ಸ್ವರಗಳಲ್ಲಿ ಚೆನ್ನವೀರ ಕಣಿವೆ ಅವರ ಭಾವರಚನೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ದಿನಾಂಕ 21/6/2026 ನಡೆಯುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಸಂಬಂಧಿಸಿದಂತೆ ದಿನಾಂಕ 19/6/2026 ಬೆಳಗ್ಗೆ 7:45 ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಯೋಗ ವಾಕ್ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು ಮತ್ತು ದಿನಾಂಕ 21/6/2026 ಬೆಳಗ್ಗೆ 7:00 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಹಾಸನದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯೋಗಾಸಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸುವಂತೆ ಜಿಲ್ಲಾ ಆಯುಷ್ ಅಧಿಕಾರಿಗಳ ಪ್ರಕಟಣೆ ಕೋರಿದೆ. ಪ್ರಕಟಣೆ ಕೇಳಿದಿರಿ.

ಮತ್ತೊಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಲ್ಯಾಟರಲ್ ಎಂಟ್ರಿ ಸ್ಕೀಂ ಮುಖಾಂತರ ಮೂರನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಆಫ್ಲೈನ್ ಮೂಲಕ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿರುವ ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್

ಮತ್ತು ವಿದ್ಯುತ್ ವಿಭಾಗಗಳಲ್ಲಿ ಸೀಟುಗಳು ಲಭ್ಯವಿದ್ದು 2 ವರ್ಷಗಳ ಐಟಿಐ ದ್ವಿತೀಯ ಪಿಯುಸಿಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು 3ನೇ ಸೆಮಿಸ್ಟರ್ ಆಫ್ಲೈನ್ ಮೂಲಕ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/2026 ಆಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಪ್ರವೇಶ ಪಡೆಯಬಹುದಾಗಿದೆ ಎಂದು ಪ್ರಾಂಶುಪಾಲರು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9019749869 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ಆನಂತರ ವಾರ್ತಾ ಪ್ರಸಾರ.

0: ಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ. ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ July 15 ಜಾರಿ. ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಮತ್ತು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್. ನೆದರ್ಲೆಂಡ್ಸ್ ವಿರುದ್ದ ಭಾರತಕ್ಕೆ 95 ರನ್ ಜಯ. ವಾರ್ತೆಗಳ ವಿವರ. G7 ಶೃಂಗಸಭೆಯನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಫ್ರಾನ್ಸ್ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ತಡರಾತ್ರಿ ಪ್ಯಾರಿಸ್ ತಲುಪಿದ್ದಾರೆ. ಪ್ಯಾರಿಸ್ಗೆ ಆಗಮಿಸಿದ ಪ್ರಧಾನಿಯವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಸ್ವಾಗತಿಸಿತು. ಪ್ರಧಾನಿ ನರೇಂದ್ರ ಮೋದಿ ಇಂದು ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಸಮಾವೇಶವಾದ ವಿವಾಟೆಕ್ 2026ನಲ್ಲಿ ಭಾಗವಹಿಸಲಿದ್ದಾರೆ. ಈ ಬಾರಿಯ ಶೃಂಗಸಭೆಯಲ್ಲಿ ಭಾರತವು ಅತಿದೊಡ್ಡ ಮಳಿಗೆಯನ್ನು ಹೊಂದಿದ್ದು ಇದು ಭಾರತ ಮತ್ತು ಯುರೋಪ್ ನಡುವಿನ ತಾಂತ್ರಿಕ ಸಹಭಾಗಿತ್ವದ ಬಲವಾದ ಸಂಕೇತವಾಗಿದೆ. ಇಲ್ಲಿ ಪ್ರಧಾನಿಯವರು ಭಾರತದ ಡಿಜಿಟಲ್ ಕ್ರಾಂತಿ ಮತ್ತು ಜಾಗತಿಕ ತಾಂತ್ರಿಕ ಪ್ರಗತಿಯ ಕುರಿತು ಭಾಷಣ ಮಾಡಲಿದ್ದಾರೆ. ಇನ್ನು ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ಜಾಗತಿಕ ಆಡಳಿತ ಮತ್ತು ನೀತಿ ನಿರೂಪಣೆಯಲ್ಲಿ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದರು. ಜಾಗತಿಕ ಏಳಿಗೆಗಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳ ಜೊತೆ ನಿಕಟವಾಗಿ ಕೆಲಸ ಮಾಡುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಅಲ್ಲದೆ ವೆಸ್ಟ್ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಭಿವೃದ್ದಿಶೀಲ ರಾಷ್ಟಗಳ ಮೇಲಾಗುತ್ತಿರುವ ಪರಿಣಾಮಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು G7 ದೇಶಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟಗಳ ಸಾಮರ್ಥ್ಯವನ್ನು ಜೋಡಿಸುವ ಮೂಲಕ ವ್ಯಾಪಾರ ಹಾಗೂ ಸಂಪರ್ಕವನ್ನು ವೃದ್ಧಿಸುವ ಹೊಸ ಚೌಕಟ್ಟನ್ನು ಪ್ರಸ್ತಾಪಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮನ್, ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸೇರಿದಂತೆ ಹಲವು ಜಾಗತಿಕ ನಾಯಕರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವಿಶೇಷವಾಗಿ ಅಧ್ಯಕ್ಷ ಟ್ರಂಪ್ ಅವರೊಂದಿಗಿನ ಭೇಟಿಯಲ್ಲಿ ಇರಾನ್ ಜೊತೆಗಿನ ವಾಷಿಂಗ್ಟನ್ ಶಾಂತಿ ಒಪ್ಪಂದದ ಅನುಷ್ಠಾನದ ಸಮಯದಲ್ಲಿ ಭಾರತೀಯ ನಾವಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಬೇಕೆಂದು ಪ್ರಧಾನಿ ಮನವಿ ಮಾಡಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7

0: ಶೃಂಗಸಭೆಯಲ್ಲಿ ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗೆ ಪೂರಕವಾದ ಮೂರು ಪ್ರಮುಖ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಾಗಿದೆ. ಸಮತೋಲಿತ ಆರ್ಥಿಕ ಪ್ರಗತಿ, ಸ್ಥಿರ ಇಂಧನ ಮಾರುಕಟ್ಟೆ ಹಾಗೂ ಪೂರೈಕೆ ಸರಪಳಿಯ ಬಲವರ್ಧನೆಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗಿದ್ದು, ಜಾಗತಿಕ ಆರ್ಥಿಕ ಸಂಸ್ಥೆಗಳ ಸುಧಾರಣೆಗೆ ಕರೆ ನೀಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ನೌಕಾಯಾನ ಮರುಸ್ಥಾಪನೆ ಹಾಗೂ ಅನಿಯಂತ್ರಿತ ರಫ್ತು ನಿರ್ಬಂಧಗಳ ನಿವಾರಣೆಗೆ ಆಗ್ರಹಿಸಿರುವ ನಾಯಕರು ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಿದ್ದತೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅಪ್ರಾಪ್ತ ವಯಸ್ಕರಿಗೆ ಸುರಕ್ಷಿತ ಡಿಜಿಟಲ್ ಜಾಗವನ್ನು ನಿರ್ಮಿಸುವ G7 ಘೋಷಣೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸಂಪೂರ್ಣ ಬೆಂಬಲ ಸೂಚಿಸಿವೆ. ಡಿಜಿಟಲ್ ವೇದಿಕೆಗಳಲ್ಲಿ ಕಟ್ಟುನಿಟ್ಟಿನ ವಯಸ್ಸಿನ ದೃಢೀಕರಣ, ಪೋಷಕರ ನಿಯಂತ್ರಣ ಹಾಗೂ ಡೀಪ್ ಫೇಕ್ ಮತ್ತು ಕೃತಕ ಬುದ್ದಿಮತ್ತೆಯ ಅಪಾಯಗಳಿಂದ ಮಕ್ಕಳನ್ನು ರಕ್ಷಿಸುವ ಕ್ರಮಗಳಿಗೆ G7 ಕರೆ ನೀಡಿದೆ. ಆನ್ಲೈನ್ನಲ್ಲಿ ಮಕ್ಕಳ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ದ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಒಕ್ಕೂಟವು ಪುನರುಚ್ಚರಿಸಿದೆ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಇದೇ ವರ್ಷದ July 15 ಅಧಿಕೃತವಾಗಿ ಜಾರಿಗೆ ಬರಲಿದೆ ಎಂದು ಉಭಯ ದೇಶಗಳು ಜಂಟಿಯಾಗಿ ಘೋಷಿಸಿವೆ. ಇದರ ಜೊತೆಗೆ ಉದ್ಯೋಗಿಗಳ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ DCC ಒಪ್ಪಂದವೂ ಸಹ ಏಕಕಾಲದಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ಒಪ್ಪಂದದ ಅಡಿಯಲ್ಲಿ ವಿನಾಯಿತಿ ಅವಧಿಯನ್ನು 3-5 ವರ್ಷಗಳಿಗೆ ಹೆಚ್ಚಿಸಲಾಗಿದ್ದು, ಇದು ಯುಕೆಯಲ್ಲಿರುವ ಭಾರತದ ತಾತ್ಕಾಲಿಕ ಉದ್ಯೋಗಿಗಳಿಗೆ ಅನುಕೂಲ ಕಲ್ಪಿಸಲಿದೆ. ಈ ಜಂಟಿ ಒಪ್ಪಂದವನ್ನು ಆರ್ಥಿಕ ರಾಜತಾಂತ್ರಿಕತೆಯ ಮಹತ್ವದ ವಿಜಯ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ಈ ಮೈತ್ರಿಯಿಂದಾಗಿ ಭಾರತ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡ 99% ಸುಂಕದ ಶ್ರೇಣಿಗಳ ಮೇಲೆ ತಕ್ಷಣದ ಸುಂಕ ಮುಕ್ತ ಪ್ರವೇಶವನ್ನು ಪಡೆದುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳಿಗೆ ಇಂದು ಮತದಾನ ನಡೆಯಲಿದೆ. ಚುನಾವಣಾ ಕಣದಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, ಜೆಎಂಎಂ ಪಕ್ಷದ ಅಭ್ಯರ್ಥಿ ಬೈದ್ಯನಾಥ್ ರಾಮ್, ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಮತ್ತು ಪಕ್ಷೇತರ ಅಭ್ಯರ್ಥಿ ಪರಿಮಳ್ ನತ್ವಾನಿ ಸ್ಪರ್ಧೆಯಲ್ಲಿದ್ದಾರೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ ಪ್ರಕ್ರಿಯೆ ಜರುಗಲಿದ್ದು, ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆ ಪೂರ್ಣಗೊಂಡ ತಕ್ಷಣ ಫಲಿತಾಂಶ ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7 ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಮೊದಲ ದಿನದಂದು ರಾಷ್ಟಪತಿ ಮಧ್ಯಪ್ರದೇಶದ ಬೆತುಲ್ನಲ್ಲಿ ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 2 ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯ್ ರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21 ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ ತತ್ವಗಳೊಂದಿಗೆ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಕೇಂದ್ರ ಸರ್ಕಾರದ ಸಮನ್ವಯ ಮತ್ತು ಬಹುಮುಖ್ಯ ಕಾರ್ಯತಂತ್ರ ದೇಶವನ್ನು ನಕ್ಸಲಿಸಂ ಮತ್ತು ಮಾವೋವಾದಿ ಭಯೋತ್ಪಾದನೆಯಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಕಟ್ಟುನಿಟ್ಟಿನ ಭದ್ರತಾ ಕಾರ್ಯಾಚರಣೆ, ಆರ್ಥಿಕ ಸಂಪನ್ಮೂಲಗಳ ತಡೆ ಹಾಗೂ ತ್ವರಿತ ಅಭಿವೃದ್ದಿ ಯೋಜನೆಗಳ ಅನುಷ್ಠಾನ ಈ ಪ್ರಮುಖ ಬದಲಾವಣೆಗೆ ಕಾರಣವಾಗಿದೆ. ಆಪರೇಷನ್ ಆಕ್ಟೋಪಸ್, ಆಪರೇಷನ್ ಡಬಲ್ ಬುಲ್, ಆಪರೇಷನ್ ಥಂಡರ್ ಸ್ಟಾಮ್, ಆಪರೇಷನ್ ಬ್ಲಾಕ್ ಫಾರೆಸ್ಟ್ನಂತಹ ಅನೇಕ ಕಾರ್ಯಾಚರಣೆಗಳು ಮಾವೋವಾದಿಗಳನ್ನು ಹತ್ತಿಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಲೀಡ್ಸ್ ಎಡಿಂಗ್ಲೆಯಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ಭಾರತೀಯ ವನಿತಾ ತಂಡ ನೆದರ್ಲ್ಯಾಂಡ್ಸ್ ತಂಡವನ್ನು 95 ರನ್ಗಳಿಂದ ಮಣಿಸಿದೆ. ಸ್ಮೃತಿ ಮಂದಾನಾ ಅವರ 74 ಹಾಗೂ ಶೆಫಾಲಿ ವರ್ಮಾ ಅವರ 55 ರನ್ಗಳ ನೆರವಿನೊಂದಿಗೆ ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 209 ರನ್ ಗಳಿಸಿತು. 210 ರನ್ಗಳ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸ್ಮೃತಿ ಮಂದಾನಾಗೆ ಪಂದ್ಯಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ನೀಡಲಾಯಿತು. ಲಕ್ನೋನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 170 ರನ್ಗಳಿಂದ ಮಣಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ಕೈವಶ ಮಾಡಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ 49.5 ಓವರ್ಗಳಲ್ಲಿ ಶುಭ್ಮನ್ ಗಿಲ್ ಹಾಗೂ 125 ರನ್ಗಳೊಂದಿಗೆ ಇಶಾನ್ ಕಿಶನ್ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ, ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ July 15 ಜಾರಿ, ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ನೆದರ್ಲ್ಯಾಂಡ್ಸ್ ವಿರುದ್ದ ಭಾರತಕ್ಕೆ 95 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
4: ಆಕಾಶವಾಣಿ ಹಾಸನ ಸವಿಗಾನ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಹುಷಾ ಗಣೇಶ್ ಅವರ ಯುಗಳ ಸ್ವರದಲ್ಲಿರುವ ಮೈಸೂರು ಜಾಣ ಚಿತ್ರದ ಗೀತೆ. ಈ ಗೀತೆಗೆ ರಾಗಜೋಡಣೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಸಿ, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ವಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9018 61858.
4: ಸವಿಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಓಕುಳಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ ಹಾಗೂ ಕಸ್ತೂರಿ ಶಂಕರ್. ಕುವೆಂಪು ಅವರ ಸಾಹಿತ್ಯಕ್ಕೆ ಬಿ ಕಾರಂತ್ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

0: ಸಮಯ ಸರಿಯಾಗಿ 8:30.04. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಎಫ್ಎಂ 102.2 MHz.
2: ಜನತರಂಗ ಜನತರಂಗ ಜನತರಂಗ ಜನತರಂಗ.
3: ಕೇಳುಗರೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಕೇಳೋಣ ಭೌಗೋಳಿಕ ಸೂಚ್ಯಂಕ. ಈ ಕುರಿತು ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಡಾಕ್ಟರ್ ಧರ್ಮೋಜಿ ರಾವ್ ಟಿವೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್.
4: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ಧರ್ಮೋಜಿ ರಾವ್ ಟಿವೈ ಅವರು. ಸರ್ ನಮಸ್ಕಾರ.
5: ನಮಸ್ತೆ ಮೇಡಮ್,
4: ಕಾರ್ಯಕ್ರಮಕ್ಕೆ ಸ್ವಾಗತ.
5: ಧನ್ಯವಾದ.
4: ಇತ್ತೀಚೆಗೆ ನೀವು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದ್ರೆ ಜಿಐ ಟ್ಯಾಗ್ ಅಂತ ಹೇಳ್ಬೋದು, ಜಿಐ ಟ್ಯಾಗ್ ಕುರಿತಂತೆ PhD ಅವಾರ್ಡ್ ಅನ್ನ ಪಡೆದುಕೊಂಡಿದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಯಾಕೆ ಕರೆದಿದ್ದು ಅಂತಂದ್ರೆ, ಈ ಜಿಐ ಟ್ಯಾಗ್ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಈಗ ಚನ್ನಪಟ್ಟಣದ ಗೊಂಬೆ ಇರಬಹುದು, ಆ ತರದ ಹಲವಾರು ಅಂದ್ರೆ ಅದೇ ಜಾಗದ ಉತ್ಪನ್ನಗಳು ಜಗತ್ತಿನಾದ್ಯಂತ ತಮ್ಮ ಮಹತ್ವವನ್ನ ಪಡೆದುಕೊಂಡಿವೆ. ಆ ತರದನ್ ಕುರಿತು ನೀವು ಒಂದು ಅಧ್ಯಯನ ಮಾಡಿಬಿಟ್ಟು PhD ಪದವಿಯನ್ನ ಪಡೆದುಕೊಂಡಿದ್ದೀರಿ. ಏನಿದು ಜಿಐ ಟ್ಯಾಗ್ ಅಂದ್ರೆ?
5: ಜಿಐ ಟ್ಯಾಗ್ ಅಂದ್ರೆ ಇದು ಹೊಸದಲ್ಲ ಮೇಡಮ್, ಮೊದಲಿಂದಲೂ ಒಂದು ಉತ್ಪನ್ನ ಒಂದು ಪ್ರದೇಶದಿಂದ ಹೋಗ್ತಿದೆ ಅಂದ್ರೆ ಅದೇ ಆದ ಬ್ರಾಂಡ್ ನೇಮ್ ಅಂತ ಇರ್ತವೆ, ಅಥವಾ ಒಂದು ಗುಡ್ ವಿಲ್ ಅನ್ನ ಕ್ಯಾರಿ ಮಾಡುತ್ತೆ. ಈ ತರ ಇರಬೇಕಾದ್ರೆ ಅದಕ್ಕೆ ಒಂದು ಹಿಸ್ಟ್ರಿ ಇದೆ. ಅಂದ್ರೆ ಬ್ರಿಟಿಷರು ಅಥವಾ ಯಾರೇ ಇಲ್ಲಿಗೆ ಬಂದು ವ್ಯಾಪಾರ ಮಾಡಿದ್ರು ಅಂದ್ರೆ ಕಾರಣನೇ ಆ ಪದಾರ್ಥಗಳಿಗಿದ್ದ ಆ ಮಹತ್ವ ಮತ್ತೆ ಖ್ಯಾತಿ ಅಂತ ಹೇಳ್ತೀವಿ. ಅದೇ ರೀತಿ ಇದು ಫಾರ್ಮಲ್ ಆಗಿ ಶುರುವಾಗಿದ್ದು ಯುರೋಪ್ ಕಂಟ್ರೀಸ್ ಅಲ್ಲಿ. ಅಂದ್ರೆ ಈ ಜಿಯೋಗ್ರಫಿಕಲ್ ಇಂಡಿಕೇಶನ್, ಈ ರೆಪ್ಯುಟೇಷನ್ ನೀನು ರಕ್ಷಣೆ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂತ. ಯಾವಾಗ ಅಂತ ಹೇಳಿದ್ರೆ 1756 ಪೋರ್ಚುಗಲ್ ಅಲ್ಲಿ ಒಂದು ಬಂದವರು ಇದೆ ಡೌರೋ ಅಂತ. ಆ ಡೌರೋ ಪೋರ್ಟ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ದ್ರಾಕ್ಷಿಯಿಂದ ವೈನ್ ತಯಾರು ಮಾಡ್ತಾರೆ. ಅದು ಯುರೋಪ್ ಅಲ್ಲೆಲ್ಲ ಮಾರಾಟ ಆಗ್ಬೇಕಾದ್ರೆ ಆ ಡೌರ್ ವೈನ್ ಅನ್ನ ಏನ್ ಮಾಡ್ತಾರೆ, ಯುರೋಪ್ ಅಲ್ಲಿ ಬೇರೆ ಕಡೆ ಪ್ರದೇಶದಲ್ಲೂ ಬೆಳೆದಿದ್ದನ್ನ ತಂದು ಅಲ್ಲಿ ಡೌರೋ ವೈನ್ ಅಂತ ಮಾರ್ತಾ ಇರ್ತಾರೆ. ಆ ತರ ಮಾರ್ತಿರೋ ಟೈಮ್ ಅಲ್ಲಿ ಪೋರ್ಚುಗೀಸ್ ವೈನ್ ಏನಿತ್ತು ಪೋರ್ಚುಗಲ್ದು, ಅದ್ರ ಸೇಲ್ಸ್ ಅಂದ್ರೆ ಮಾರಾಟ ಕುಸಿತ ಕಾಣುತ್ತೆ. ಇದಕ್ಕೆ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಅಬೊಲಿಷನ್ ಆಫ್ ವರ್ಜಿನ್ ಅಂತ ಫಸ್ಟ್ ಟೈಮ್ ಶುರು ಮಾಡ್ತಾರೆ. ಅಂದ್ರೆ ಡೌರೋ ಕಂಪನಿದು ಅಂದ್ರೆ ಡೌರೋ ಬಂದರಿಂದ ಬಂದ ವೈನ್ ಅಂತ ಒಂದು ನೇಮ್ನ ಕೊಟ್ಟು ಮಾರಾಟ ಮಾಡಕ್ಕೆ ಶುರು ಆಗ್ತಾರೆ. ಆಗ ಅದಕ್ಕೆ ಸುಮ್ನೆ ಹೇಳದ ಒಂದು ಕಾಯ್ದೆ ಮುಖಾಂತರ ಅಂದ್ರೆ ಚಾರ್ಟರ್ ಮೂಲಕ ಅದನ್ನ ಮಾಡ್ತಾರೆ. ಅಲ್ಲಿಂದ ಏನಾಗುತ್ತೆ, 1883 ಪ್ಯಾರಿಸ್ ಒಪ್ಪಂದ ಆದಾಗ ಫಸ್ಟ್ ಟೈಮ್ ಇದು ಬೆಳಕಿಗೆ ಬರುತ್ತೆ. ಈ ತರ ಪ್ರದೇಶಗಳಲ್ಲಿ ಇರೋ ವಸ್ತುಗಳ ಮೇಲೆ ಒಂದು ಏನು ಅದ್ರ

0: ಪ್ಲೇಸ್ ನೇಮ್ ಅಟ್ಯಾಚ್ ಆಗಿರುತ್ತೆ, ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ. ಅದಾದ್ಮೇಲೆ ಇದು ಫಾರ್ಮಲ್ ಆಗಿ ಡಿಸ್ಕಷನ್ ಬರೋದು 1919 ಅಲ್ಲಿ ಮ್ಯಾಡ್ರಿಡ್ ಒಪ್ಪಂದದಲ್ಲಿ ಬರುತ್ತೆ. ಅಲ್ಲಿಂದ ಶುರು ಆಗಿದ್ದು ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಆಗಿದ್ದು ಟ್ರಿಪ್ಸ್ ಅಗ್ರಿಮೆಂಟ್. ನಮಗೆಲ್ಲ ಗೊತ್ತಿದೆ WTO ಎಸ್ಟಾಬ್ಲಿಷ್ ಆದ್ಮೇಲೆ ಎಲ್ಲಾ ಕಂಟ್ರೀಸ್ ಅದರ ಅಂಡರ್ ಬಂದಾಗ ಆ ಟ್ರಿಪ್ಸ್ ಅಂತ ಹೇಳಿದ್ರೆ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ, ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಂತ ಏನ್ ಹೇಳ್ತೀವಿ, ಭೌಗೋಳಿಕ ಸೂಚಕಗಳು ಅಂತ. ಇದು ಒಂದು IP, ಬೌದ್ಧಿಕ ಆಸ್ತಿ ಅಂತ ಪರಿಗಣನೆ ಮಾಡಿದ್ದಾರೆ. ಯಾರು WTO ಸದಸ್ಯರಾಗಿರ್ತಾರೆ ಅವರು ಕಂಪಲ್ಸರಿ WTO ಅಲ್ಲಿರೋ ಪ್ರೊಟೆಕ್ಷನ್ ನ ಕೊಡಬೇಕು. ಅದಕ್ಕೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಇದೆ. ಅಂದ್ರೆ ಮೂರು ರೀತಿ ಹೆಸರುಗಳನ್ನ ಪ್ರೊಟೆಕ್ಟ್ ಮಾಡ್ತೀವಿ.
1: ಯಾವ್ಯಾವ ರೀತಿ?
0: ಒಂದು ಟ್ರೇಡ್ ಮಾರ್ಕ್ ಲಾ ದಲ್ಲಿ ಮಾಡ್ತೀವಿ, ಇಲ್ಲ ವ್ಯವಹಾರಗಳನ್ನ ಏನು ನಿಯಂತ್ರಣ ಮಾಡ್ತೀವಿ ಅದೇ ಕಾನೂನು ಒಳಗಡೆನೂ ಸೇರಿಸಿ ಪ್ರೊಟೆಕ್ಷನ್ ಮಾಡ್ತೀವಿ, ಇಲ್ಲ ಅಂದ್ರೆ ಸೆಪರೇಟ್ ಇದಕ್ಕೆ ಅಂತಲೇ ಒಂದು ಲಾನ ಮಾಡಿ ಪ್ರೊಟೆಕ್ಟ್ ಮಾಡ್ತೀವಿ. ಮೇನ್ ಆಗಿ ಮೂರು ಸಿಸ್ಟಮ್ ನೋಡ್ತೀವಿ, ಒಂದು ಚೈನಾದಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಒಂದು ಯುರೋಪಿಯನ್ ಮತ್ತೆ ಇನ್ನೊಂದು ಅಮೆರಿಕನ್ ಮಾಡೆಲ್ ಇದೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ದೇ ಆದ ಒಂದು ಸೆಪರೇಟ್ ಲಾನ ತಗೊಬಂದಿದೆ ಯುರೋಪಿಯನ್ ಮಾಡೆಲ್ ಅಲ್ಲಿ.
1: ಏನು ಉಪಯೋಗ ಸರ್ ಇದು GI ಟ್ಯಾಗ್?
0: GI ಅನ್ನೋದು ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನೋದು. ಈಗ ಸಪೋಸ್ ನೀವು ಯಾವ್ದೋ ಒಂದು ಈಗ ಚನ್ನಪಟ್ಟಣ ಗೊಂಬೆ ಅಂತ ಹೇಳಿದ್ರೆ, ಚನ್ನಪಟ್ಟಣದಲ್ಲಿ ಮಾಡಿದ್ರೆ ಅಷ್ಟೇ ಅದಕ್ಕೆ ಬೆಲೆ. ಅಲ್ಲಿನ ಕುಶಲಕರ್ಮಿಗಳು ಏನ್ ಮಾಡ್ತಾರೆ ಅಂದ್ರೆ, ಏನು ಅದನ್ನ ಕ್ಯಾರಿ ಮಾಡಿರ್ತಾರೆ ವಂಶ ಪಾರಂಪರ್ಯವಾಗಿ, ಅದನ್ನ ಬೇರೆ ಯಾರೋ ಮಾಡಿ ನಾವು ಚನ್ನಪಟ್ಟಣ ಗೊಂಬೆ ಅಂತ ಮಾಡಿದ್ರೆ ನಾವು ಅದನ್ನ ಲೀಗಲ್ ಆಗಿ ಏನು ಕ್ವಶನ್ ಮಾಡಕ್ ಆಗಲ್ಲ. ಈ GI ಅಲ್ಲಿ ಆ ಹಕ್ಕನ್ನ ಕೊಡುತ್ತೆ. ಅಂದ್ರೆ GI ಟ್ಯಾಗ್ ಅಂತ ಹೇಳಿದ್ರೆ ಅದು ಒಂದು ಟ್ರೇಡ್ ಮಾರ್ಕ್ ತರ. ಈ ಬ್ರಾಂಡ್ ಅಂತ ನೋಡ್ತೀವಿ ನಾವು, ಬೇರೆ ಬೇರೆ ಕಂಪನೀಸ್ ಬ್ರಾಂಡ್ ಅಂತ ಮಾರ್ತಿರ್ತಾರೆ. ಕಂಪ್ನಿದು ಅಂದ ತಕ್ಷಣ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತೀವಿ. ಹಂಗೆ ಈ ಊರಿಂದ ಆ ಪ್ರಾಡಕ್ಟ್ ಬಂದ್ರೆ ಒಳ್ಳೆ ಕ್ವಾಲಿಟಿ.
1: ಇದು GI ಟ್ಯಾಗ್ ಆಗಿರುವಂತದ್ದು ಅನ್ನೋದಕ್ಕೆ ಒಬ್ಬ ಗ್ರಾಹಕ ಹೆಂಗ್ ಕಂಡುಹಿಡಿಯೋದನ್ನ?
0: ಈಗ ಸಮಸ್ಯೆ ಇರೋದೇ ಅಲ್ಲಿ ಮೇಡಮ್. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಆಗಿದೆ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಗೊತ್ತು. ಈಗ ಚಿಕ್ಕಮಗಳೂರು ಕಾಫಿ ಅಂತ ಹೇಳ್ತೀವಿ, ಚಿಕ್ಕಮಗಳೂರು ಕಾಫಿ ಅಂದ್ರೆ ನಮ್ಮಲ್ಲೇ 5 ತರದ ಕಾಫಿನ ಬೆಳಿತೀವಿ ನಾವು. ಅರೇಬಿಕಾ ಇರ್ಬೋದು, ರೂಬಸ್ಟಾ ಇರ್ಬೋದು, ಮಲಬಾರ್ ಇರ್ಬೋದು, ಚಿಕ್ಕಮಗಳೂರು, ಈ ಕಡೆ 5 ತರದ ಕಾಫಿನ GI ಟ್ಯಾಗ್ ಆಗಿದೆ. ಬಟ್ ಅದ್ರ ಪೊಟೆನ್ಶಿಯಲ್ ನ ಹೆಂಗ್ ಯೂಸ್ ಮಾಡ್ಕೊತಿದ್ದಾರೆ, ಬಟ್ ಕನ್ಸ್ಯೂಮರ್ ಗೆ ಗೊತ್ತು ಚಿಕ್ಕಮಗಳೂರು ಕಾಫಿ ಚೆನ್ನಾಗಿದೆ ಅಂತ. ಬಟ್ ಆದ್ರೆ ಪ್ರೊಡ್ಯೂಸರ್ ಗೆ ಅದ್ರ ಲಾಭ ಸಿಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಂದ್ರೆ ಪ್ರೊಡ್ಯೂಸರ್ ಮತ್ತೆ ಕನ್ಸ್ಯೂಮರ್ ನಡುವೆ ಲಿಂಕ್ ಆಗ್ತಿಲ್ಲ, ಅಂದ್ರೆ ಆ ಸಂಬಂಧ ಕೊಂಡಿ ಆಗ್ತಿಲ್ಲ. ಈಗ ಚಿಕ್ಕಮಗಳೂರು ಕಾಫಿ ಅಂತ ಮಾರ್ತಾರೆ ಅಂದ್ರೆ ಅದಕ್ಕೋಸ್ಕರ ಆಥರೈಸ್ ಯೂಸರ್ಸ್ ಅಂತ, ಅಧಿಕೃತ ಬಳಕೆದಾರರು ಅಂತ. ಈ ಟ್ರೇಡ್ ಮಾರ್ಕ್ ನ ಯಾರೋ ಒಬ್ರು ಬಿಸ್ನೆಸ್ ತಗೊಳುತ್ತೆ ಅಂದ್ರೆ ವ್ಯಾಪಾರ ಗುರುತು ಅಂದ್ರೆ, ಅದೇ ರೀತಿ GI ಟ್ಯಾಗ್ ನ ಆಥರೈಸ್ ಯೂಸರ್ಸ್ ಅಂತ ಐಡೆಂಟಿಫೈ ಮಾಡುತ್ತೆ. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, GI ಟ್ಯಾಗ್ ಅನ್ನೋದು ಒಂದು ಕಮ್ಯುನಿಟಿ ಅಸೆಟ್, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು. ಒಬ್ರಿಗಷ್ಟೇ ಅಲ್ಲ, ಅಂದ್ರೆ ನಾವೇನ್ ಮಾಡ್ತೀವಿ ಕಾಫಿ ಬೆಳೆಗಾರರು ಯಾರ್ಯಾರು ಇರ್ತಾರೆ, ಯಾರ್ಯಾರು ಬೆಳೀತಾರೆ, ಎಲ್ಲರೂ ಆಥರೈಸ್ಡ್ ಗ್ರೋಯರ್ಸ್ ಅಂತ ಐಡೆಂಟಿಫೈ ಆಗ್ತಾರೆ.
1: ಏನ್ ಲಾಭ ಸರ್ ಪ್ರೊಡ್ಯೂಸರ್ ಗೆ? ಏನ್ ಲಾಭ? ಈಗ ಕಾಫಿ ಬೆಳಿತೀವಪ್ಪ, GI ಟ್ಯಾಗ್ ಗೆ ನಾವು ರಿಜಿಸ್ಟರ್ ಆಗಿದ್ದೀವಿ, ನಮ್ಮ ಕಾಫಿಗೆ ಸಿಕ್ಕಿದೆ ಅಂದ್ರೆ ಇಂಡಿವಿಜುವಲ್ ಆಗಿ GI ಟ್ಯಾಗ್ ಮಾಡಿಸ್ಕೊಳ್ಳದ, ಅಥವಾ ಒಂದು ಊರು ಮಾಡಿಸ್ಕೊಳ್ಳದ, ಅಥವಾ ಒಂದು ಸರ್ಕಾರ ಮಾಡಿಸ್ಕೊಳ್ಳದ, ಹೇಗೆ ಇದು ಒಂದು ಸಂಸ್ಥೆ ಮಾಡಿಸ್ಕೊಳ್ಳದ?
0: ಇದು ಆಕ್ಚುಲಿ ಸರ್ಕಾರನೇ ಮಾಡ್ತಿರೋದು ಮೇಡಮ್. VTPC ವಿಶ್ವೇಶ್ವರ ಟ್ರೇಡ್ ಪ್ರಮೋಷನ್ ಸೆಂಟರ್ ಅಂತ ಬೆಂಗಳೂರಲ್ಲಿ ಇದೆ, ಕಸ್ತೂರಬಾ ರೋಡ್. ಅಲ್ಲಿ ಒಂದು GI ಗೆ ಅಂತ ಸ್ಪೆಷಲ್ ಆಫೀಸರ್ ಇದಾರೆ.
1: ಈಗ ನಾನು ಕಾಫಿ ಬೆಳೆಗಾರ, ನಾನು ಹೋಗಿ ಅಲ್ಲಿ ಅಪ್ಲೈ ಮಾಡ್ಬೇಕಾ?
0: ಅಪ್ಲೈ ಮಾಡ್ಬೇಕು ಮ್ಯಾಮ್. ನೀವು ಹೋಗಿ ಅಪ್ಲೈ ಮಾಡಿದ್ರೆ ಅದು ಪ್ರೋಸೆಸ್ ಇರುತ್ತೆ. ಅದಕ್ಕೆ ಅಂತಲೇ WTC ಒಂದು ವಿಂಗ್ ತೆಗ್ದಿರ, IP, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಮೇಡಮ್. ಅಂದ್ರೆ ಕರ್ನಾಟಕದಲ್ಲಿ 3 ಕಡೆ ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿದ್ದಾರೆ, ಒಂದು IISc, ಇನ್ನೊಂದು ರಾಮಯ್ಯ ಕಾಲೇಜಲ್ಲಿ, ಇನ್ನೊಂದು ಮಣಿಪಾಲ್ ಮಾಹೆಯಲ್ಲಿ ಮಾಡಿದ್ದಾರೆ. ಇದಕ್ಕೆ ಬೆಸ್ಟ್ ಒಂದು ಬ್ರಾಂಡಿಂಗ್ ಸ್ಟ್ರಾಟಜಿನ ಅಂದ್ರೆ ನಮ್ಮ ಇಂಡಿವಿಜುವಲ್ಸ್ ಪ್ರಾಡಕ್ಟ್ ಬ್ರಾಂಡ್ ನ ಯಾವ ತರ ಮಾಡಬೇಕು ಅನ್ನೋದಕ್ಕೆ ಉಡುಪಿ ಮಟ್ಟುಗಲ್ಲ ಕೇಳಿರ್ಬೋದು ಮ್ಯಾಮ್. ಅದಕ್ಕೆ ಒಂದು ಇತಿಹಾಸ ಇದೆ. ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ರಿಸರ್ಚ್ ಮಾಡಿದ್ರಿಂದ ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು, ಒಂದು ಮಟ್ಟು ಅನ್ನೋ ವಿಲೇಜ್ ಇದೆ, ಆ ಮಟ್ಟು ವಿಲೇಜ್ ಅಲ್ಲಿ 200 ಎಕರೆಯಲ್ಲಿ ಒಂದು ಗ್ರೋಯರ್ಸ್ದು ಅಂದ್ರೆ ಯಾರ್ಯಾರು ಬೆಳೀತಾರೋ ಅವ್ರದೊಂದು ಸಂಘ ಇದೆ, ಮತ್ತೆ ಅವ್ರದೇ ಒಂದು ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನ್ ಗೆ GI ಟ್ಯಾಗ್ ಆಥರೈಸ್ ಯೂಸರ್ಸ್ ಅಂತ, ಅಂದ್ರೆ ಮಟ್ಟುಗಳ ಬದನೆಕಾಯಿ ಅಂತ ಯೂಸ್ ಮಾಡ್ತೀವಿ ಅಂದ್ರೆ ಇಷ್ಟು ಜನ ಮಾಡಬೇಕು ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ರೈಟ್ಸ್ ನ GI ಟ್ಯಾಗ್ ಕೊಡುತ್ತೆ.
1: ಅದು ಉಪಯೋಗ ಯಾರಿಗೆ?
0: ಉಪಯೋಗ ರೈತರಿಗೆ ಮೇಡಮ್. ಅಲ್ಲಿ ಹೆಂಗ್ ರೈತರಿಗೆ ಉಪಯೋಗ ಆಗುತ್ತೆ ಅಂದ್ರೆ, ಅವರು ಪ್ರತಿದಿನ ಪ್ರೊಡ್ಯೂಸ್ ಆಗಿದ್ದನ್ನ ತಗೋಬರ್ತಾರೆ, ಯಾರು ಅವತ್ತು ಬೆಳೆದಿರಲ್ಲ ಅಂದ್ರೆ ತಂದಿರಲ್ಲ, ಅದ್ರಲ್ಲಿ 5 ಜನ ರೇಟ್ ನ ಫಿಕ್ಸ್ ಮಾಡ್ತಾರೆ. ಆ ರೇಟ್ ಫಿಕ್ಸ್ ಮಾಡಿದ್ದು ಸಾರ್ಟ್ ಆಗಿ ಅದಕ್ಕೆ ಲೇಬಲ್ ಆಗಿ ಹೋಗುತ್ತೆ. ಲೇಬಲ್ ಆಗಿ ಆಚೆ ಮಾರ್ಕೆಟ್ ಹೋದ್ರೆ ಅದಕ್ಕೆ 150 ರೂಪಾಯಿ ಕೆಜಿಗೆ ಇರುತ್ತೆ. ಲೇಬಲ್ ಇಲ್ದಲೆ ನೀವು ಮಾರಕ್ ಹೋದಾಗ ಅದು 50 ರೂಪಾಯಿ ಕೆಜಿ, ಮಾರ್ಕೆಟ್ ಅಲ್ಲಿ ಎಷ್ಟು ಇರುತ್ತೆ ಅಷ್ಟೇ ಬೆಲೆ ತಗೋತಾರೆ. ಆಮೇಲೆ ಇನ್ನೊಂದು ಉಡುಪಿ ಮಲ್ಲಿಗೆ ಇದೆ, ಶಂಕರಾಪುರ ಮಲ್ಲಿಗೆ.
1: ಕರೆಕ್ಟ್.
0: ಅದ್ರ ಹಿಸ್ಟ್ರಿ ಏನಂತ ಹೇಳಿದ್ರೆ, ಅಲ್ಲಿ ಒಬ್ರು ಉಡುಪಿನ ಮಲ್ಲಿಗೆನ ತಂದು ಬೆಳೆಸಿದ್ದು, ಬೆಳೆಯೋಕೆ ಪ್ರೋತ್ಸಾಹ ಮಾಡಿದ್ದು ಅಂತ. ಅಲ್ಲಿ ಪ್ರತಿ ಮನೆಯಲ್ಲೂ 1 ಗುಂಟೆ 2 ಗುಂಟೆ ಹಿಂಗೆ ಮಲ್ಲಿಗೆನ ಬೆಳೀತಾರೆ. ಅದ್ರ ಜೊತೆಗೆ ಇನ್ನು ಹಡಗಲಿ ಮಲ್ಲಿಗೆ ಅಂತಲೂ ಇದೆ ಮೇಡಮ್. ಹಡಗಲಿ ಮಲ್ಲಿಗೆ ಏನು ಫೇಮಸ್ ಅಂತ ಹೇಳಿದ್ರೆ, ಅದು ವಿರೂಪಾಕ್ಷ ದೇವಸ್ಥಾನಕ್ಕೆ ಪ್ರತಿದಿನ ಕುಯ್ದು ಸಂಜೆ ಬಿಟ್ರೆ ಬೆಳಗಿನ ಅಷ್ಟೊತ್ತಿಗೆ ಹೋಗ್ತಿತ್ತು ಅನ್ನೋ ಪ್ರತಿದಿನ ಹೇಳ್ತಿದ್ರು. ಅಂದ್ರೆ ಶಂಕರಾಪುರ ಮಲ್ಲಿಗೆ ಡೈರೆಕ್ಟ್ ಆಗಿ ಒಂದು ಆಪ್ನೇ ಮಾಡಿದಾರೆ ಅವರು, ಅಂದ್ರೆ ಪ್ರೈಸ್ ಎಷ್ಟಿದೆ ಪ್ರತಿದಿನ ಮುಂಬೈಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಬಟ್ ಹಡಗಲಿ ಮಲ್ಲಿಗೆ ಪ್ರಿವಿಲೇಜ್ ಇಲ್ಲ, ಅಂದ್ರೆ ಇಲ್ಲಿ ಲಿಂಕ್ ಆಗ್ತಿಲ್ಲ.
1: ಮೈಸೂರು ಮಲ್ಲಿಗೆಗಿದೆಯಾ?
0: ಮೂರು ಮಲ್ಲಿಗೆಗಳಿಗೆ ಮೂರು ತರ ಸಮಸ್ಯೆ ಇದೆ. ಈಗ ಹಡಗಲಿ ಮಲ್ಲಿಗೆ ಅನ್ನೋದನ್ನ ಜಾವದ್ ಭಾಷಾ ಅಂತ ಒಬ್ರು ಇನಿಷಿಯೇಟಿವ್ ತಗೊಂಡು ಅದನ್ನ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಆಗಿ ಪ್ರಮೋಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮೈಸೂರು ಮಲ್ಲಿಗೆ ಆಲ್ಮೋಸ್ಟ್ ಆಲ್ ಡಿಟೋರೇಷನ್ ಆಗಿದೆ. ಅಲ್ಲಿ ಬೆಳೀತಿರೋರೆ ಒಬ್ರು ಇಬ್ರು, ಕೆಸೂರು ಆ ಪ್ರದೇಶದಲ್ಲಿ ಆ ವರುಣನಾಲೆ ಬಂದಾದ್ಮೇಲೆ ಅಲ್ಲಿ ಬೆಳೆಯೋರ ಸಂಖ್ಯೆ ಕಡಿಮೆ ಆಯ್ತು. ಮಹಾರಾಜರ ಕಾಲದಲ್ಲಿ ಏನಾಗಿತ್ತು ಅಂದ್ರೆ, ಮಲ್ಲಿಗೆ ಬೆಳೆಯಕ್ಕೆ ಅಂತಲೇ ತೋಟ ಬಿಟ್ಟಿದ್ರಂತೆ. ಆಳೊಬ್ರು ಒಬ್ರು ಅಜ್ಜ ಇದ್ದವರು ತೋರಿಸಿದ್ರು, ಈ ಜಾಗದಲ್ಲೇ ಬೆಳೆಯಕ್ಕೆ ಅಂತಲೇ ತೋಟ ಬಿಟ್ಟಿದ್ರು, ಬಟ್ ಈಗೆಲ್ಲ ಸೈಟ್ ಆಗಿದಾವೆ. ಅಂದ್ರೆ ಅರ್ಬನೈಸೇಷನ್ ಒಂದು ಎಫೆಕ್ಟ್ ಮಾಡ್ತಿದೆ. ದೇವನಹಳ್ಳಿ ಪೊಮ್ಮೆಲ್ಲೋ ಅಂತ ಕೇಳ್ತೀವಿ, ಚಕೋತ, ಆ ದೇವನಹಳ್ಳಿಲಿ ಈಗ ಯಾರು ಬೆಳೀತಿಲ್ಲ, ಅಂದ್ರೆ ಸಿಗೋದು ಕಡಿಮೆ ಆಗಿದೆ. ಇನ್ನೊಂದಂತ ಹೇಳಿದ್ರೆ ಈ ತರದ್ದು ಹಡಗಲಿ ಬಾಳೆ ಅಂತ
1: ಹಡಗಿನ ಕಿತ್ತಳೆ
0: ಕಿತ್ತಳೆಗೆ ಇದೆ ಮ್ಯಾಮ್, ಕಿತ್ತಳೆಗಿದೆ, ಮಲ್ಬಾರ್ ಪೆಪ್ಪರ್, ಆಮೇಲೆ ಆಪೆಮಿಡಿ ಮಾವು ಅಂತ ಹೇಳ್ತೀವಿ, ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ, ಅದಕ್ಕಿದೆ.
1: ಯಾವ ಯಾವ ಪದಾರ್ಥಗಳಿಗೆ ನಾವು ಜಿಐ ಟ್ಯಾಗ್ ಮಾಡಬಹುದು?
0: ಜಿಐ ಟ್ಯಾಗ್ ತಗೊಳ್ಳೋದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ, ಅಂದ್ರೆ ಅದಕ್ಕೆ ಅದರದ್ದೇ ಆದ ಇತಿಹಾಸ ಇರಬೇಕು, ಮತ್ತೆ ಆ ಕ್ವಾಲಿಟಿ ಆ ಪ್ರದೇಶದಲ್ಲಿ ಬೆಳೆದ್ರೆ ಮಾತ್ರ ಇರಬೇಕು. ಎಕ್ಸಾಂಪಲ್ ಶ್ರೀಗಂಧ ಮ್ಯಾಮ್, ಕರ್ನಾಟಕದ ಪ್ರದೇಶದಲ್ಲಿ ಬೆಳೆದ್ರೆ ಅದು ಕ್ವಾಲಿಟಿ ಇರುತ್ತೆ. ಅದೇ ಗಿಡನ ನೀವು ಬೇರೆ ಕಡೆ ಬೆಳೆದ್ರೆ ಆ ಕ್ವಾಲಿಟಿ ಬರಲ್ಲ. ಹಂಗಾಗಿ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ನ ಜೆಐ ರಿಜಿಸ್ಟರ್ಡ್ ಪ್ರಾಡಕ್ಟ್ ಅಂತ ನೋಡಬಹುದು. ಹಿಂದೆ ಹಂಗೆ ನಮ್ ಕರ್ನಾಟಕದಿಂದ 48 ಪ್ರಾಡಕ್ಟ್ಗೆ ಸಿಕ್ಕಿದೆ.
1: ಸ್ವಲ್ಪ ಹೇಳ್ಬೋದ?
0: ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ 48 ಪ್ರಾಡಕ್ಟ್ ಅಲ್ಲಿ ಅಗ್ರಿಕಲ್ಚರ್ 24 ಪ್ರಾಡಕ್ಟ್ಸ್ ಇದೆ, ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ 3 ಇದೆ, ಮತ್ತೆ ಹ್ಯಾಂಡಿಕ್ರಾಫ್ಟ್ಸ್ 18 ಇದೆ.
1: ಮತ್ತೆ ಆಹಾರ ಪದಾರ್ಥಗಳು?
0: ಆಹಾರ ಪದಾರ್ಥಗಳಿಗೆ ಧಾರವಾಡ ಪೇಡ ಆಗಿದೆ. ಮೈಸೂರು ವಿಳ್ಯದೆಲೆಗಿದೆ ಮ್ಯಾಮ್, ಅದ್ರದ್ದು ಒಂದು ಹೇಳ್ತೀನಿ. ಮೈಸೂರು ವಿಳ್ಯದೆಲೆ ಏನು ಆರ್ಗನೈಸ್ ಆಗಿದೆ, ಬಟ್ ಆದ್ರೆ ಅವ್ರಿಗೆ ಪ್ರಾಪರ್ ಆಗಿ ಸಪೋರ್ಟ್ ಇಲ್ಲ. ಯಾಕೆ ಅಂದ್ರೆ ಈ ಕಂಪ್ಯಾರಿಸನ್ ಇದೆ ಮ್ಯಾಮ್, ಅಂದ್ರೆ ಈಗ ವಿಳ್ಯದೆಲೆನ ತುಂಬಾ ಡಿಮ್ಯಾಂಡ್ ಇದೆ ಅಲ್ಲಿಗೆ, ಕಟ್ಟೂರು ಮತ್ತೆ ಆ ಕಡೆ ಭಾಗದಲ್ಲಿ ಅಲ್ಲಿಗೆ ಬಂದು ಪ್ರತಿದಿನ 4 ಗಂಟೆಗೆ ಸಂತೆ ಆಗುತ್ತೆ, ಬರ್ತಾರೆ ತಗೊಂಡ್ ಹೋಗ್ತಾರೆ. ಆದ್ರೆ ಅವರಿಗೆ ಮೈಸೂರು ವಿಳ್ಯದೆಲೆ ಇದಕ್ಕೆ ರೆಪ್ಯುಟೇಷನ್ ಇದೆ, ನೀವು ಪ್ರೀಮಿಯಂ ನ ಕೊಡಬೇಕು ಅಂತ ಬಾರ್ಗೈನ್ ಮಾಡೋದಕ್ಕೆ ಅವರದೊಂದು ಅಸೋಸಿಯೇಷನ್ ಇಲ್ಲ. ಅವ್ರು ಸಂತೆಗೆ ತಂದು ಆರ್ಗನೈಸ್ ಮಾಡಿ ಮಾರ್ತಾರೆ, ಬಟ್ ಅವ್ರ ಅಸೋಸಿಯೇಷನ್ ಮಾಡಿದಾಗ ಅವ್ರಿಗೆ ಬಾರ್ಗೈನಿಂಗ್ ಪವರ್ ಅಂದ್ರೆ ಜಾಸ್ತಿ ಬೆಲೆ ಕೇಳೋ ಶಕ್ತಿ ಬರುತ್ತೆ.
1: ಇದೆಲ್ಲ ಜಿಐ ಟ್ಯಾಗ್ ಆಗಿರೋದು ಬೇರೆ ಕಡೆಗೆ ಅಂದ್ರೆ ಹೊರ ದೇಶಗಳಿಗಿರ್ಬೋದು ಅಥವಾ ಹೊರ ರಾಜ್ಯಕ್ಕೆ ರಫ್ತು ಮಾಡಿದಾಗ ಇವ್ರಿಗೆ ಹೆಚ್ಚು ಲಾಭ ಆಗುತ್ತಾ?
0: ಯುರೋಪ್ ಅಲ್ಲಿ ಒಂದು ಸ್ಟಡಿ ಆಗುತ್ತೆ. ಈ ಜಿಐ ಲೇಬಲ್, ಪಿಜಿ ಪ್ರೊಟೆಕ್ಟೆಡ್ ಜಿಯೋಗ್ರಫಿಕಲ್ ಇಂಡಿಕೇಷನ್ ಲೇಬಲ್ ಅಂತ ಹೇಳ್ತೀವಿ, ಅಥವಾ ಆರಿಜಿನ್ ಅಂತ, ಪಿಜಿಒ ಪಿಜಿಐ ಲೇಬಲ್ ಅಂತ ಮಾಡಿದ್ದಾರೆ. ಯಾವಾಗ ಈ ಪಿಜಿಐ ಲೇಬಲ್ ನ ಅವರು ಅಣಸಿ ಮಾರ್ತಾರೋ ಆಗ 4% ಜಾಸ್ತಿ ಬೆಲೆನ ಗೈನ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಬೇಕಾಗಿರೋದು ಎಫರ್ಟ್ಸ್ ಎಲ್ಲರೂ ಹಾಕ್ತಿದ್ದಾರೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಜಿಐ ತಗೊಳಕ್ಕೆ ಫೀಲ್ಡ್ ಟ್ರಯಲ್ಸ್ ಇರ್ಬೋದು, ಅವನ್ನೆಲ್ಲ ಮಾಡ್ತಿದ್ದಾರೆ. ಬಟ್ ಏನಂದ್ರೆ ರೈತರನ್ನ ಮತ್ತೆ ಆ ಕಮ್ಯುನಿಟಿನ ಏನಿದೆ ಅದನ್ನ ಒಂದು ಆರ್ಗನೈಸ್ ಮಾಡಿ ಅದ್ರ ಮೂಲಕ ಹೋದ್ರೆ ಸಕ್ಸಸ್ ಸಿಗ್ಬಹುದು ಅಂತ ಒಂದು, ಅಂದ್ರೆ ಮಟ್ಟುಗಲ ಬದನೆಕಾಯಿ ಮತ್ತೆ ಶಂಕರಾಪುರ ಮಲ್ಲಿಗೆ ಇದರಿಂದ ಗೊತ್ತಾಗುತ್ತೆ ನಮ್ಗೆ.
1: ಇದರಿಂದ ಅನಾನುಕೂಲಗಳು ಇದೆಯಾ ಜಿಐ ಟ್ಯಾಗ್ ಮಾಡಿಸೋದ್ರಿಂದ? ನನಗನ್ಸಿದ್ದೇನಂತಂದ್ರೆ, ನೀವು ಹೇಳುವಾಗ ಈಗ ನಮ್ಮ ಮೈಸೂರಿನಲ್ಲಿ ಬೆಳೆದಂತ ವಿಳ್ಯದೆಲೆ ಉತ್ಕೃಷ್ಟ ಗುಣಮಟ್ಟ ಇರುತ್ತೆ ಅನ್ನೋ ಕಾರಣಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟು ಎಲ್ಲವೂ ಹೊರ ರಾಜ್ಯಕ್ಕೆ ಹೊರ ದೇಶಕ್ಕೆ ಆಗೋದ್ರಿಂದ ಸ್ಥಳೀಯವಾಗಿ ನಮ್ಗೆ
0: ಬಳಕೆ ಜಾಸ್ತಿ ಆದಾಗ ಜನಸಾಮಾನ್ಯರು ತಗೊಳ್ಳೋದು ಕಡಿಮೆ ಆಗ್ಬಹುದು ಅಂತ, ಅವ್ರಿಗೆ ಹೊರೆ ಆಗ್ಬಹುದು ಅಂತ.
1: ಹೊರೆ ಆಗ್ಬಹುದು, ಒಂದು ಸ್ಕೇರ್ಸಿಟಿ ಅದು ಆಗುತ್ತಲ್ಲ, ಎಲ್ಲವೂ ಎಕ್ಸ್ಪೋರ್ಟ್ ಆದಾಗ. ನಮ್ ದೇಶದಲ್ಲಿ ಅಥವಾ ನಾವು ಸುತ್ತಮುತ್ತ ನೋಡೋದು ಏನಂತಂದ್ರೆ, ರೈತರು ತುಂಬಾ ಚೆನ್ನಾಗಿರೋದನ್ನ ಮಾರ್ಕೆಟ್ ಗೆ ಕೊಡ್ತಾರೆ, ಅದಕ್ಕಿಂತ ಕಳಪೆ ಇರೋದನ್ನ ಅವ್ರ ಮನೆ ಬಳಕೆಗೆ ಬಳಸ್ತಾರೆ. ಈ ತರದ ಒಂದು ಅಂಶಗಳು ಕೂಡ ಬೆಳಕಿಗೆ ಬರಬಹುದಾ?
0: ಅಲ್ಲಿಗೆ ಹೋಗೋದ್ಕಿಂತ ಮುಂಚೆ ಮೇಡಮ್ ಈಗ ಒಂದು ರೆಪ್ಯುಟೇಷನ್ ನ ಯಾರೋ ಬೇರೆಯವ್ರು ಯೂಸ್ ಮಾಡ್ಕೊಳ್ಳೋದನ್ನ ಇದು ತಡೆಗಟ್ಟುತ್ತೆ. ಅಂದ್ರೆ ಮಾರ್ಕೆಟ್ ಎಂಟ್ರಿ
1: ಆಗುತ್ತೆ,
0: ತಿಳ್ಕೊಳಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಯಾರು ಈಗ ರೈತರು ಕಡಿಮೆ ರೇಟ್ಗೆ ಇದು ಮಾಡ್ತಾರೆ, ಇದು ಉತ್ಕೃಷ್ಟವಾದ ಗುಣಮಟ್ಟದ ಉತ್ಪನ್ನ ಅಂತ ಹೇಳಿ ಮಾರ್ಬೋದು. ಆಮೇಲೆ ಮಾರ್ಕೆಟ್ಗೆ ಬೇಗ ಸೇಲ್ ಆಗುತ್ತೆ, ಇದು ಆಗ್ತಿದೆ ಆಕ್ಚುಲಿ. ಯಾಕೆ ಅಂದ್ರೆ ನಾವು ರೈತರನ್ನೆಲ್ಲ ಒಂದು ಸರ್ವೆ ಮಾಡಿದಾಗ ಅಥವಾ ಕ್ವಶನ್ ಹಿಡ್ಕೊಂಡು ಹೋದಾಗ ಅವರು ಇನ್ಫಾರ್ಮಲ್ ಆಗಿ ಮಾತಾಡ್ತಾ ಈ ವಿಷಯಗಳನ್ನ ಹೇಳಿದ್ರು. ನಾವು ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ, ನಮಗೆ ಗೊತ್ತು ಜಾಸ್ತಿ ರೇಟಿಗೆ ಅವ್ರು ಮಾರ್ತಾರೆ, ಬಟ್ ನಮಗೆ ಅದು ಸಿಗ್ತಿಲ್ಲ ಅಂತ.
1: ಅಂದ್ರೆ ಮಧ್ಯವರ್ತಿಗಳಿಗೆ ಲಾಭ ಆಗುತ್ತೆ, ಬೆಳೆಗಾರರಿಗೆ ಆಗ್ತಾ ಇಲ್ಲ ಅಂತ ಅನ್ನೋದು. ಈಗ ನಿಮ್ಮ ಥೀಸಿಸ್ ಬಗ್ಗೆ ಹೇಳಿ, ಎಷ್ಟು ವರ್ಷ ಅಂದ್ರೆ ಇದೊಂಥರ ಹೊಸದೇ ಕಾನ್ಸೆಪ್ಟ್ ಅಲ್ವಾ, ಜಿಐ ಟ್ಯಾಗ್ ಮಾಡಿಸ್ಬೇಕು. ಈಗ ಬೆಳೆಯೋದು ಮಾರೋದು ಅದು ನಡೀತಾನೆ
0: ಇದೆ,
1: ಆದ್ರೆ ಈ ಬೆಳೆಗೆ ಅಥವಾ ಈ ಒಂದು ವಸ್ತುಗೆ ಇಷ್ಟೊಂದು ಜಾಗತಿಕ ಮಟ್ಟದಲ್ಲಿ ಮಹತ್ವ ಇದೆ ಅಂತ ಅದನ್ನ ರೈತರಿಗೆ ಮನವರಿಕೆ ಮಾಡಿಕೊಡೋದು, ಈಗೊಂದು ಅವಕಾಶ ಇದೆ ಅಂತ ಹೇಳೋದು ನಿಮ್ಗೆ ಎಷ್ಟು ಸವಾಲಾಯ್ತು?
0: ಆಕ್ಚುಲಿ ನನ್ನ ಈ ಪಿ ಎಚ್ ಡಿ ಟಾಪಿಕ್ ಕೊಟ್ಟಿದ್ದು ಮ್ಯಾಮ್ ಗೈಡು, ಪ್ರೊಫೆಸರ್ ಟಿ ಎಸ್ ದೇವರಾಜ ಅಂತ, ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್, ಪಿ ಜಿ ಸೆಂಟರ್ ಹೇಮಗಂಗೋತ್ರಿ, ಈಗ ಹಾಸನ ಯೂನಿವರ್ಸಿಟಿ ಅಂತ ಆಗಿದೆ. ನಾನು ಅಲ್ಲಿ ಫ್ಯಾಕಲ್ಟಿ ಆಗಿ ಜಾಯ್ನ್ ಆಗಿದ್ದೆ, ಅವ್ರು ನಮ್ ಗುರುಗಳು ಕೂಡ ಹೌದು. ನಾನು ಅಲ್ಲೇ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ್ರಿಂದ ಜಾಯ್ನ್ ಆದಾಗ ಹೇಳಿದ್ರು ನೀನ್ ಇಲ್ಲೇ ಪಿ ಎಚ್ ಡಿ ಮಾಡುವಂತೆ, ವೈಟ್ ಮಾಡು ಅಂತ. ಆಮೇಲೆ ಒಂದಿನ ಕರೆದು ಹೇಳಿದ್ರು ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಂತ ಇದೆ, ಇದ್ರ ಬಗ್ಗೆ ನೀನು ಸ್ವಲ್ಪ ಸ್ಟಡಿ ಮಾಡಿ ತಗೊಂಡ್ ಬಾ ಅಂತ. ನಾನು ತಗೊಂಡೋದೆ, ಆಮೇಲೆ ಅವರು ಅಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇಷ್ಟನ್ನ ಓದಿ, ನನಗೆ ಗೊತ್ತಿರ್ಲಿಲ್ಲ ನನಗೆ ಪಿ ಎಚ್ ಡಿ ಸೇರಿಸ್ಕೋತಾರೆ ಇದ್ರ ಮೇಲೆ ವರ್ಕ್ ಮಾಡಿಸ್ತಾರೆ ಅಂತ. ಆ ಟೈಮಲ್ಲಿ ಸರಿ ಆಯ್ತು, ಚೆನ್ನಾಗಿ ಮಾಡಿದ್ಯಾ, ಇದ್ರ ಮೇಲೆ ಪಿ ಎಚ್ ಡಿ ಮಾಡುವಂತೆ ವರ್ಕ್ ಮಾಡ್ತಿರ ನೀನು ಇದ್ರ ಮೇಲೆ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದಿನ ಬಂದು ಅವ್ರೆ ಮೈಸೂರಲ್ಲಿ ಫೈನಾನ್ಸ್ ಆಫೀಸರ್ ಆಗಿದ್ರು ಮೈಸೂರು ಯೂನಿವರ್ಸಿಟಿಗೆ, ಇಲ್ಲಿಗೆ ಹಾಸನಕ್ ಬಂದಾಗ ಅಪ್ಲಿಕೇಶನ್ ಎಲ್ಲ ಅವರೇ ಟೈಪ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ತಗೋಬ ಅಂತ ಫೋನ್ ಮಾಡಿದ್ರು. ನನಗೆ ಗೊತ್ತಿರ್ಲಿಲ್ಲ ಏನಕ್ಕೆ ಅಂತ. ಡಾಕ್ಯುಮೆಂಟ್ ತಗೊಂಡು ಫೋನ್ ಮಾಡಿದ್ರು, ಫೀಸ್ ಕಟ್ಬಿಟ್ಟು ಜಾಯ್ನ್ ಆಗು ಅಂತ ಅವತ್ತು ಹೇಳೋದು. ಸರಿ ಸರ್ ಅಂತ ಹೇಳಿ ಜಾಯ್ನ್ ಆದ್ವಿ. ಆಮೇಲೆ ಅದ್ರ ಮೇಲೆ ನನಗೆ ಕೊರೋನಾದಲ್ಲಿ ವರ್ಕ್ ಮಾಡಕ್ ತುಂಬಾ ಟೈಮ್ ಸಿಕ್ತು. ಏನಾಯ್ತು ಯುರೋಪ್ ಅಲ್ಲಿ ಹೆಂಗೆ ಎಲ್ಲೆಲ್ಲಿ ಜಾಸ್ತಿ ಇದೆ ಅಂತ. ನಮ್ಮಲ್ಲಿ ಚೀನಾದಲ್ಲಿ ಜಾಸ್ತಿ ಜಿಐ ಇದೆ, ಜರ್ಮನಿಲಿ ಕರ್ನಾಟಕದ ಅರ್ಧ ಬರ್ಬೋದೇನೋ, ಜರ್ಮನಿಲಿ 7,000 ಜಿಐ ರಿಜಿಸ್ಟ್ರೇಷನ್ ಆಗಿದೆ.
1: ಒಟ್ಟು ದೇಶದಲ್ಲಿ ಎಷ್ಟಿದೆ? ನಮ್ಮ ದೇಶದಲ್ಲಿ
0: 724 ಜಿಐ,
1: ಬಹಳ ಕಮ್ಮಿ ಆಯ್ತು,
0: ಬಹಳ ಕಡಿಮೆ ಆಯ್ತು. ನಮ್ಮ ಇದಕ್ಕೆ ನಮ್ಮ ಉತ್ತರ ಪ್ರದೇಶ ಜಾಸ್ತಿ ರಿಜಿಸ್ಟ್ರೇಷನ್ ಇದೆ. ನಾನು ಸ್ಟಡಿ ಮಾಡೋ ಟೈಮಲ್ಲಿ ಕರ್ನಾಟಕ ನಮ್ಮ ಸದರ್ನ್ ಸ್ಟೇಟ್ಸ್ ಜಾಸ್ತಿ ಇತ್ತು, ಬಟ್ ನಾನು ಸಬ್ಮಿಟ್ ಮಾಡೋ ಟೈಮಲ್ಲಿ ಸದರ್ನ್ದು ಕಡಿಮೆ ಆಗಿ ಉತ್ತರ ಪ್ರದೇಶದ 70 ರಿಜಿಸ್ಟ್ರೇಷನ್ ಆಯ್ತು. ಅಂದ್ರೆ ಇತ್ತೀಚೆಗೆ ಜಾಸ್ತಿ ಇದು ಮುನ್ನೆಲೆಗೆ ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ ಇಂಡೋಜಿನಿಯಸ್ ಒಂದು ರೆಪ್ಯುಟೇಷನ್ ನ ಉಳಿಸಬೇಕು, ಮತ್ತೆ ಇದರಿಂದ ರೂರಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಮಾತಾಡ್ತೀವಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ, ಅದಕ್ಕೆ ಸಹಾಯಕವಾಗಿ ಈ ಜಿಐ ವರ್ಕ್ ಮಾಡ್ತಾರೆ ಅಂತ ತುಂಬಾ ಸ್ಟಡೀಸ್ ಆಗಿದೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಬಟ್ ನಮ್ಮಲ್ಲಿ ವಸ್ತಿದ್ದು ಬಟ್ ಇದೇ ತರ ಸ್ಟಡೀಸ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಆಗಿದೆ. ಇದು ಒಂದು ಅವರಿಗೆ ಅಟ್ರಾಕ್ಟ್ ಮಾಡಿದ್ದು. ಆಕ್ಚುಲಿ ಅವರು ರಿಸರ್ಚ್ ಏರಿಯಾ ರಿನ್ಯೂವಬಲ್ ಎನರ್ಜಿ ಮೇಲೆ ಜಾಸ್ತಿ ಮಾಡಿಸ್ತಿದ್ರು.
1: ಆಮೇಲೆ ನೀವು ಫೀಲ್ಡ್ ವರ್ಕ್ ಮಾಡ್ಬೇಕಲ್ಲ, ಪಿ ಎಚ್ ಡಿ ಅಂದ್ರೆ ಸುಮ್ನೆ ಒಳಗೆ ಕುತ್ಕೊಂಡು ಪುಸ್ತಕ ರೆಫರ್ ಮಾಡಿ ಮಾಡೋದಲ್ಲ. ಫೀಲ್ಡ್ ವರ್ಕ್ ಹೋದಾಗ ಇದನ್ನೆಲ್ಲ ತಿಳಿಸೋವಾಗ ಹೆಂಗ ಅನಿಸ್ತು ನಿಮ್ಗೆ?
0: ಇದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ಅಂತ ಹೇಳಿದ್ರೆ, ಬಾಣವಾರ ಫಸ್ಟ್ ಏಡ್ ಕಾಲೇಜ್ ಪ್ರಿಯಾಂಕಾ ಅಂತ ಒಬ್ರಿದ್ದೆ, ಅವರು ಸೇಮ್ ಟಾಪಿಕ್ ನನಗಿಂತ ಮುಂಚೆನೆ ರಿಜಿಸ್ಟರ್ ಆಗಿದ್ರು, ಮಾಡ್ತಿದ್ರು. ಹಿಂಗೆ ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾವು ನಮ್ದು ಅಸಿಸ್ಟೆಂಟ್ ಪ್ರೊಫೆಸರ್ದು ರೆಕ್ರೂಟ್ಮೆಂಟ್ ಸಂಬಂಧ ಹೋಗ್ತಿದ್ವಿ, ಆಗ ಅವರು ಪರಿಚಯ ಆದ್ರು. ಅಂದ್ರೆ ಶೇರ್ ಮಾಡ್ತಿದ್ವಲ್ಲ ಪಿ ಎಚ್ ಡಿ ಯಾವ್ದ್ರ ಮೇಲೆ ಮಾಡ್ತಿದ್ರು, ಇವರು ಇದ್ರ ಮೇಲೆ ಮಾಡ್ತಿದ್ರು. ಅವರು ಕಾಂಟ್ಯಾಕ್ಟ್ ಕೊಟ್ರು, ಅಂದ್ರೆ ವಿ ಟಿ ಪಿ ಸಿ ಅಂತ ಇದೆ ಅಂತ ಗೊತ್ತಿತ್ತು, ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಕಾಂಟ್ಯಾಕ್ಟ್ ಕೊಟ್ಟು ಪ್ರಭಾವತಿ ರಾವ್ ಅಂತ ಒಬ್ರಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ಅಂತ ಹೇಳಿದ್ರು. ಅಂದ್ರೆ ಅವ್ರು ಹೋದಾಗ ಒಂದೂವರೆ ಗಂಟೆ ಕೂರ್ಸ್ಕೊಂಡು ಈ ಜಿ ಐ ಹೆಂಗೆ ಯಾವ್ದು ಟಾಪಿಕ್ ಅಂತ ಕೇಳಿದ್ರು, ಈ ಜಿ ಐ ಹೆಂಗ್ ವರ್ಕ್ ಆಗುತ್ತೆ, ನಮ್ಮಲ್ಲಿ ಏನು ಪ್ರಾಬ್ಲಮ್ಸ್ ಇದೆ, ನೀವೇನ್ ಮಾಡ್ಬೇಕು, ನೀವು ರಿಸರ್ಚರ್ ಅಷ್ಟೇ ಅಲ್ಲ ಇದಕ್ಕೆ ವರ್ಕ್ ಮಾಡ್ಬೇಕು ನೀವು ಮುಂದೆ ಅಂತ ಹೇಳಿ ಅವರು ಜಾವೇದ್ ಬಾಷಾ ಅನ್ನೋರು ನಂಬರ್ ಕೊಟ್ರು. ಜಾವೇದ್ ಬಾಷಾ ಅನ್ನೋರು ಅವರು ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ರು, ಡೇಟಾ ಕಲೆಕ್ಷನ್ ಹುಡುಗಲಿ ಇದಕ್ಕೆಲ್ಲ. ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು, ಅಂದ್ರೆ ರೆಫರೆನ್ಸ್ ಇದ್ರಲ್ಲೇ ನೋಡ್ಬೋದು, ತುಂಬಾ ಜನ ಹೆಲ್ಪ್ ಮಾಡಿದ್ರು ರಿಸರ್ಚ್ಗೆ. ಆಮೇಲೆ ನಮ್ಮ ಸರ್ ಜಗದೀಶ್ ಸರ್ ಅಂತ ಇದ್ರೆ ಉದಯಪುರದಲ್ಲಿ, ಈಗ ಅವರು ಕೂಡ ಗೈಡ್ ಮಾಡಿದ್ರು ಏನ್ ಮಾಡಬೇಕು ಏನು ಅಂತ. ಕೋರ್ಸ್ ಕಲರ್ ಕೂಡ ಟೀಚರ್ ಕೂಡ ಅವರು ನನಗೆ, ಅದರಿಂದಾಗಿ ನಾನು ಫೀಲ್ಡ್ ಸರ್ವೆ ಮಾಡೋದಕ್ಕೆ ತುಂಬಾ ಈಸಿ ಆಯ್ತು.
1: ಎಲ್ಲೆಲ್ಲಿ ಮಾಡಿದ್ರಿ?
0: ಬ್ಯಾಡಗಿ ಹೋಗಿದ್ದು, ಬ್ಯಾಡಗಿ ಮೆಣಸಿನಕಾಯಿ. ಆದ್ರೆ ಅಲ್ಲೊಂದು ಸಮಸ್ಯೆ ಏನಂತ ಹೇಳಿದ್ರೆ
1: ಅದು ಆಗಿಲ್ಲ ಅಲ್ವಾ,
0: ಹಾಕಿದೆ
1: ಜಯಟ್ಯಾಗ್ ಆಗಿದೆ.
0: ಜಯಟ್ಯಾಗ್ ಆಗಿದೆ
1: ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್ ಅನ್ಸುತ್ತೆ ಅಲ್ವಾ,
0: 48 ಪ್ರಾಡಕ್ಟ್ ಇದೆ ಮ್ಯಾಮ್
1: ಕರ್ನಾಟಕ.
0: ಮೈಸೂರು ಸಿಲ್ಸ್ ಅಂದ್ರೆ ನಾನು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಬ್ಯಾಡಗಿ, ಹಡಗಲಿ, ಉಡುಪಿ ಮತ್ತೆ ಉಡುಪಿ ಶಂಕರಾಪುರ.
1: ನಮ್ಮ ಹಾಸನ ಜಿಲ್ಲೆದು ಯಾವ್ದು ಆಗಿಲ್ವಾ?
0: ಆಗಿಲ್ಲ ಮ್ಯಾಮ್. ಅದೇ ನಮ್ಮ ಹಾಸನ ಜಿಲ್ಲೆಗೆ ಒಳನಸಪುರ ರಾಜಬುಡಿ ಅಕ್ಕಿಗೆ ಜಿಐ ಟ್ಯಾಗ್ ತಗೋಬೇಕು ಅಂತ 2019 ಪ್ರಯತ್ನ ನಡೀತಿದೆ. ಬಟ್ ಆದ್ರೆ ಅದಕ್ಕೆ ಬೇಕಾದ ಸಪೋರ್ಟ್ ಅಥವಾ ಚಾನಲ್ ಸಿಗ್ತಿಲ್ಲ ಅನ್ನೋದೇ ಒಂದು ಸಮಸ್ಯೆ. ಆದ್ರೆ ನನಗೆ ಅನ್ಸಿದ್ದು ಈಗ ಜಾವೇದ್ ಬಾಷಾ ಅಂತ ಹೇಳಿದೆ, ಅವ್ರು ಆಕ್ಚುಲಿ ಈಗ ನಬಾರ್ಡ್ ಅಲ್ಲಿ ಜಿಐ ಮ್ಯಾನೇಜರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಅವರು ಏನ್ ಹೇಳಿದ್ದು ಅಂದ್ರೆ ಈಗ ಏನು ಸಮಸ್ಯೆ ಇದೆ,

0: ರಿಜಿಸ್ಟ್ರೇಷನ್ ತಗೊಂಡಿಲ್ಲ, ಅವರಿಗೆ ನಾವು ಕೊಡಿಸ್ಬೇಕು ಸರ್ ಅಂತ ವಾಲಂಟಿಯರ್ ಆಗಿ ನಾವು ವರ್ಕ್ ಮಾಡಬೇಕು ಅಂತ ಪ್ಲಾನ್ ಮಾಡಿರೋರು.
1: ರೈತರ ಹತ್ರ ಹೋದಾಗ ಏನಂದ್ರು, ಏನ್ರಿ ಇದು ಜಿ ಐ ಟ್ಯಾಗ್ ಬೇಡ, ನಾವು ಬೆಳಿತೀವಿ ಮಾರ್ತೀವಿ?
0: ಇಲ್ಲ ಮೇಡಮ್, ಅದು ತುಂಬಾ ಕೋಆಪರೇಟಿವ್ ಮಾಡಿದ್ರು. ಅಂದ್ರೆ ಕೆಲವೊಬ್ರು ಯಾರು ಸ್ವಲ್ಪ ಎಜುಕೇಶನ್ ಮಾಡಿದ್ರು, ಅವರು ಕೈಲಿ ಮಾತಾಡಿದಾಗ ನಮ್ಮಲ್ಲಿ ಅಧಿಕಾರಿಗಳು ಬಂದಿದ್ರು, ಇನ್ಫಾರ್ಮೇಶನ್ ತಗೊಂಡ್ರು, ಜಿ ಐ ಟ್ಯಾಗ್ ಇದೆ ಅಂತ ನಮಗೆ ಗೊತ್ತು, ಅದರಿಂದ ಲಾಭ ಇದೆ ಅಂತ ಗೊತ್ತು, ಬಟ್ ಆದ್ರೆ ಹೆಂಗೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ನಮಗೆ ಮಾರ್ಗದರ್ಶನ ಬೇಕು.
1: ನಿಮ್ ಥೀಸಿಸ್ ಏನ್ ಹೇಳುತ್ತೆ ಅದ್ರ ಬಗ್ಗೆ? ಅಂದ್ರೆ ಈಗ ಒಟ್ಟು ಒಂದ್ ಪಿ ಎಚ್ ಡಿ ಥೀಸಿಸ್ ಅಂತಂದ್ರೆ ಬರೀ ಸಬ್ಮಿಟ್ ಮಾಡೋದು, ಅವಾರ್ಡ್ ಮಾಡ್ಕೊಳ್ಳೋದು ಅಲ್ಲ, ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು. ಅಥವಾ ನಿಮ್ಮ ಶ್ರಮ ಇದೆಯಲ್ಲ, ಜ್ಞಾನ ಪಡೆದುಕೊಳ್ಳಕ್ಕೆ ನೀವು ಪಟ್ಟಿರುವ ಶ್ರಮ ಇರಬಹುದು, ಈ ಶ್ರಮ ಸಾರ್ಥಕ ಆಗ್ಬೇಕು ಅಂದ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೇಕು. ಇದು ಏನ್ ಹೇಳುತ್ತೆ ನಿಮ್ ಥೀಸಿಸ್?
0: ಆರ್ಗನೈಸೇಷನ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು. ಈ ಪ್ರೊಡ್ಯೂಸರ್ಸ್ ಯಾರು, ಸಂಘಟನೆ ಮಾಡಬೇಕು. ಯಾಕೆ ಅಂದ್ರೆ ಒಂದು ನಮಗೆ ರಿಯಲ್ ಎಕ್ಸಾಂಪಲ್ ಉಡುಪಿಲಿ ಇದೆ. ಯಾಕೆ ಅಂದ್ರೆ ಅಲ್ಲಿ ಮಣಿಪಾಲ್ ಯೂನಿವರ್ಸಿಟಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿ ಅದ್ರ ಥ್ರೂ ಗೈಡೆನ್ಸ್ ಮಾಡಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದು. ಅಲ್ಲಿ ವಿಕ್ರಮ್ ಬಳಿಗ ಅನ್ನೋರು ನನಗೆ ಸಿಕ್ಕಾಗ ಹೇಳಿದ್ರು, ಇನ್ಕ್ಯುಬೇಷನ್ ಸೆಂಟರ್ ಇದೆ, ಅದರಿಂದ ನಾವು ಪ್ರಮೋಟ್ ಮಾಡಿ ಈ ತರ ಮಾಡಿದೀವಿ. ಅಂದ್ರೆ ಪ್ರೈಸ್ ಪ್ರೀಮಿಯಂನ ಜಾಸ್ತಿ ಬೆಲೆನ ನಾವು ಪಡ್ಕೊಳ್ಳೋ ತರ ಮಾಡ್ಕೊಂಡಿದೀವಿ. ಮ್ಯಾಮ್, ಮಾರ್ಕೆಟ್ ಅಲ್ಲೆಲ್ಲ ನೀವು ನೋಡಿರ್ಬೋದು, ಎಲ್ಲಾ ಪ್ರಾಡಕ್ಟ್ಸ್ಗೂ ಪ್ರೊಡ್ಯೂಸರ್ ಬೆಲೆ ಫಿಕ್ಸ್ ಮಾಡಿ ಮಾರ್ತಾನೆ, ಆದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಬೈಯರ್ ಪ್ರೈಸ್ ಫಿಕ್ಸ್ ಮಾಡಿ ಬೈ ಮಾಡ್ತಾನೆ. ಅದು ಬಟ್ ಅಲ್ಲಿ ಏನಂದ್ರೆ ಪ್ರೊಡ್ಯೂಸರ್ ಪ್ರೈಸ್ ಫಿಕ್ಸ್ ಮಾಡಿ ಮಾರ್ಕೆಟಿಗೆ ಕಳಿಸ್ತಾನೆ, ಅದು ಆಗ್ಬೇಕಾಗಿರೋದು. ಆಗ ರೈತರು ಒಂದು ಆ ಪ್ರೊಫೆಷನ್ಗೆ ಬೆಲೆ ಬರುತ್ತೆ ಅನ್ನೋದು ನನಗೆ ಗೊತ್ತಾಗಿದ್ದು. ಆರ್ಗನೈಸೇಷನ್ ಆಗ್ಬೇಕು ಮ್ಯಾಮ್. ಅಂದ್ರೆ ಈಗ ತುಂಬಾ ಮಾವು ಮೇಳ, ಹಲಸು ಮೇಳ ಅಂತ ಎಲ್ಲ ಆತರದ್ದು ಜಿ ಐ ಇದ್ರದ್ದೆ ಎಲ್ಲಾ ಕಡೆಯಿಂದಲೂ ಮಾಡಿ ಉತ್ಪನ್ನಗಳನ್ನ ಮಾರಾಟ ಮಾಡೋ ತರ ಆಗ್ಬೇಕು. ಜಿ ಐ ಮಾರುಕಟ್ಟೆನೆ ಮಾಡ್ಬೇಕು. ಆನ್ಲೈನ್ ಅಲ್ಲಿ ಒಂದು ಜಿ ಐ ಸ್ಟೋರ್ ಅಂತ ಇದೆ, ಇದೆ, ಅದು ಬೆಂಗಳೂರಲ್ಲಿ ಒಂದ್ ಕಡೆ ಇದೆ. ಆನ್ಲೈನ್ ಅಲ್ಲಿ ಜಿ ಐ ಸ್ಟೋರ್ ಅಂತ ಮಾರ್ತಾರೆ. ನಿಮಗೆ ಕೊಲ್ಲಾಪುರಿ ಚಪ್ಪಲಿ ಗೊತ್ತು ಮ್ಯಾಮ್? ಅದು ಅದನ್ನು ಆನ್ಲೈನ್ ಅಲ್ಲಿ ಮಾರ್ತಾರೆ. ಬಟ್ ಇಂಡಿವಿಜುವಲ್ ಮಾರೋದಕ್ಕಿಂತ ಒಂದು ಆರ್ಗನೈಸೇಷನ್ ತ್ರೂ ಹೋದ್ರೆ.
1: ಈಗ ಜಿ ಐ ಸ್ಟೋರ್ ಹೇಳಿದ್ರಲ್ಲ, ಜಿ ಐ ಸ್ಟೋರ್ ಗೆ ಹೋಗಿ ಖರೀದಿ ಮಾಡೋದಕ್ಕೂ ಓಪನ್ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಕ್ಕೂ ಬೆಲೆ ವ್ಯತ್ಯಾಸ ಇರುತ್ತೆ.
0: ಈ ಓಪನ್ ಮಾರ್ಕೆಟ್ ಅಲ್ಲಿ ಯಾರು ಬೇಕಾದ್ರೂ ಬಂದು ಅದನ್ನ
1: ಅಂದ್ರೆ ನಮ್ಗೆ ಫೇಕ್ ಪ್ರಾಡಕ್ಟ್ ಸಿಗಬಹುದು ಓಪನ್ ಮಾರ್ಕೆಟ್ ಅಲ್ಲಿ. ಆದ್ರೆ ಜಿ ಐ ಟ್ಯಾಗ್ ತಗೊಂಡಿರೋದು ಒರಿಜಿನಲ್ ಇರುತ್ತೆ,
0: ಒರಿಜಿನಲ್ ಇರುತ್ತೆ. ಅದಕ್ಕೆ ಜಿ ಐ ಟ್ಯಾಗ್ ಅಂತ ಅದಕ್ಕೆ ಒಂದು ಸಿಂಬಲ್ ಇರುತ್ತೆ ಮ್ಯಾಮ್, ಆ ಸಿಂಬಲ್ ಥ್ರೂ ಮಾರಾಟ ಆಗುತ್ತೆ.
1: ಈ ತರದ ಅನೇಕ ಲಾಭಗಳು ಇದೆ. ನಿಮ್ ಪರಿಚಯ ಮಾಡ್ಕೊಳ್ಳಿಲ್ಲ ನಾನು, ನಿಮ್ ಹೆಸರು ಮಾತ್ರ ಹೇಳಿದೆ. ಯಾವ ಊರು ತಮ್ದು?
0: ನಮ್ದು ತಟ್ಟೆಗೆರೆ, ಬೇಲೂರು ತಾಲೂಕು, ಹಾಸನ್ ಡಿಸ್ಟ್ರಿಕ್ಟ್ ಮ್ಯಾಮ್.
1: ಎಲ್ಲಿ ನಿಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲ?
0: ಪ್ರಾಥಮಿಕ ಶಿಕ್ಷಣ ಊರಲ್ಲೇ ಆಗಿದೆ ಮ್ಯಾಮ್, ತಟ್ಟೆಗೆರೆ. ಮತ್ತೆ ಮಾಧ್ಯಮಿಕ ಶಿಕ್ಷಣ ಬಿಕ್ಕೋಡು ಮತ್ತೆ ಚಂದನಹಳ್ಳಿಯಲ್ಲಿ. ಇನ್ನ ಪ್ರೌಢ ಶಿಕ್ಷಣ ಅಲ್ಲೇ ಪಕ್ಕದೂರೆ ತಾರಿಮರ ಅಂತ. ನನ್ನ ಪದವಿ ಪೂರ್ವ ಬೇಲೂರು, ಮತ್ತೆ ಪದವಿನೂ ಬೇಲೂರು, ಸ್ನಾತಕೋತ್ತರ ಪದವಿ ಹೇಮಗಂಗೋತ್ರಿ ಮೈಸೂರು ಯೂನಿವರ್ಸಿಟಿಯಿಂದ, ಪಿ ಎಚ್ ಡಿನೂ ಮೈಸೂರು ಯೂನಿವರ್ಸಿಟಿಯಿಂದ ತಗೊಂಡಿದ್ದೀನಿ.
1: ಈಗ ಏನ್ ಮಾಡ್ತಿದ್ದೀರಿ?
0: ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಮ್ಯಾಮ್, ಶ್ರೀ ಎಚ್ ಡಿ ದೇವೇಗೌಡ ಗವರ್ನಮೆಂಟ್ ಫಸ್ಟ್ ಕೇರ್ ಕಾಲೇಜು ಪಡುವಲಿಪ್ಪೆ.
1: ಪಡುವಲಿಪ್ಪೆಯಲ್ಲಿ ಮತ್ತೆ ನಿಮ್ಗೆ ಓದುವಾಗ ಪಿ ಎಚ್ ಡಿ ಮಾಡ್ಬೇಕು ಆ ತರದಿತ್ತ ನಿಮ್ಗೆ?
0: ಆ ತರದಿತ್ತು ಅಂದ್ರೆ ಮ್ಯಾಮ್, ಓದ್ಬೇಕು ಮತ್ತೆ ಏನಾದ್ರು ಒಂದು ಆಗ್ಬೇಕು ಅನ್ನೋದಕ್ಕೆ ಪ್ರತಿ ಹಂತದಲ್ಲೂ ಎಲ್ಲಾ ಟೀಚರ್ಸ್ ಹೆಲ್ಪ್ ಮಾಡೋರು, ಸ್ಪೆಷಲ್ ಕೇರ್ ತೋರಿಸೋರು. ಈ ತರ ಆಗ್ಬೇಕು ಅನ್ನೋದಕ್ಕೆ ಫಸ್ಟ್ ಟೀಚರ್ ಆಗ್ಬೇಕು ಅನ್ನೋದಕ್ಕೆ ಪಿ ಯು ಸಿ ಒಬ್ರು ನನಗೆ ಲೆಕ್ಚರ್ ಇದ್ರು ಪದ್ಮನಾಭ ಅಂತ, ಅವರು ತುಂಬಾ ಇನ್ಫ್ಲುಯೆನ್ಸ್ ಮಾಡೋರು, ಯಾರಿಗೂ ಬೈದವರಲ್ಲ. ಮತ್ತೆ ಈಗಲೂ ಕೂಡ ಹೋದಾಗ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ, ಖುಷಿ ಪಡ್ತಾರೆ. ಸರ್ವಮಂಗಲ ಮೇಡಮ್ ಅಂತ ಇದ್ರು, ಮತ್ತೆ ವೇದಾವತಿ ಮೇಡಮ್ ಅಂತ ಇದ್ರು, ಅವರು ತುಂಬಾ ಖುಷಿ ಪಡೋರು. ಈ ತರ ಮಾಡ್ತೀನಿ ಮೇಡಮ್ ಅಂದಾಗ ಪ್ರತಿ ವರ್ಷ ಹೋಗಿ ಮಾತಾಡಿಸಿದಾಗ್ಲೂ ಖುಷಿ ಆಗುತ್ತೆ ಕಣ್ರು ಅಂತ ಹೇಳೋರು. ಮತ್ತೆ ಇನ್ನ ಡಿಗ್ರಿಗೆ ಬಂದಾಗ ಮಠಪತಿ ಸರ್ ಅಂತ ಇದ್ರು, ರಾಜಶೇಖರಯ್ಯ ಮಠಪತಿ ಅಂತ, ತುಂಬಾ ಲಿಟ್ರೇಚರ್ ಎಲ್ಲ ಬರೀತಾರೆ. ಅವರು ಇನ್ಫ್ಲುಯೆನ್ಸ್ ಮಾಡೋರು. ಅಂದ್ರೆ ನಾನು ಅವ್ರನ್ನ ಒಂದ್ಸತಿ ಕೇಳಿದ್ದೆ, ಸರ್ ನನಗೆ ಫಿಲ್ಮ್ ಇಂಡಸ್ಟ್ರಿಗೆ ಆ ಕಡೆ ಹೋಗ್ಬೇಕು, ಏನ್ ಮಾಡೋದು ಅಂತ. ನೀನ್ ಅದ್ಲಿಕ್ಕೆ ಸರಿಯಾಗಲ್ಲ, ನೀನು ಪಿ ಜಿ ಮಾಡು ಅಂತ. ಒಂದ್ಸತಿ ಇಲ್ಲಿ ಬಂದಾಗ ಸಿಕ್ಕು ಮಾತಾಡ್ಸಕ್ ಹೋಗಿದ್ರು. ಅದಾದ್ಮೇಲೆ ನನಗೆ ಇನ್ನ ಪಿ ಜಿಗೆ ಬಂದಾಗ ಇಲ್ಲಿ ನಾಲ್ಕು ಜನ ಪ್ರೊಫೆಸರ್ಸ್ ಇದ್ರು, ಪ್ರೊಫೆಸರ್ ಯಕ್ಷನ್ ಡೋಂಗ್ರೆ ನಮ್ಮ ಗೈಡ್, ಡಿ ಎಸ್ ದೇವರಾಜ್ ಸರ್, ಅದಾದ್ಮೇಲೆ ಕುಮಾರಸ್ವಾಮಿ ಸರ್ ಅಂತ, ಆಮೇಲೆ ಇನ್ನೊಬ್ರು ಮಾದೇವಪ್ಪ ಸರ್ ಅಂತ. ಇವರು ನಾಲ್ಕು ಜನ ಗೈಡೆನ್ಸ್ ಅಂದ್ರೆ ಕಲ್ತಿದ್ದೀನಿ ಅವರಿಂದ, ಒಂದೊಂದು ಭಾಗದಲ್ಲಿ ಒಂದೊಂದರ ಕಲ್ತಿದ್ದೀನಿ. ಅಂದ್ರೆ ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡಿದ್ದು ಅಂದ್ರೆ ಇವ್ರು ನಾಲ್ಕು ಜನನೇ ಅಂತ ಹೇಳ್ಬೋದು. ಪಿ ಎಚ್ ಡಿ ಮಾಡ್ಬೇಕು
1: ಅಂತ
0: ಹೊರಗಡೆ ಇವ್ರ ಬಗ್ಗೆ ಮಾತಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ಆ ಮೈಸೂರು ಕಾಮರ್ಸ್ ಎಲ್ಲಿ ಚೆನ್ನಾಗಿದೆ ಅಂತ. ನಾನು ಒಂದ್ ವರ್ಷ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಗೆ ಸೀಟ್ ಸಿಕ್ಕಿದ್ರು, ಬಿಟ್ಬಿಟ್ಟು ನೆಕ್ಸ್ಟ್ ವರ್ಷ ಇಲ್ಲಿಗೆ ಜಾಯ್ನ್ ಆದ, ಅಂದ್ರೆ ಇಲ್ಲೇ ಏನಾದ್ರು ಮಾಡ್ಬೇಕಂತ. ಆಮೇಲೆ ಅದೇ ಪಿ ಜಿ ಮುಗಿಸ್ತೆ ಎಂ ಕಾಮ್ನ, ನೆಕ್ಸ್ಟ್ ಒಂದು 3 ಮಂತ್ಸ್ ಅಲ್ಲೇ ಫ್ಯಾಕಲ್ಟಿ ಆಗಿ ಜಾಯ್ನ್ ಆದೆ.
1: ನೋಡಿ, ನೀವು ನಿಮ್ಮ ಗುರುಗಳನ್ನು ಅಂದ್ರೆ ನಿಮ್ಮ ಬದುಕಲ್ಲಿ ಸ್ಫೂರ್ತಿ ತೆಗೆದುಕೊಂಡಿದ್ದೀರಾ ನೀವು ಇವರಿಂದ. ಈಗ ನೀವು ಹೇಗೆ ಟೀಚರ್ ಆಗಿ ಹೇಗೆ ಅನಿಸ್ತಿದೆ, ನೀವು ಆ ಜವಾಬ್ದಾರಿ ಸ್ಥಾನದಲ್ಲಿ ನೀವಿದ್ದೀರಾ ಈಗ,
0: ಜವಾಬ್ದಾರಿ
1: ನೀವು ಹೇಗೆ ನಿಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀರಿ ಅವ್ರನ್ನ? ಟೀಚಿಂಗ್ ಅನ್ನೋದು ಏನು ಈಸಿ ಕೆಲಸ ಅಲ್ಲ, ಅದು ಅದು ತುಂಬಾ ಜವಾಬ್ದಾರಿ ಇರುವಂತಹ ಕೆಲಸ ಅದು ಅಲ್ವಾ? ಹೇಗೆ ಅನಿಸ್ತಿದೆ ಈಗ?
0: ಖುಷಿ ಅನ್ಸುತ್ತೆ ಮ್ಯಾಮ್. ನಾವು ಪಾಠ ಮಾಡಿ ಆಚೆ ಬಂದಾಗ ಏನೋ ಅಷ್ಟು ಹೇಳಿದ್ವಿನೋ ಸಮಾಧಾನ ಇರುತ್ತೆ. ಆಮೇಲೆ ನನಗೂ ನನ್ನ ಸ್ಟೂಡೆಂಟ್ಸ್ಗೂ ಅಂತ ಏನು ಡಿಫ್ರೆನ್ಸ್ ಇದ್ದಿಲ್ಲ. ಯಾಕಂದ್ರೆ ನನಗೆ, ನಾನು ಜಾಬಿಗೆ ಹೋಗಿ ಟೀಚರ್ ಆಗ್ಬೇಕಾದ್ರೆ 24 ವರ್ಷ, ಅವ್ರಿಗೆ 21 ವರ್ಷ ಅಂದ್ರೆ, ಆದ್ರೂ ಕೂಡ ಆ ಅಂತರನ ಕಾಯ್ಕೊಂಡೇ ಬಂದಿದ್ದು ಇದುವರೆಗೂ. ಜೊತೆಗೆ ಅಂತ ಹೇಳಿದ್ರೆ, ಅವರು ಈಗ ನಮ್ಮ ಗುರುಗಳು ಯಾರಿದ್ದಾರೆ, ಗೈಡ್ ಇರ್ಬೋದು ಅಥವಾ ಅಲ್ಲಿ ಕೋರ್ಸ್ ಕೋಆರ್ಡಿನೇಟರ್ ಆಗಿರ್ಬೋದು, ಅವರು ನಮ್ಮನ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡಿದ್ರು. ಅಂದ್ರೆ ಒಬ್ಬ ಫ್ಯಾಕಲ್ಟಿ ಆಗಿದ್ದ ಸ್ಟೂಡೆಂಟ್ ಆಗಿದೆ ಅಂತ ಕೊಲೀಗ್ ಅಂತ ಟ್ರೀಟ್ ಮಾಡೋರು, ಮತ್ತೆ ನಾವೆಲ್ಲ ಅಪಾಯಿಂಟ್ ಆಗ್ತಿದೀವಿ ಅಂದಾಗ ತುಂಬಾ ಖುಷಿ ಪಟ್ಟವರು ಫಸ್ಟ್ ಅವರೇ. ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ ಆಗ್ತಿದ್ದಾರೆ ಅಂತ, ಬಟ್ ಅವ್ರಿಗೆ ಗೊತ್ತಿರ್ತಿತ್ತಲ್ಲ, ಅವಾಗ ಜಾಸ್ತಿ ಖುಷಿ ಪಟ್ಟು ಬಂದವ್ರಿಗೆಲ್ಲ ನಮ್ಮ ಕೊಲೀಗು ನಮ್ಮಲ್ಲಿ ಕೆಲಸ ಮಾಡ್ತಿದ್ದವರು ಅಪಾಯಿಂಟ್ ಆಗ್ತಿದ್ದಾರೆ ಅಂತ ತುಂಬಾ ಖುಷಿ ಪಟ್ಟವ್ರು ಅವ್ರೆ.
1: ನಿಮ್ಮ ಕುಟುಂಬದವ್ರ ಪರಿಚಯ ಮಾಡ್ಕೊಡಿ, ಎಲ್ಲಿದ್ದಾರೆ ನಿಮ್ಮ ತಂದೆ ತಾಯಿ?
0: ನಮ್ಮ ತಂದೆ ತಾಯಿ ಎಲ್ಲ ಊರಲ್ಲೇ ಇದ್ದಾರೆ ಮ್ಯಾಮ್. ನಾವು 5 ಜನ ಗಂಡ್ಮಕ್ಳು, ಮೊದಲೂರಿನವರು ಇಲ್ಲ, ಈಗ 2ನೇವ್ರು ಬೆಂಗಳೂರಲ್ಲಿದ್ದಾರೆ, 3ನೇವರು ಊರಲ್ಲೇ ಕೃಷಿ ಕೆಲಸ ಮಾಡ್ತಾರೆ, 4ನೇವರು ಮೈಸೂರಲ್ಲಿದ್ದಾರೆ.
1: ತುಂಬಾ ಧನ್ಯವಾದಗಳು ನಿಮ್ ಜೊತೆಗೆ ಮಾತಾಡಿ ಖುಷಿ ಆಯ್ತು. ನೀವು 16 ಜನಕ್ಕೆ PhD ಮಾಡಿಸಿ, ಒಳ್ಳೊಳ್ಳೆ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಅದರಿಂದ ಸಮಾಜಕ್ಕೆ ಏನಾದರೂ ಒಂದು ಹೊಸ ಆಲೋಚನೆ, ಹೊಸ ಬೆಳಕು ಅದೆಲ್ಲ ಕಾಣಬೇಕು ಏನೋ ಒಂದು ಸ್ಟಡಿಯಿಂದ. ಇವತ್ತಾಗಿರುವ ಎಲ್ಲಾ ಡೆವಲಪ್ಮೆಂಟ್ಸು ಅಷ್ಟೇ ಅಲ್ವಾ, ಯಾರ್ದೋ ಒಂದು ಆಲೋಚನೆ ಆಗಿರುತ್ತೆ, ಅದು ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಮುಂದೆ. ಆ ಥರದ ಕೆಲಸಗಳು ನಿಮ್ಮಿಂದನೂ ಆಗಲಿ ಅಂತ ಆಶಿಸ್ತ ಕಾರ್ಯಕ್ರಮ
0: ಮುಗಿಸೋಣ. ಧನ್ಯವಾದಗಳು.
2: ಇದುವರೆಗೆ ಭೌಗೋಳಿಕ ಸೂಚ್ಯಂಕ ಈ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಡಾಕ್ಟರ್ ಧರ್ಮೋಜಿ ರಾವ್ TY ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ F. ತಳವಾರ್.

ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ಗಾದೆ ಗಮ್ಮತ್ತು ನೇರ ಫೋನಿನ್ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು 2462 289 ಮತ್ತೊಂದು ಸಂಖ್ಯೆ 2452 258 ಎಸ್ಟಿಡಿ ಕ್ರಮಾಂಕ 0817 2. 10:30 ಹಲೋ ಗೆಳೆಯರೇ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಂದೇಶಗಳನ್ನು ಹಾಯ್ ಅಥವಾ ಹಲೋ ಎಂಬ ಸಂದೇಶವನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9141686837 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಿ ನಾವೇ ನಿಮಗೆ ಕರೆ ಮಾಡಿ ನಿಮ್ಮನ್ನು ಮಾತಾಡಿಸಿ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಇಂದು ಬೆಳಗ್ಗೆ 11 ಗಂಟೆಗೆ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿವಿ ಪಲುಸ್ಕರ್ ಅವರ ಗಾಯನ ಆಲಿಸಲಿದ್ದೀರಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯಾದಂತಹ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎಂಕೆ ಶಿವಕುಮಾರ್. 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಶಶಿಕಾಂತ್ ಮಲ್ಕೋಡ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ.

0: ಸಮಯ ಸರಿಯಾಗಿ 9:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕರಗುಡುವಿ ಮಧುಸೂದನ್.
2: ಆತ್ಮೀಯ ಕೇಳುಗರೇ, ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ಯೋಗ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಥೈರಾಯ್ಡ್ ಅನ್ನುವಂಥದ್ದು ಕೂಡ ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಕಾಣಿಸಿಕೊಳ್ತಾ ಇದೆ. ಅದರಲ್ಲೂ ಕೂಡ ಮಹಿಳೆಯರಲ್ಲಿ ಹೆಚ್ಚಾಗಿ ಈ ಒಂದು ರೋಗ ಕಂಡು ಬರ್ತಾ ಇದೆ. ಇದಕ್ಕೆ ಯೋಗದಲ್ಲಿ ಏನೆಲ್ಲ ಪರಿಹಾರ ಇದ್ದಾವೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಶಿವರಾಜ್ ಸುಭಾಷ್ ತಿರ್ಲಾಪುರ ಅವರು. ಡಾಕ್ಟರ್, ನಮಸ್ಕಾರ.
3: ನಮಸ್ಕಾರಗಳು.
2: ಈ ಥೈರಾಯ್ಡ್ ಗ್ರಂಥಿ ಸಮಸ್ಯೆಯ ಬಗ್ಗೆ ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ. ಏನೆಲ್ಲ ಬರುತ್ತೆ ಥೈರಾಯ್ಡ್ ಸಮಸ್ಯೆ ಮತ್ತು ಅದರ ಲಕ್ಷಣಗಳು ಹೇಗಿರುತ್ತೆ?
3: ಮೊದಲಿಗೆ ಥೈರಾಯ್ಡ್ ಅಂದ್ರೆ ಏನಂತ ತಿಳಿದುಕೊಳ್ಳೋಣ. ಥೈರಾಯ್ಡ್ ಗ್ರಂಥಿ ಕುತ್ತಿಗೆಯ ಭಾಗದಲ್ಲಿ ಅಂದರೆ ಧ್ವನಿಪಟ್ಟಿಗೆಯ ಕೆಳಗಡೆ ಇರುವ ಒಂದು ಸಣ್ಣ ಗ್ರಂಥಿಯಾಗಿದ್ದು, ಇದು ಥೈರಾಕ್ಸಿನ್ ಅಂದರೆ T4 ಹಾರ್ಮೋನ್ ಮತ್ತು ಟ್ರೈ ಅಯರ್ಡೋ ಥೈರಾಕ್ಸಿನ್ ಅಂದರೆ T3 ಹಾರ್ಮೋನ್ ಎಂಬ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ. ಎಲ್ಲರೂ ಅನ್ಕೊಂಡಿರ್ಬೋದು ಥೈರಾಯ್ಡ್ ಅಂದರೆ ಒಂದು ಡಿಸೀಸ್ ಅಂತ, ಆದರೆ ಅದು ರೋಗ ಅಲ್ಲ, ಅದು ಮನುಷ್ಯನಲ್ಲಿರುವ ಒಂದು ಹಾರ್ಮೋನ್. ಹಾಗೆ ಈ ಹಾರ್ಮೋನ್ನ ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸುತ್ತೇವೆ. ಮೊದಲನೇದು ಹೈಪೋಥೈರಾಯ್ಡಿಸಮ್ ಮತ್ತೆ ಹೈಪರ್ ಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಎಂದರೆ ಥೈರಾಯ್ಡ್ ಗ್ರಂಥಿ ಸಾಕಷ್ಟು ಪ್ರಮಾಣದ ಹಾರ್ಮೋನ್ಗಳನ್ನು ಉತ್ಪಾದಿಸದೆ ಇರುವುದು. ಹಾಗೆಯೇ ಹೈಪರ್ ಥೈರಾಯ್ಡಿಸಮ್ ಎಂದರೆ ಥೈರಾಯ್ಡ್ ಗ್ರಂಥಿಯು ಅಧಿಕ ಪ್ರಮಾಣದಲ್ಲಿ ಹಾರ್ಮೋನ್ಗಳನ್ನು ಉತ್ಪಾದಿಸುವುದು, ಅಗತ್ಯಕ್ಕಿಂತ ಹೆಚ್ಚಾಗಿ ಉತ್ಪಾದಿಸುವುದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅದೇ ಕಡಿಮೆ ಆದರೆ ಹೈಪೋಥೈರಾಯ್ಡಿಸಮ್. ಹಾಗೆಯೇ ಅದರ ಲಕ್ಷಣಗಳು ಕೂಡ ಮನುಷ್ಯರಿಂದ ಮನುಷ್ಯರಿಗೆ, ಜನರಿಂದ ಜನರಿಗೆ ಡಿಫ್ರೆನ್ಶಿಯೇಟ್ ಆಗ್ತಾ ಹೋಗುತ್ತೆ. ಈಗ ಮೊದಲು ಹೈಪೋಥೈರಾಯ್ಡಿಸಮ್ ಮೊದಲಿನ ಆರಂಭಿಕ ಲಕ್ಷಣಗಳು ಏನೆಂದು ತಿಳಿಯೋಣ. ಮೊದಲಿಗೆ ಇವರಿಗೆ ದಣಿವು ಕಂಡು ಬರುತ್ತೆ, ಮತ್ತೆ ಸದಾ ಶಕ್ತಿಯ ಕೊರತೆ, ತುಂಬಾ ಎದ್ದಾಗ ತುಂಬಾ ಸುಸ್ತಾಗೋದು ಅದೆಲ್ಲ ಇರುತ್ತೆ, ಮತ್ತೆ ಇದಕ್ಕಿದ್ದಂಗೆ ಅಚಾನಕ್ಕಾಗಿ ತೂಕ ಹೆಚ್ಚಾಗುವುದು, ಮತ್ತೆ ಚರ್ಮ ತುಂಬಾ ಡ್ರೈ ಆಗಿರುವುದು, ಮತ್ತೆ ಮಲಬದ್ಧತೆ ಇವ್ರಿಗೆ ತುಂಬಾ ಕಾಡುತ್ತೆ.
2: ಇವಿಷ್ಟು ಲಕ್ಷಣಗಳು,
3: ಇವಿಷ್ಟು ಸ್ಟಾರ್ಟಿಂಗ್ ಲಕ್ಷಣಗಳು. ಇದೇ ಮುಂದೆ ಹಾಗೆ ಟ್ರೀಟ್ಮೆಂಟ್ ಏನು ತಗೊಳ್ದೆ ವೈದ್ಯರ ಸಲಹೆ ಮಾಡದೆ ಸುಮ್ನೆ ಬಿಟ್ರೆ ತಡವಾದ ಲಕ್ಷಣಗಳು ಗೋಚರಿಸುತ್ತೆ. ಅವಂದ್ರೆ ಗಾಯ್ಟರ್ ಅಂದ್ರೆ ಕುತ್ತಿಗೆ ಸುತ್ತದಲ್ಲಿ ಗಂಟಾಗೋದು, ಗಳಗಂಡ ರೋಗ ಅಂತಾರಲ್ಲ ಅದು, ಮತ್ತೆ BP ಸಡನ್ ಆಗಿ ಕಡಿಮೆ ಆಗೋದು, ಮತ್ತೆ ಹೃದಯ ಸ್ಪಂದನ ಕಡಿಮೆ ಆಗೋದು, ಸಡನ್ ಆಗಿ ಬೆವರ್ ಬಂದಂಗಾಗೋದು, ತುಂಬಾ ಬೆವರಾಗೋದು, ಇದೆಲ್ಲ ಸುಸ್ತಾಗತ್ತೆ. ವಿಶೇಷವಾಗಿ ಮಹಿಳೆಯರಲ್ಲಿ ಋತುಚಕ್ರದ ಅಡಚಣೆ ಆಗತ್ತೆ. ಹೈಪೋಥೈರಾಯ್ಡಿಸಮ್ ಲಕ್ಷಣ ಆಯ್ತು. ಇವಾಗ ನೆಕ್ಸ್ಟ್ ಹೈಪರ್ ಥೈರಾಯ್ಡಿಸಮ್ ಲಕ್ಷಣಗಳೇನಂದ್ರೆ, ಆರಂಭಿಕ ಲಕ್ಷಣಗಳೇನಂದ್ರೆ ಹಸಿವು ಹೆಚ್ಚಿದ್ದರೂ ತೂಕ ಕಡಿಮೆ ಆಗುತ್ತದೆ. ಹಸಿವು ನಾರ್ಮಲ್ ಆಗೇ ಇರುತ್ತೆ, ಆದ್ರೆ ಅವ್ರ ತೂಕ
2: ಕಡಿಮೆ ಆಗ್ತಾ ಹೋಗುತ್ತೆ.
3: ಹೆಚ್ಚಿನ ಬೆವರು, ಹಾಗೆ ಹೃದಯ ಬಡಿತ ವೇಗವಾಗುವುದು, ಅಂದ್ರೆ ಸಡನ್ ಆಗಿ ನಾರ್ಮಲ್ ಆಗಿ ಬಂದು ಕೂತ್ಕೊಂಡ್ರು ಅವರು ಓಡಿ ಬಂದು ಕೂತ್ಕೊಂಡ್ರು ಫೀಲ್ ಆಗತ್ತೆ ಅವ್ರಿಗೆ, ಆತರ ಇರೋದು. ಕೈಕಾಲುಗಳು ಅವಾಗವಾಗ ನಡುಗುವುದು, ಅಂದ್ರೆ ಟ್ರೆಮರ್ಸ್ ಅಂತ ಹೇಳ್ತಾರಲ್ಲ, ಏನಾದ್ರೂ ಹಿಡ್ಕೊಳಕ್ ಹೋದ್ರೆ ಕೈ ಕಾಲು ಶೇಕ್ ಬರುತ್ತೆ. ಹಾಗೆ ಇದರ ತಡವಾದ ಲಕ್ಷಣ ಅಂದ್ರೆ ಮತ್ತೆ ಸೇಮ್ ಅದೇ, ಗಂಟಲಿನ ಭಾಗದ ಸುತ್ತ ಊತ ಬರೋದು, ಕಣ್ಣುಗಳು ಬಾವು ಬರುವುದು, ಅಂದ್ರೆ ಇದಕ್ಕೆ ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಥೈರಾಯ್ಡ್ ಅಲ್ಲಿ ಹೆಚ್ಚು ಕಡಿಮೆ ಆದಾಗ, ಥೈರಾಯ್ಡ್ ಹಾರ್ಮೋನ್ ಹೆಚ್ಚಿಗೆ ರಿಲೀಸ್ ಆದಾಗ ಕಣ್ಣುಗಳು ಊತ ಬರುತ್ತೆ, ಮತ್ತೆ ಮೂಳೆಯ ಸಾಂದ್ರತೆ ಕಡಿಮೆ ಆಗುವುದು, ಅಂದ್ರೆ ಆಸ್ಟಿಯೋಪೋರೋಸಿಸ್ ತರ ಆಗುತ್ತೆ.
2: ಇವಿಷ್ಟು ಲಕ್ಷಣಗಳು ಥೈರಾಯ್ಡ್ ಗ್ರಂಥಿಯ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಗೋಚರಿಸುತ್ತೆ.

0: ಥೈರಾಯ್ಡ್ ಸಮಸ್ಯೆಯ ನಿಯಂತ್ರಣಕ್ಕಾಗಿ ಯಾವ ಯಾವ ರೀತಿಯ ಯೋಗಾಭ್ಯಾಸಗಳನ್ನು ನಾವು ಮಾಡಬೇಕಾಗುತ್ತೆ?
1: ಥೈರಾಯ್ಡ್ ಸಮಸ್ಯೆಯನ್ನ ಸಮಸ್ಯೆ ಅಂತ ಹೇಳೋಕ್ಕಿಂತ ಮೊದಲು ಅದು ಹಾರ್ಮೋನ್ ಸಮಸ್ಯೆ ಆಗಿರುತ್ತೆ.
0: ಹೌದು.
1: ಸೊ ಅದನ್ನ ಬರೇ ಮಾತ್ರೆಯಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಆಹಾರ, ಯೋಗ, ಪ್ರಾಣಾಯಾಮ ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಹಾಗೆ ಯೋಗಾಸನವನ್ನು ಆರಂಭಿಸುವ ಮೊದಲು ಯೋಗ ತಜ್ಞ ವೈದ್ಯರನ್ನು ಭೇಟಿಯಾಗಿ ಯೋಗ ಸ್ಟಾರ್ಟ್ ಮಾಡುವುದು ತುಂಬಾ ಒಳ್ಳೆಯದು. ಯಾಕಂದ್ರೆ ಥೈರಾಯ್ಡ್ ಸಮಸ್ಯೆ ಜನರಿಂದ ಜನರಿಗೆ ವಿಭಿನ್ನ ಆಗ್ತಾ ಹೋಗುತ್ತೆ. ಹೈಪರ್ ಥೈರಾಯ್ಡಿಸಮ್ ಆಗ್ಲಿ, ಹೈಪರ್ ಥೈರಾಯ್ಡಿಸಮ್ ಆಗ್ಲಿ, ಯೋಗ ಇಬ್ಬರಿಗೂ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಮೊದಲಿಗೆ ಸರ್ವಾಂಗಾಸನ. ಸರ್ವಾಂಗಾಸನ ಇದು ಕುತ್ತಿಗೆಯ ಭಾಗಕ್ಕೆ ರಕ್ತ ಪರಿಚಲನೆ ಹೆಚ್ಚಿಗೆ ಮಾಡುತ್ತೆ. ಅದರಿಂದ ಥೈರಾಯ್ಡ್ ಗ್ರಂಥಿಯ ಕಾರ್ಯಕ್ಷಮತೆ ಹೆಚ್ಚಿಸುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಹೆಚ್ಚಿಗೆ ಆಗಿ ಥೈರಾಯ್ಡ್ ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಆಗಿ ರಿಲೀಸ್ ಆಗ್ತಾ ಹೋಗುತ್ತೆ. ಹಾಗೆಯೇ ಹಲಾಸನ, ಕುತ್ತಿಗೆ ಮತ್ತೆ ಭುಜದ ಸಪೋರ್ಟ್ ಇಂದ ಎರಡು ಕಾಲ್ಗಳನ್ನ ಮೇಲೆ ಮಾಡೋದು. ಆ ಮೇಲ್ ಮಾಡಿರೋ ಕಾಲ್ಗಳನ್ನ ತಲೆ ಹಿಂದ್ಗಡೆ ತಗೊಂಡು ಹಿಂದ್ಗಡೆ ಟಚ್ ಮಾಡಬೇಕು. ನೆಲನ ಟಚ್ ಮಾಡೋದಕ್ಕೆ ಹಲಾಸನ ಅಂತ ಹೇಳ್ತೀವಿ. ಇದು ಥೈರಾಯ್ಡ್ ಗ್ರಂಥಿಯ ಮೇಲೆ ಒತ್ತಡ ತರುತ್ತೆ. ಅಂದ್ರೆ ಕುತ್ತಿಗೆ ಮೇಲೆ ಮತ್ತೆ ಶೋಲ್ಡರ್ ಮೇಲೆ ಅಷ್ಟೇ ಮಲ್ಕೊಂಡಿರ್ತೀವಲ್ಲ, ಇದು ಕುತ್ತಿಗೆ ಮೇಲೆ ಪ್ರೆಷರ್ ತಂದು ಥೈರಾಯ್ಡ್ ಹಾರ್ಮೋನ್ನ ಉತ್ಪಾದನೆ ಮಾಡುತ್ತೆ. ಉತ್ಪಾದನೆ ಮಾಡಿ ಹೈಪೋಥೈರಾಯ್ಡಿಸಮ್ ಆಗ್ಲಿ ಹೈಪರ್ ಥೈರಾಯ್ಡಿಸಮ್ ಆಗ್ಲಿ ಇದನ್ನ ಸಮತೋಲನದಲ್ಲಿ ಇಟ್ಕೊಳ್ಳುತ್ತೆ ಆ ಹಾರ್ಮೋನ್ಗಳನ್ನ. ಹಾಗೆಯೇ ಉಷ್ಟ್ರಾಸನ ಆಗ್ಲಿ, ಭುಜಂಗಾಸನ ಆಗ್ಲಿ, ಮತ್ಸ್ಯಾಸನ, ಈ ಆಸನಗಳು ಕೂಡ ಕುತ್ತಿಗೆ ಹಾಗೂ ಗಂಟಲಿನ ಭಾಗಕ್ಕೆ ರಕ್ತ ಪರಿಚಲನೆ ಸುಧಾರಿಸುತ್ತೆ. ಹಾಗೆ ಪ್ರಾಣಾಯಾಮ ನೋಡ್ಬೇಕಂದ್ರೆ ಕಪಾಲಭಾತಿ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ ಮಾಡಬಹುದು. ಕಪಾಲಭಾತಿ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ಗಳನ್ನ ಇದು ಸಮತೋಲನದಲ್ಲಿ ಇಟ್ಕೊಳ್ಳುತ್ತೆ ಕಪಾಲಭಾತಿ ಮಾಡೋದ್ರಿಂದ. ಹಾಗೆ ನಾಡಿ ಶೋಧನ ಅಂದ್ರೆ ಅಲ್ಟರ್ನೇಟ್ ಬ್ರೀತಿಂಗ್, ಅಂದ್ರೆ ಒಂದ್ ಮೂಗು ಮುಚ್ಚಿ ಉಸಿರು ತಗೊಂಡು ಇನ್ನೊಂದ್ ಮೂಗಿಂದ ಹೊರಗಡೆ ಹಾಕೋದು. ಇದು ಒತ್ತಡ ಕಡಿಮೆ ಮಾಡಿ ಬಿ ಪಿ ನಿಯಂತ್ರಣದಲ್ಲಿ ಇಟ್ಕೊಂಡು ಹಾರ್ಮೋನ್ಗಳನ್ನ ಸಮಸ್ಥಿತಿಯಲ್ಲಿ ಇರುತ್ತದೆ.
0: ಇದಿಷ್ಟು ನಾವು ಮಾಡಬೇಕಾದಂತಹ ಯೋಗಾಭ್ಯಾಸಗಳು. ಥೈರಾಯ್ಡ್ ಸಮಸ್ಯೆಗಳಲ್ಲಿ ಯೋಗದ ಪರಿಣಾಮಗಳ ಬಗ್ಗೆ ಹೇಗೆಲ್ಲ ಸಂಶೋಧನೆಗಳು ಇತ್ತೀಚಿನ ದಿವಸಗಳಲ್ಲಿ ನಡೀತಾ ಇದ್ದಾವೆ?
1: ಇದರ ಮೇಲೆ ಅನೇಕ ಸಂಶೋಧನೆಗಳು ನಡೆದಿದೆ. ಅದರಲ್ಲಿ ನಾನು ಒಂದು ಎರಡು ಸಂಶೋಧನೆಯನ್ನ ಹೇಳ್ತೀನಿ, ಹಾಗೆ ಒಂದು ಐದಾರು ಸಂಶೋಧನೆಯನ್ನ ನೋಡಿದ್ದೀನಿ. ಅದರಲ್ಲಿ ಒಂದು ನಾಲ್ಕೈದು ಸಾರಾಂಶವಾಗಿ ಹೇಳ್ತೀನಿ. ಎರಡು ಸಂಶೋಧನೆ ಆಗಿದ್ರಲ್ಲಿ ಏನಂತ ಹೇಳಿದಾರಂದ್ರೆ, ಯೋಗ ಥೈರಾಯ್ಡ್ ಕಾರ್ಯವನ್ನು ಸುಧಾರಿಸುವುದಲ್ಲದೆ ಒತ್ತಡ ಕಡಿಮೆ ಮಾಡಿ ಹಾಗೂ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ರೀಸೆಂಟ್ ಆಗಿ ನೋಡೋದಾದ್ರೆ 2020 ಯೋಗ ಪ್ರಾಣವಿದ್ಯೆ ಎಂಬ ಸಂಯೋಜಿತ ಯೋಗ ವಿಜ್ಞಾನವನ್ನು ಥೈರಾಯ್ಡ್ ಸಮಸ್ಯೆಯ ರೋಗಿಗಳಲ್ಲಿ ಪರೀಕ್ಷೆ ಮಾಡಲಾಗಿತ್ತು 2020. ಈ ಒಂದು ಸಂಶೋಧನೆಯಲ್ಲಿ ರಿದಮಿಕ್ ಉಸಿರಾಟ, ಧ್ಯಾನ, ಯೋಗ ಮತ್ತು ಆಹಾರಗಳನ್ನ ಎಲ್ಲ ಒಳಗೂಡಿಸಿಕೊಂಡು ಒಂದು ಸಂಶೋಧನೆ ಮಾಡಿದ್ರು. ಇದರ ಫಲಿತಾಂಶ ಏನಾಗಿತ್ತು ಅಂದರೆ, ರೋಗಿಗಳು ಥೈರಾಯ್ಡ್ ಸಂಬಂಧಿತ ಲಕ್ಷಣಗಳಾದ ದಣಿವು, ತೂಕ ಹೆಚ್ಚಳ, ಮಾನಸಿಕ ಖಿನ್ನತೆ ಗಮನಾರ್ಹವಾಗಿ ಸುಧಾರಣೆ ಕಂಡಿದ್ರು. ಸೊ ಇದು ಒಂದು ಸಂಶೋಧನೆಯಲ್ಲಿ ಕಂಡುಬಂದಿದೆ. ಹಾಗೂ 2016 ಇಂಪ್ಯಾಕ್ಟ್ ಆಫ್ ಯೋಗ ಆನ್ ಫಿಮೇಲ್ ಪೇಷಂಟ್ಸ್ ಹೂ ಆರ್ ಸಫರಿಂಗ್ ಫ್ರಮ್ ಹೈಪೋಥೈರಾಯ್ಡಿಸಮ್, ಈ ಅಧ್ಯಯನದಲ್ಲಿ ಏನಾಗಿತ್ತಂದ್ರೆ, ಹೈಪೋಥೈರಾಯ್ಡಿಸಮ್ ಇರುವ ಮಹಿಳೆಯರು 1 ಕಾಲ ದಿನನಿತ್ಯವಾಗಿ ಯೋಗ ಮಾಡಕ್ ಹೇಳ್ತಾರೆ ಅವರಿಗೆ. ಬೆಳಗ್ಗೆ 6 AM to 7 PM ಡೈಲಿ 1 ಯೋಗ ಮಾಡಕ್ ಹೇಳ್ತಾರೆ. ಇದರಲ್ಲಿ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರುವ ಕ್ವಾಲಿಟಿ ಆಫ್ ಲೈಫ್ ಸ್ಕೇಲ್ ಇಂಡೆಕ್ಸ್ ಅಂದ್ರೆ ಗುಣಮಟ್ಟದ ಜೀವನದ ಮಾಪನ ಬಳಸಿ ಫಲಿತಾಂಶವನ್ನ ಮೌಲ್ಯಮಾಪನ ಮಾಡುತ್ತಾರೆ. ಇದರಲ್ಲಿ ಇದರ ಫಲಿತಾಂಶ ಏನಾಗುತ್ತೆ ಅಂದ್ರೆ, ದಿನನಿತ್ಯ ಯೋಗ ಮಾಡುವ ಮಹಿಳೆಯರು ಹೈಪೋಥೈರಾಯ್ಡಿಸಮ್ ಸಮಸ್ಯೆಯಿಂದ ಆಲ್ಮೋಸ್ಟ್ 50% ಸಿಂಪ್ಟಮ್ಸ್ ಇಂದ ಮುಕ್ತಿ ಕಾಣ್ತಾರೆ. ಹಾಗೆ ಥೈರಾಯ್ಡ್ ಲಕ್ಷಣಗಳಾದ ದಣಿವು, ತೂಕ ಹೆಚ್ಚಳ ಹಾಗೂ ಮಾನಸಿಕ ಖಿನ್ನತೆ ನಿರ್ವಹಿಸುತ್ತೆ ಎಂದು 2016 ದೃಢಪಟ್ಟಿತ್ತು. ಹಾಗೆ ಎಲ್ಲಾ ಸಂಶೋಧನೆಗಳನ್ನ ನೋಡಿ ಸ್ವಲ್ಪ ತಗೊಂಡಿದ್ದೀನಿ. ಅದರಲ್ಲಿ ಯೋಗಾಸನ ಅಂದ್ರೆ ಸರ್ವಾಂಗಾಸನ, ಹಲಾಸನ, ಭುಜಂಗಾಸನ ಇವೆಲ್ಲ ಥೈರಾಯ್ಡ್ ಗ್ರಂಥಿ ಮೇಲೆ ರಕ್ತ ಪರಿಚಲನೆ ಹೆಚ್ಚಾಗಿಸುತ್ತದೆ ಮತ್ತು ಹಾರ್ಮೋನ್ ಉತ್ಪಾದನೆಯ ಸಮತೋಲನದಲ್ಲಿ ಇಟ್ಟುಕೊಳ್ಳುತ್ತದೆ. ಹಾಗೆಯೇ ಪ್ರಾಣಾಯಾಮಗಳು, ಉಜ್ಜಯಿ ಪ್ರಾಣಾಯಾಮ, ಕಪಾಲಭಾತಿ ಮತ್ತು ನಾಡಿ ಶೋಧನ ಪ್ರಾಣಾಯಾಮ ಒತ್ತಡವನ್ನು ಕಡಿಮೆ ಮಾಡಿ ಥೈರಾಯ್ಡ್ ಕಾರ್ಯವನ್ನು ಉತ್ತೇಜಿಸುತ್ತದೆ. ಇವೆಲ್ಲ ಸಂಶೋಧನೆಯ ಮುಖಾಂತರ ಕಂಡು ಬಂದಿರುವ ಫಲಿತಾಂಶಗಳು.
0: ಹೀಗೆ ಥೈರಾಯ್ಡ್ ಸಮಸ್ಯೆಗೆ ಯೋಗದಲ್ಲಿ ಪರಿಹಾರ ಇದೆ ಅನ್ನುವಂಥದ್ದನ್ನ ಅನೇಕ ಸಂಶೋಧನೆಗಳು ಕೂಡ ದೃಢಪಡಿಸಿದ್ದಾವೆ. ಈ ಒಂದು ಥೈರಾಯ್ಡ್ ಸಮಸ್ಯೆಯ ನಿವಾರಣೆಗೆ ನಾವು ಯೋಗವನ್ನ ಅವಲಂಬಿಸಿದಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಲಿಕ್ಕಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ?
1: ನನ್ನ ಸಂಪರ್ಕ ಸಂಖ್ಯೆ 9513051509.
0: ಇನ್ನೊಮ್ಮೆ ಹೇಳಿ,
1: 9513051509.
0: ಥೈರಾಯ್ಡ್ ಸಮಸ್ಯೆ ನಿವಾರಣೆಗೆ ಯೋಗದಲ್ಲಿ ಪರಿಹಾರ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು.
1: ನಮಸ್ಕಾರ.
2: ಇದುವರೆಗೆ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್. ನೆರವು ಶಮಿತಾ ಜೈನ್.

ಆತ್ಮೀಯ ಕೇಳುಗರಿಗೆಲ್ಲ ಮಾಯಾವಿ ನನ್ನ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಮಾಯಾವಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಧರಣಿ ಕೇಸ್. ಕೇಳುಗರೆ, ಗಾನಕ್ಕೆ ನಲಿಯದ ಮನಸ್ಸೇ ಇಲ್ಲ, ಗಾನಕ್ಕೆ ಮಣಿಯದ ದೈವವೇ ಇಲ್ಲ, ಗಾನವೇ ತುಂಬಿದೆ ಈ ಜಗವೆಲ್ಲ. ಹೌದಲ್ವಾ? ಸಂಗೀತಕ್ಕೆ ಮನಸ್ಸೋಲದವರೇ ಇಲ್ಲ. ಯಾಕೆಂದರೆ ಸಂಗೀತಕ್ಕೆ ಮಾತ್ರ ಆ ಒಂದು ಶಕ್ತಿ ಇದೆ. ದುಃಖ, ಸಂತೋಷ, ಪ್ರೇಮ, ಭಕ್ತಿ ಮುಂತಾದ ಭಾವನೆಗಳನ್ನು ಸಂಗೀತದ ಮೂಲಕ ವ್ಯಕ್ತಪಡಿಸೋದಕ್ಕೆ ಮಾತ್ರ ಸಾಧ್ಯ. ಎಲ್ಲರಿಗೂ ಹಾಡುಗಳು ಇಷ್ಟ ಆಗೋ ಹಾಗೆ ನನಗೂ ಕೂಡ ಹಾಡುಗಳು ಇಷ್ಟ ಆಗುತ್ತೆ. ನನ್ನ ದಿನ ಪ್ರಾರಂಭ ಆಗೋದೇ ಹಾಡುಗಳಿಂದ. ಸಾಮಾನ್ಯವಾಗಿ ಬೆಳಗಿನ ಸಮಯದಲ್ಲಿ ನಾನು ಯಾವಾಗಲೂ ಕೇಳುವಂತಹ ಗೀತೆ, ನನ್ನ ಅಚ್ಚುಮೆಚ್ಚಿನ ಗೀತೆ, ಇಂದಿನ ಮಾಯಾವಿ ಕಾರ್ಯಕ್ರಮದ ಮೊದಲ ಮೆಚ್ಚಿನ ಗೀತೆಯಾಗಿ ಮೂಡಿಬರ್ತಾ ಇದೆ. ಕೇಳಿ, ಎಸ್ ಜಾನಕಿಯವರ ಸ್ವರದಲ್ಲಿರುವ ಸಂಧ್ಯಾರಾಗ ಚಿತ್ರದ್ದು. ಜಿವಿ ಅಯ್ಯರ್ ಅವರು ಬರೆದಿರುವ ಗೀತೆಗೆ ರಾಗಜೋಡಣೆ ಮಾಡಿದ್ದಾರೆ ಜಿಕೆ ವೆಂಕಟೇಶ್ ಹಾಗೂ ಎಂ ಬಾಲಮುರಳೀಕೃಷ್ಣ ಅವರು. ಕೇಳಿ ಸಂಧ್ಯಾರಾಗದ ಎಸ್ ಜಾನಕಿಯವರ ಸ್ವರದಲ್ಲಿರುವ ನನ್ನ ಮೆಚ್ಚಿನ ಗೀತೆ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ರಾಗ ಎಂದರೆ ಕೇವಲ ಸ್ವರಗಳ ಸಮೂಹವಲ್ಲ, ಅದು ಭಾವ, ಅಭಿವ್ಯಕ್ತಿ ಮತ್ತು ಆತ್ಮದ ಸಂಗಮ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಆಧಾರದ ಮೇಲೆ ತಯಾರಾದಂತಹ ಅದೆಷ್ಟೋ ಹಾಡುಗಳು ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿವೆ. ಶಾಸ್ತ್ರೀಯ ಸಂಗೀತದ ಛಾಯೆ ಇರುವಂತಹ ಎಲ್ಲ ಹಾಡುಗಳು ನನಗೆ ತುಂಬಾ ಇಷ್ಟ. ಅದರಲ್ಲಿ ಒಂದು ಹಾಡು ರವಿಚಂದ್ರನ್ ಅವರು ಅಭಿನಯಿಸಿರುವಂತಹ ಗಡಿಬಿಡಿಗಂಡ ಚಿತ್ರದ ನೀನು ನೀನೇ ಇಲ್ಲಿ ನಾನು ನಾನೇ ಅನ್ನೋ ಗೀತೆ ನನಗೆ ತುಂಬಾ ಅಚ್ಚುಮೆಚ್ಚು. ಈ ಹಾಡಲ್ಲಿ ರವಿಚಂದ್ರನ್ ಹಾಗೂ ತಾಯಿ ನಾಗೇಶ್ ಅವರು ಅಭಿನಯ ಮಾಡಿದ್ದಾರೆ. ಇದೊಂದು ಸಂಗೀತ ಸ್ಪರ್ಧೆಯ ಗೀತೆ ಆ ಸನ್ನಿವೇಶದ್ದು. ಈ ಹಾಡು ಹಿಂದೋಳ ರಾಗದಲ್ಲಿ ಪ್ರಾರಂಭ ಆಗಿ ಮತ್ತೆ ಮಧ್ಯದಲ್ಲಿ ಷಣ್ಮುಖ ಪ್ರಿಯರಾಗ ದರ್ಬಾರ್ ಹೀಗೆ ಇದಾಗಿ ಮತ್ತೆ ಹಿಂದೋಳ ರಾಗದಲ್ಲಿ ಕೊನೆಗೊಳ್ಳುತ್ತೆ. ಈ ಗೀತೆಯನ್ನ ಹಂಸಲೇಖಾ ಅವರು ಬರೆದು ಸ್ವರ ಸಂಯೋಜನೆ ಮಾಡಿದ್ದಾರೆ. ತುಂಬಾ ಅದ್ಭುತವಾದಂತಹ ಸ್ವರ ಸಂಯೋಜನೆ, ಹಾಗಾಗಿ ನನಗೆ ಈ ಗೀತೆ ತುಂಬಾ ಅಚ್ಚುಮೆಚ್ಚು. ಈ ಗೀತೆಗೆ ಇನ್ನೂ ಹೆಚ್ಚು ಮೆರುಗು ನೀಡಿರುವುದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸೊಗಸಾದ ಗಾಯನ. ಇಲ್ಲಿ ರವಿಚಂದ್ರನ್ ಮತ್ತೆ ತಾಯಿ ನಾಗೇಶ್ ಅವರ ಇಬ್ಬರ ಅಭಿನಯಕ್ಕೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರದು ಒಬ್ಬರದೇ ಗಾಯನ. ಇಲ್ಲಿ ರವಿಚಂದ್ರನ್ ಅವರ ಪಾತ್ರಕ್ಕೆ ಅವರಿಗೆ ಬೇಕಾದಾಗೆ ಹಾಡ್ತಾರೆ, ಹಾಗೆಯೇ ನಾಗೇಶ್ ಅವರ ಅಭಿನಯಕ್ಕೆ ಅವರಿಗೆ ಬೇಕಾದಾಗೆ ಅಲ್ಲಿ ಹಾಡ್ತಾರೆ. ಅಲ್ಲಿ ನಮಗೆ ವಿಭಿನ್ನ ಅನಿಸುತ್ತೆ, ಎರಡು ಪಾತ್ರಗಳಿಗೂ ಒಬ್ಬರೇ ಹಾಡಿದ್ದಾರೆ, ಆದರೆ ಇಬ್ಬರು ಹಾಡಿದರೇನೋ ಅನ್ನೋ ಥರ ನಮಗೆ ಕೇಳಿಸುತ್ತೆ. ಅಷ್ಟು ಸೊಗಸಾದ ಗಾಯನ. ಈ ರೀತಿಯ ಗಾಯನ ಬಹುಶಃ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ ಮಾತ್ರ ಸಾಧ್ಯ ಅನಿಸುತ್ತೆ. ಕೇಳಿ, ನನ್ನ ಮೆಚ್ಚಿನ ಮತ್ತೊಂದು ಗೀತೆ ಪ್ರಸಾರ ಆಗ್ತಾ ಇದೆ, ಗಡಿಬಿಡಿಗಂಡ ಚಿತ್ರದ ಗೀತೆ.

0: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಆಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ಬಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019861858.
1: ಕನ್ನಡ ಅಷ್ಟೇ ಅಲ್ಲದೇ ಹಿಂದಿ ಚಲನಚಿತ್ರಗಳ ಹಾಡುಗಳು ಕೂಡ ನನಗೆ ತುಂಬಾ ಅಚ್ಚುಮೆಚ್ಚು. ಸಂಗೀತಕ್ಕೆ ಭಾಷೆಯ ಹಂಗಿಲ್ಲ. ಎಷ್ಟೋ ಸಾರಿ ಭಾಷೆ ಗೊತ್ತಿಲ್ಲ ಅಂದ್ರೂ, ಸಾಹಿತ್ಯದ ಅರ್ಥ ಗೊತ್ತಿಲ್ಲ ಅಂದ್ರೂ ನಾವು ಆ ಹಾಡಿನ ನಾದಕ್ಕೆ ತಲೆದೂಗ್ತಾ ಇರ್ತೀವಿ. 90ರ ದಶಕದಲ್ಲಿ ದೂರದರ್ಶನದಲ್ಲಿ ನೋಡಿದಂತಹ ಒಂದಷ್ಟು ಹಿಂದಿ ಚಲನಚಿತ್ರಗಳಿಂದ ಒಂದಷ್ಟು ಹಾಡುಗಳು ಪರಿಚಯ ಆದರೆ, ಇನ್ನೊಂದಷ್ಟು ಗೀತೆಗಳು ರೇಡಿಯೋದಿಂದ ಕೇಳಿ ಕೇಳಿ ಪರಿಚಯ ಆಗಿ ನನ್ನ ಮೆಚ್ಚಿನ ಗೀತೆಗಳಾಗಿ ಉಳ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಈಗ ಕೇಳೋಣ ಸಲ್ಮಾನ್ ಖಾನ್ ಹಾಗೂ ರೇವತಿ ಅಭಿನಯದ ಲವ್ ಚಿತ್ರದ ಗೀತೆ. ಈ ಗೀತೆಯ ಸಾಹಿತ್ಯ ಮಜರು ಸುಲ್ತಾನ್ಪುರಿ ಅವರದು, ಸಂಗೀತ ನೀಡಿದ್ದಾರೆ ಆನಂದ್ ಮಿಲಂದ್. ಈ ಗೀತೆಯನ್ನ ಅಷ್ಟು ಸೊಗಸಾಗಿ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆಎಸ್ ಚಿತ್ರ ಅವರು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಯಾವ ಭಾಷೆಯಲ್ಲಿ ಹಾಡಿದ್ರೂ ಕೂಡ ಅವರ ಕೇಳೋದಕ್ಕೆ ಕಿವಿಗೆ ಅಷ್ಟು ಹಿಂಪಾಗಿರುತ್ತೆ, ಅಷ್ಟು ಮಧುರ. ಕೇಳಿ ಲವ್ ಚಿತ್ರದ ನನ್ನ ಮೆಚ್ಚಿನ ಗೀತೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೇಳುಗರೆ, ಪ್ರಪಂಚದಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ಮಕ್ಕಳನ್ನ ಪ್ರೀತಿಸುವ, ಪೋಷಿಸುವ, ರಕ್ಷಿಸುವ ಏಕೈಕ ಜೀವ ಅಂದರೆ ಅದು ಅಮ್ಮ. ಅಮ್ಮ ಅನ್ನುವ ಪದಕ್ಕೆ ಮಿಗಿಲಾದ ಇನ್ನೊಂದು ಪದವೇ ಇಲ್ಲ. ಅಮ್ಮನಿಗೆ ಸಂಬಂಧಿಸಿದಂತೆ ಕನ್ನಡ ಚಲನಚಿತ್ರಗಳಲ್ಲಿ ಹಾಡುಗಳಿಗೆ ಕೊರತೆಯೇ ಇಲ್ಲ. ಅಮ್ಮನಿಗಾಗಿ ಬರೆದಂತಹ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿದ್ರೆ ಅಪ್ಪನಿಗೆ ಸಂಬಂಧಿಸಿದಂತಹ ಹಾಡುಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಡಿ ರಾಜೇಂದ್ರ ಬಾಬು ನಿರ್ದೇಶನದ ಅಮ್ಮ ಚಿತ್ರದಲ್ಲಿ ಮುಖ್ಯವಾಗಿ ಲಕ್ಷ್ಮೀ, ಅನಂತನಾಗ್, ಜೈ ಜಗದೀಶ್, ತಾರಾ ಇನ್ನೂ ಮುಂತಾದವರು ನಟಿಸಿದ್ದಾರೆ. ಅಮ್ಮನ ಪಾತ್ರದಲ್ಲಿ ಲಕ್ಷ್ಮಿಯವರು ಅದ್ಭುತವಾಗಿ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಕೇವಲ ಲಕ್ಷ್ಮಿಯವರು ಆ ಪಾತ್ರಕ್ಕೆ ಬೇಕಾದಂತಹ ಅಭಿನಯ ಅಷ್ಟೇ ಮಾಡಿಲ್ಲ, ಇಡೀ ತಾಯಂದಿರು ಅಮ್ಮಂದಿರು ಗೃಹಿಣಿಯಾಗಿ ಹೇಗೆ ಮನೆಯಲ್ಲಿ 24/7 ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅನ್ನೋದು ಈ ಪಾತ್ರದ ಮೂಲಕ ತಿಳಿಯುತ್ತೆ. ಮನೆಯಲ್ಲಿ ಗಂಡ ಮತ್ತೆ ಮಕ್ಕಳ ಒಳಿತಿಗಾಗಿ ಹಗಲಿರುಳು ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ದುಡಿತಾನೆ ಇರ್ತಾಳೆ. ಆದರೆ ಸಾಮಾನ್ಯವಾಗಿ ಕೇಳಿಬರುವಂತಹ ಮಾತು, ಅಯ್ಯೋ ಅಮ್ಮಂದಿರಿನ ಮನೆಯಲ್ಲೇ ಇರ್ತಾರೆ, ಆರಾಮಾಗಿರ್ತಾರೆ, ಅವ್ರಿಗೇನು ಕೆಲಸ ಇರುತ್ತೆ ಅನ್ನೋ ಮಾತು ಸಾಮಾನ್ಯವಾಗಿ ಕೇಳಿಬರುತ್ತೆ. ಇಷ್ಟೆಲ್ಲ ಪೀಠಿಕೆ ಯಾಕಪ್ಪ? ಇದರಲ್ಲಿ ಬರುವಂತಹ ಒಂದು ಹಾಡು ನನ್ನ ಮೆಚ್ಚಿನ ಗೀತೆ. ಅದರಲ್ಲಿ ಬರುವಂತಹ ಎರಡು ಸಾಲುಗಳು ನನಗೆ ಯಾವಾಗಲೂ ಇಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಇದು ನನ್ನ ಮೆಚ್ಚಿನ ಗೀತೆ. ಅದರಲ್ಲಿ ಬರುವಂಥ ಸಾಲುಗಳು ಹೀಗಿದೆ: ಅಮ್ಮ ಏನೇ ಫಲವಿಲ್ಲದ ಬೆನ್ನು ಮುರಿಯುವ ಚಾಕರಿ, ಅಮ್ಮ ಏನೇ ರಾಜೀನಾಮೆ ಕೊಡಲಾಗದ ನೌಕರಿ. ಎಷ್ಟು ಸತ್ಯ ಅಲ್ವಾ? ಅಮ್ಮನ ಕೆಲಸ ಹೇಗಿದೆ ಅಂದರೆ ಸಂಬಳವಿಲ್ಲದ ಕೆಲಸ ಇದು. ಸಂಬಳವಿಲ್ಲದ ಚಾಕರಿ, ರಾಜೀನಾಮೆ ಕೊಡಲಾಗದ ನೌಕರಿ. ಜೀವ ಇರೋವರೆಗೂ ಕೊನೆವರೆಗೂ ರಾಜೀನಾಮೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಬೇರೆ ಎಲ್ಲ ಕೆಲಸಕ್ಕೆ ಇಷ್ಟು ವಯಸ್ಸಾದ್ಮೇಲೆ ಅವರು ವಿಶ್ರಾಂತಿ ಮತ್ತು ನಿವೃತ್ತಿ ಅನ್ನೋದಿದೆ, ಆದರೆ ಈ ಗೃಹಿಣಿ ಕೆಲಸಕ್ಕೆ ರಾಜೀನಾಮೆನೇ ಇಲ್ಲ, ಜೊತೆಗೆ ಸಂಬಳ ಕೂಡ ಇಲ್ಲ. ತುಂಬ ನೋವಾಗುವಂಥ ವಿಷಯ ಇದು. ಜೊತೆಗೆ ಈ ಹಾಡನ್ನು ಬರೆದಿದ್ದಾರೆ RN ಜಯಗೋಪಾಲ್ ಅವರು. ಈ ಗೀತೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಹಾಡಿದ್ದಾರೆ MM ಕೀರವಾಣಿ ಹಾಗೂ ಚಿತ್ರ ಅವರು. ಕೇಳಿ ಅಮ್ಮ ಚಿತ್ರದ ಈ ನನ್ನ ಅಚ್ಚುಮೆಚ್ಚಿನ ಗೀತೆನಾ.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುಗರೆ, ಆಕಾಶವಾಣಿ ಹಾಸನ ಕೇಂದ್ರದಿಂದ ಮಾಯಾವಿ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಒಂದು ಹಾಡು ಇಷ್ಟ ಆಗಬೇಕು ಅಂದರೆ ಅದರ ಸಾಹಿತ್ಯ ನಮಗೆ ತುಂಬ ಇಷ್ಟ ಆಗಿರುತ್ತೆ, ಇಲ್ಲಾಂದರೆ ಅದರ ಸಂಗೀತ ಇಷ್ಟ ಆಗಿರುತ್ತೆ. ಆಗ ನಮಗೆ ಆ ಗೀತೆ ಮೆಚ್ಚಿನ ಗೀತೆಯಾಗಿ ಉಳಿದ್ಬಿಡುತ್ತೆ. ಹಾಗೆಯೇ ಒಂದಷ್ಟು ಸಂಗೀತ ನಿರ್ದೇಶಕರ ಸಾಲಿನಲ್ಲಿ ಒಂದಷ್ಟು ಮೆಚ್ಚಿನ, ನನ್ನ ಮೆಚ್ಚಿನ ಸಂಗೀತ ನಿರ್ದೇಶಕರ ಸಾಲಿನಲ್ಲಿ ಸಾಧು ಕೋಕಿಲ ಕೂಡ ಅವರು ಒಬ್ಬರು. ಅವರ ಹಾಸ್ಯ ನಟನೆ ಒಂದು ಕಡೆ ತುಂಬ ಇಷ್ಟ, ಆದರೆ ಅವರ ನಟನೆಗಿಂತಲೂ ನನಗೆ ತುಂಬಾ ಇಷ್ಟವಾಗೋದು ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಒಂದಷ್ಟು ಹಾಡುಗಳು. ಅದರಲ್ಲಿ

ಎತ್ತ ತಿರುಗಲಿ ಕಣ್ಣು, ಹೀಗೆ ಪಟ್ಟಿ ದೊಡ್ಡದಾಗ್ತಾನೆ ಇದೆ. ಈಗ ಕೇಳೋಣ ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಮಧುವನ ಕರೆದರೆ ಅನ್ನೋ ಗೀತೆ. ಜಯಂತ್ ಕಾಯ್ಕಿಣಿಯವರು ಬರೆದಿರುವ ಈ ಗೀತೆಯನ್ನ ಹಾಡಿದ್ದಾರೆ ವಾಣಿ ಹರಿಕೃಷ್ಣ ಅವರು. ಕೇಳಿ ನನ್ನ ಮೆಚ್ಚಿನ ಮುಂದಿನ ಗೀತೆಯನ್ನು.

ಅಂತಹ ಇನ್ನೊಂದು ಮೆಚ್ಚಿನ ಗೀತೆ ಕ್ರಿಮಿನಲ್ ಚಿತ್ರದ್ದು. ಕುಮಾರ್ ಸಾನು ಮತ್ತು ಅಲ್ಕಾ ಯಾಗ್ನಿಕ್ ಅವರ ಯುಗಳ ಸ್ವರಗಳಲ್ಲಿರುವ ತೂ ಮಿಲೆ ದಿಲ್ ಕಿಲೆ ಅನ್ನುವ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಇಂದಿವರ್, ರಾಗ ಜೋಡಣೆ ಮಾಡಿದ್ದಾರೆ ಎಂಎಂ ಕರೀಂ. ಎರಡು ಕಾರಣಗಳಿಂದ ನನಗೆ ಈ ಹಾಡು ತುಂಬಾ ಇಷ್ಟ ಆಗುತ್ತೆ. ಮೊದಲನೆಯದು ಈ ಹಾಡಿನ ಸಂಗೀತ ಹಾಗೂ ಕುಮಾರ್ ಸಾನು ಮತ್ತು ಅಲ್ಕಾ ಯಾಗ್ನಿಕ್ ಅವರ ಇಂಪಾದ ಗಾಯನ. ಕೇಳಿ ನನ್ನ ಮೆಚ್ಚಿನ ಗೀತೆ ಕ್ರಿಮಿನಲ್ ಚಿತ್ರದಿಂದ.

ಒಂದು ಚಿತ್ರ ಹಿಟ್ ಆಗಬೇಕು ಅಂದರೆ ಅಲ್ಲಿ ಮೊದಲು ಕತೆ ತುಂಬ ಮುಖ್ಯ ಆಗುತ್ತೆ. ಕೆಲವು ಚಿತ್ರಗಳಲ್ಲಿ ಕತೆ ಅಷ್ಟೇನು ಚೆನ್ನಾಗಿಲ್ಲ ಅಂದರೂ ಹಾಡುಗಳು ಹಿಟ್ಟಾದರೂ ಕೂಡ ಆ ಚಿತ್ರ ಗೆಲ್ಲುತ್ತೆ. 1997 ತೆರೆಕಂಡ ದಿನೇಶ್ ಬಾಬು ನಿರ್ದೇಶನದಲ್ಲಿ ತಯಾರಾದ ಚಿತ್ರ ಅಮೃತಿ ವರ್ಷಿಣಿ ಚಿತ್ರ. ಈ ಚಿತ್ರ ಕತೆನೂ ಕೂಡ ತುಂಬ ಸೂಪರ್ ಆಗಿದೆ, ಜೊತೆಗೆ ಇದರಲ್ಲಿರುವಂತಹ ಎಲ್ಲ ಹಾಡುಗಳು ಸೂಪರ್ ಹಿಟ್ ಗೀತೆಗಳು. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಸುಹಾಸಿನಿ, ಶರತ್ ಬಾಬು ಅಭಿನಯ ಮಾಡಿದ್ದಾರೆ. ಕೆ ಕಲ್ಯಾಣ್ ಅವರು ಈ ಚಿತ್ರದ ಎಲ್ಲ ಹಾಡುಗಳನ್ನು ಬರೆದಿದ್ದಾರೆ. ದೇವ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದ ಎಲ್ಲ ಹಾಡುಗಳು ನನಗೆ ತುಂಬ ಇಷ್ಟ. ಅದರಲ್ಲಿ ಹೆಣ್ಣಿನ ಸೌಂದರ್ಯವನ್ನು ಹೊಗಳಿರುವಂತಹ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆ ಬರ್ತಾ ಇದೆ ಕೇಳಿ, ನನ್ನ ಅಚ್ಚುಮೆಚ್ಚಿನ ಗೀತೆಯಾಗಿ.

ಮಾಯವಿ ಕಾರ್ಯಕ್ರಮದ ಕೊನೆಯ ಗೀತೆ ಶಿವರಾಜ್ಕುಮಾರ್, ಮಾಲಾಶ್ರೀ ಹಾಗೂ ರವೀಂದರ್ ಮಾನ್ ಅಭಿನಯದ ಗಂಗಾ ಯಮುನಾ ಚಿತ್ರದಿಂದ. ಒಲವೇ ಮೌನವೇ ಈ ಗೀತೆ ಆರ್ ಎನ್ ಜೈಗೋಪಾಲ್ ಅವರ ಸುಂದರವಾದ ಸಾಹಿತ್ಯ ಈ ಗೀತೆಗಿದೆ. ಈ ಗೀತೆ ಮುಖ್ಯವಾಗಿ ನನಗೆ ತುಂಬ ಇಷ್ಟ ಆಗೋದಕ್ಕೆ ಕಾರಣ ವಿದ್ಯಾಸಾಗರ್ ಅವರ ಅದ್ಭುತವಾದ ಸಂಗೀತ ಸಂಯೋಜನೆ. ಇದರಲ್ಲಿ ಮುಖ್ಯವಾಗಿ ಬಳಸಿರುವಂತಹ ಆ ವೀಣೆಯ ನಾದ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಹಾಗೆಯೇ ಈ ಹಾಡು ಮುಗಿದೋದ್ರೂ ಕೂಡ ಆ ವೀಣೆಯ ನಾದ ನಮ್ಮ ಕಿವಿಯಲ್ಲಿ ಹಾಗೆಯೇ ಕೇಳಿಸ್ತಾ ಇರುತ್ತೆ ನಮಗೆ. ಅದರಿಂದ ಹಾಗಾಗಿ ಈ ಹಾಡು ನನಗೆ ತುಂಬ ಇಷ್ಟ. ಹಾಗೆಯೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಹಾಡಿರೋದ್ರಿಂದ ಈ ಹಾಡಿಗೆ ಮತ್ತಷ್ಟು ಮೆರುಗು ಬಂದಿದೆ. ಕೇಳಿ ಗಂಗಾ ಯಮುನಾ ಚಿತ್ರದ ಈ ನನ್ನ ಮಾಯಾವಿ ಕಾರ್ಯಕ್ರಮದ ಮೆಚ್ಚಿನ ಕೊನೆಯ ಗೀತೆ.

ಇದುವರೆಗೆ ಮಾಯಾವಿ ಮನಮೆಚ್ಚಿದ ಹಾಡುಗಳ ಕಾರ್ಯಕ್ರಮ ಮೂಡಿಬಂತು. ನೂರಾರು ಹಾಡುಗಳು ಪರಿಚಯ ನಮಗೆ ಆಗ್ತಾನೆ ಇರುತ್ತೆ, ಆದರೆ ಮನಮುಟ್ಟುವಂತಹ ಗೀತೆಗಳು ಎಷ್ಟೇ ವರ್ಷಗಳು ಕಳೆದರೂ ಮನಸ್ಸಿನಲ್ಲಿ ಆಳವಾಗಿ ಉಳಿದು ಬಿಡುತ್ತೆ. ಇಂತಹ ಹತ್ತಾರು ಗೀತೆಗಳು ಮಾತ್ರ ನಮ್ಮ ಮನಸ್ಸಿನಲ್ಲಿ ಉಳಿದೋಗ್ತವೆ. ಆದರೆ ನಮ್ಮ ಮನಮೆಚ್ಚಿದ ಗೀತೆಗಳನ್ನ ಪರಿಚಯ ಮಾಡಿಸಬೇಕು ಅಂದರೆ ಕೇವಲ ಒಂದು ಗಂಟೆ ಏನೇನು ಸಾಕಾಗೋದಿಲ್ಲ. ಇವತ್ತಿನ ನನ್ನ ಮನಮೆಚ್ಚಿದ ಹಾಡುಗಳು ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಮಾಯಾವಿ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.

0: ಸಮಯ ಸರಿಯಾಗಿ 10:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ.
2: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
3: ಇದು ಗಾದೆಗಳ ಗುಟ್ಟಿನ ಕಾರ್ಯಕ್ರಮ
4: ಗಾದೆ ಗಮ್ಮತ್ತು.
2: ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ.
0: ಆತ್ಮೀಯ ಕೇಳುಗರಿಗೆಲ್ಲ ಗಾದೆ ಗಮ್ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ನಾವು ಗಾದೆಯ ಮೊದಲ ಅರ್ಧ ಭಾಗವನ್ನ ಹೇಳ್ತೀವಿ, ಉಳಿದ ಅರ್ಧ ಭಾಗವನ್ನ ನೀವು ಹೇಳಬೇಕು. ನೀವು ಕರೆ ಮಾಡಲು ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆ 2462889, ಮತ್ತೊಂದು 2452258, ಎಸ್ಟಿಡಿ ಕ್ರಮಾಂಕ 08172. ಕರೆಗಳು ಬರೋದಕ್ಕೆ ಶುರುವಾಗಿದೆ, ನೋಡೋಣ ಮೊದಲ ಕರೆ ಯಾರ್ದು ಅಂತ. ನಮಸ್ತೆ. ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆಯಾ? ಹಾ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಮೊದಲ ಕರೆ ನಿಮ್ದು. ಹಾ, ನಿಮ್ಗೆ ಮೊದಲ ಗಾದೆ ಹೀಗಿದೆ, ತುಂಬಾನೇ ಸುಲಭ ಆಗಿದೆ. ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ
5: ಅಕ್ಕರೆ ಇಲ್ಲದ ಉತ್ತರಕ್ಕೆಗಿಂತ
0: ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ
5: ಬಂಗದ ನರಕವಿಲ್ಲ ಸರ್. ಮೇಡಮ್,
0: ಇಲ್ಲ, ಸ್ವಲ್ಪ ಬೇರೆ ತರ
5: ಗುಡಿ ಲೇಸ್ಲೇನೆ ಬರ್ತದೆ ಮೇಡಮ್. ಅದು
0: ಇಲ್ಲ, ಪ್ರಾಸ ಬರ್ಬೇಕಲ್ಲ.
5: ಅಂಗಿನ ಅರಮನೆಗಿಂತ ಬಂಗದ ಗುಡಿ ಲೇಸ್ ಅಂತಾರೆ, ಗೊತ್ತಾಗ್ತದೆ ಮೇಡಮ್.
0: ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಮುಂದೆಂದು ನೀವು ಹೇಳಬೇಕು. ಇರ್ಲಿ, ನಿರಂಜನ್ ಮೂರ್ತಿ ಅವರೇ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ನೋಡೋಣ ಮುಂದಿನ ಅವರು ಮಾಡ್ತಾರ. ಹಾ, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.

0: ನಮಸ್ತೆ.
1: ನಮಸ್ಕಾರ ಮೇಡಮ್,
0: ನಿಮ್ ಪರಿಚಯ ಮಾಡ್ಕೊಳ್ಳಿ.
1: ನಾನು ಬೇಲೂರಿಂದ ಮಹಾಲಿಂಗಪ್ಪ.
0: ಮಹಾಲಿಂಗಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಈ ಹಿಂದೆ ನಾವು ಒಬ್ಬರಿಗೆ ನಿರಂಜನ್ ಮೂರ್ತಿ ಅವರಿಗೆ ಇದನ್ನ ಕೇಳಿದ್ವು, ಗಾದೆಯ ಅರ್ಧ ಭಾಗವನ್ನ.
1: ಅಂಜನಾರ ಮನೆ ಇಂತ
0: ಅಲ್ಲ, ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ,
1: ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಸೊಪ್ಪಿನ ಮನೆಯಲ್ಲೇ ಸುವಂತೆ ಮೇಡಮ್.
0: ಇಲ್ಲ, ಬೇರೆ ತರ ಇದೆ.
1: ಬೇರೆ ತರ ಇದೆಯಾ?
0: ಹಾ, ನೋಡಿ, ಪ್ರಯತ್ನ ಮಾಡಿ, ಪ್ರಾಸ ಬರತರ.
1: ಅಂಜಿನ ಅರಮನೆಗಿಂತ
0: ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ
1: ಅಕ್ಕರೆ ಇಲ್ಲದ,
0: ಗೊತ್ತಾಗ್ತಾ ಇಲ್ವಾ? ಇರ್ಲಿ, ಪರವಾಗಿಲ್ಲ, ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.
2: ನಮಸ್ಕಾರ ಮೇಡಮ್,
0: ನಿಮ್ ಪರಿಚಯ ಮಾಡ್ಕೊಳ್ಳಿ.
2: ನಾನು ಹಾಸನದಿಂದ ಕೇರ್ಪರ್ ಗುರುಮೂರ್ತಿ ಅಂತ.
0: ಗುರುಮೂರ್ತಿ ಅವರು.

0: ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ರೆ ಗೊತ್ತಾಯ್ತಾ ಗಾದೆ ಅಥವಾ ಇನ್ನೊಂದ್ಸಲ ಕೇಳೋಣ?
1: ಅಕ್ಕರೆ ಇಲ್ಲದ ಉಪ್ಪರಿಗಿಂತ ಗಂಜಿ ಕುಡಿಯುವ ಗುಡಿಸಲೇಸು.
0: ಇಲ್ಲ, ಆ ತರ ಇಲ್ಲ. ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಅಕ್ಕರೆ ಇರುವ ತಿಪ್ಪೆಯೇ ಲೇಸು ಅಂತ ಅಲ್ವಾ? ತಿಪ್ಪೆಯೇ ಲೇಸು. ನಮ್ಮ ಮನೆ ಅದು ಹೇಗಾದ್ರೂ ಇರ್ಲಿ, ಆ ತಿಪ್ಪೆ ಆದ್ರೂ ಪರವಾಗಿಲ್ಲ, ಅಲ್ಲಿ ಪ್ರೀತಿ ಇದ್ರೆ ಹೇಗೋ ಇರ್ಬೋದು. ಅಲ್ಲಿ ಪ್ರೀತಿ ವಿಶ್ವಾಸನೇ ಇಲ್ಲ ಅಂತ ಉಪ್ಪರಿಗೆ ಇದ್ರೂ ಪ್ರಯೋಜನ ಏನಲ್ವಾ? ಮುಖ್ಯವಾಗಿ ಅಲ್ಲಿ ನಮ್ಗೆ ಪ್ರೀತಿ ವಿಶ್ವಾಸ ಇರ್ಬೇಕು. ಅದು ಯಾವ್ದಾದ್ರೂ ಪರವಾಗಿಲ್ಲ, ತಿಪ್ಪೆ ಆದ್ರೂ ಪರವಾಗಿಲ್ಲ, ಗುಡಿಸಲಾದ್ರೂ ಪರವಾಗಿಲ್ಲ ಅಲ್ವಾ? ಉಪ್ಪರಿಗೆ ಇದ್ರೂ ಅಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಆಗ್ಲಿ,
1: ಕರೆ ಮಾಡಿದ್ದಕ್ಕೆ
0: ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ
1: ನಮಸ್ತೆ ಮೇಡಮ್, ನಾನು ವಿಜಯಲಕ್ಷ್ಮಿ ಲಂಡ್ರಾಜ್.
0: ವಿಜಯಲಕ್ಷ್ಮಿ ಅವರೇ, ಗಾದೆ ಹೇಗಿದೆ ನಿಮ್ಗೆ? ಮನೆ ದೀಪ ಮುಟ್ಟಿದರೆ,
1: ಮನೆ ದೀಪ ಮುಟ್ಟಿದ್ರೆ,
0: ಮನೆ ದೀಪ ಮುಟ್ಟಿದರೆ,
1: ಮನೆ ದೀಪ ಮುಟ್ಟಿದ್ರೆ ಮನೆ ಬೆಳಗುವುದು ಅಂತ ನಮಗೆ
0: ಇಲ್ಲ. ದೀಪ ಮುಟ್ಟಿದ್ರೆ ಎಲ್ಲಿ ಬೆಳಗುತ್ತೆ? ನೀವು ಕೈಯಲ್ಲಿ ಮುಟ್ಟಿದ್ರೆ ಏನಾಗುತ್ತೆ? ಮನೆ ದೀಪ ಮುಟ್ಟಿದರೆ ತುಂಬಾ ಸುಲಭವಾಗಿದೆ, ಗೊತ್ತಾಗ್ತಾ ಇಲ್ವಾ? ಇಲ್ಲ, ಪ್ರಾಸ ಏನಿಲ್ಲ, ಒಟ್ಟಾರೆ ಅದು ನಿಮ್ಗೆ ಅಲ್ಲೇ ಇದೆ ಉತ್ತರ. ದೀಪ ಮುಟ್ಟಿದ್ರೆ ಏನಾಗತ್ತೆ ಅಂತ ಇರ್ಲಿ, ಮುಂದಿನ ಅಲ್ಲ ಅಲ್ಲ, ಇದು ಸ್ವಲ್ಪ ಇದಾಗಿದೆ, ಉಲ್ಟಾ ಇದೆ. ಮನೆ ದೀಪ ಮುಟ್ಟಿದರೆ ಸುಡದೆಯೇ ಇರುತ್ತದೆಯೇ ಅಂತ. ಬೆಂಕಿ ಅಂದ್ರೆ ಅದರದ್ದು ಲಕ್ಷಣ ಏನು? ಸುಡೋದಲ್ವಾ, ಕೈ ಮುಟ್ಟದ ತಕ್ಷಣ ನಮ್ಗೆ ಸುಟ್ಟೆ ಸುಡುತ್ತೆ. ಅದು ಮನೆ ದೀಪ ಆದ್ರೂ ಅಷ್ಟೇ, ಯಾವ್ದಾದ್ರೂ ಅಷ್ಟೇ ಬೆಂಕಿ. ಆಗ್ಲಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ.
2: ನಮಸ್ಕಾರ ಮೇಡಮ್.
0: ನಿಮ್ ಪರಿಚಯ ಮಾಡ್ಕೊಳ್ಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ಯಾರು?
2: ಮೇಡಮ್, ಅರಕಲೂರು ತಾಲೂಕು ಮಾದಿಹಳ್ಳಿಯಿಂದ ಮೇಡಮ್ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
0: ಮಧುಕುಮಾರ್ ಅವರು ಇದೇ ಸರಿ ಮೊದಲನೇ ಸಲ ಮಾಡ್ತಾ ಇರೋದ ಅಥವಾ ಮಾಡ್ತಾ ಇರ್ತೀರಾ?
2: ಮೊದಲ ಬಾರಿ ಮಾತಾಡಿದೆ ಮೇಡಮ್.
0: ಹಾ, ನಿಮ್ಗೆ ಗಾದೆ ಹೀಗಿದೆ ಮಧುಕುಮಾರ್ ಅವರೇ, ಬೇವಿನ ಗಿಡ ನೆಟ್ಟು ತುಂಬಾ ಸುಲಭವಾಗಿರೋಂಥದ್ದು. ಬೇವಿನ ಗಿಡ ನೆಟ್ಟು ಮುಂದಿನ ಗಾದೆ ಯಾರದ ಭಾಗ ನೀವು ಹೇಳ್ಬೇಕು.
2: ಬೇವಿನ ಗಿಡ ನೆಟ್ಟು ಸ್ವಲ್ಪ ಕಷ್ಟನೇ.
0: ಅಯ್ಯೋ, ತುಂಬಾ ಸುಲಭವಾಗಿದೆ, ದಿನನಿತ್ಯ ಬಳಸೋ ಅಂತದ್ದು ಇದು.
2: ಕರ್ಬೇವಿನ ಸೊಪ್ಪು?
0: ಅಯ್ಯೋ ಇಲ್ಲ.
2: ಬೇವಿನ ಗಿಡ ನೆಟ್ಟು
0: ಇರ್ಲಿ, ಪರವಾಗಿಲ್ಲ, ಮುಂದಿನ ಕರೆಗೆ ಹೋಗ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದ, ನಮಸ್ಕಾರ. ನಮಸ್ತೆ. ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ, ಪರಿಚಯ ಮಾಡ್ಕೊಳ್ಳಿ.
3: ಸುಜಾತಾ ದಿವಾಕರ್, ಚಿಕ್ಕಮಂಗ್ಳೂರಿಂದ.
0: ಸುಜಾತಾ ಅವರು, ಸುಜಾತಾ ಅವ್ರ ಕಾರ್ಯಕ್ರಮ ಕೇಳ್ತಾ ಇದ್ರಾ?
3: ಮೇಡಮ್, ಕೇಳಿಸ್ಕೊಂತಿದ್ದೀನಿ. ಬೇವಿನ ಗಿಡ ನೆಟ್ಟು ಮಾವಿನ ಫಲ ಬಯಸಿದಂತೆ.
0: ತುಂಬಾ ಸುಲಭವಾಗಿರೋದಲ್ವಾ?
3: ಓ ಮೇಡಮ್,
0: ಅದೇ ನಾವು ಬೇವಿನ ಗಿಡ ನೆಟ್ಬಿಟ್ಟು ಮಾವಿನ ಹಣ್ಣನ್ನು
3: ಹೌದು ಮೇಡಮ್,
0: ಅದೇನೆ ನಾವು ಅದಕ್ಕೆ ಏನು ಅರ್ಥ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಇದನ್ನ?
3: ಅದೇ ಮೇಡಮ್, ಬೇವಿನ ಗಿಡ, ಬೇವಿನ ಬೀಜ ಹಾಕಿದ್ರೆ ಬೇವಿನ ಗಿಡನೇ ಹುಟ್ಟುತ್ತೆ ಹೊರತು ಮಾವಿನ ಗಿಡ ಬೆಳೆಯಲ್ಲ. ನಾವು ಮಕ್ಕಳಿಗೆ ಯಾವ ತರ ಬುದ್ಧಿ ಕಲಿಸ್ತೀವೋ ಅದೇ ತರ ಕಲಿತಾರೆ ಹೊರತು, ಈಗ ಒಳ್ಳೆ ಬುದ್ಧಿ ಕಲ್ಸಿದ್ರೆ ಒಳ್ಳೆ ಕಲ್ತಿರ್ತಾರೆ, ಕೆಟ್ಟವ್ರ ಹತ್ರ ಹೋಗಿ ಒಳ್ಳೇದನ್ನ ಬಯಸಿದ್ರೆ ಅದ್ ಸಿಕ್ಕಲ್ಲ ಮೇಡಮ್.
0: ಹೌದು, ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಾವು ಅಲ್ಲಿ ಒಳ್ಳೆಯ ಫಲಿತಾಂಶವನ್ನ ನಿರೀಕ್ಷೆ ಮಾಡ್ಬೋದು. ನಾವು ಕೆಟ್ಟ ಕೆಲಸಗಳನ್ನ ಮಾಡ್ಬಿಟ್ಟು ಒಳ್ಳೆ ಫಲಿತಾಂಶ ಅದ್ರಲ್ಲಿ ನಿರೀಕ್ಷೆ ಮಾಡೋದು ತಪ್ಪು ಅಲ್ವಾ? ಬೇವಿನ ಗಿಡ ನೆಟ್ಟು ಮಾವಿನ ಬಯಸಿದಂತೆ. ಸರಿಯಾದ ಉತ್ತರವನ್ನ ನೀಡಿದೀರಾ, ನಿಮ್ಗೆ ಧನ್ಯವಾದಗಳು, ನಮಸ್ಕಾರ.
3: ನಮಸ್ತೆ ಮೇಡಮ್.
0: ನಮಸ್ತೆ.
4: ಹಲೋ. ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ.
4: ಪ್ರತಿಭಾ ಅಂತ. ಸರಿತಾ ಮೇಡಮ್.
0: ಪ್ರತಿಭಾ ಅವರು, ನಿಮ್ಗೆ ಗಾದೆ ಹೀಗಿದೆ, ಅರ್ಧ ಭಾಗ ಗಾದೆ ಇದು. ಅರಮನೆ ಮುಂದಿರಬೇಡ.
4: ಅರಮನೆ ಮುಂದೆ?
0: ಅರಮನೆ ಮುಂದಿರಬೇಡ, ಮುಂದಿರೋ ಉಳಿದಿರೋ ಇನ್ನು ಅರ್ಧ ಗಾದೆ ಭಾಗವನ್ನ ನೀವು ಗಾದೆನ ಪೂರ್ಣಗೊಳಿಸಿ.
4: ಅರಮನೆ ಮುಂದಿರಬೇಡ ಗುಡಿಸಲು?
0: ಇಲ್ಲ ಇಲ್ಲ
4: ಇಲ್ಲ ಮೇಡಮ್.
0: ಗೊತ್ತಾಗ್ತಾ, ಮುಂದಿನ ಕರೆಗೆ ಹೋಗೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಗಾದೆ ಗಮ್ಮತ್ತು.
5: ಹಲೋ.
0: ಹಾ, ನಿಮ್ ಪರಿಚಯ ಮಾಡ್ಕೊಳ್ಳಿ, ಯಾರು ಮಾತಾಡ್ತಿರೋದು?
5: ರಮ್ಯಾ ಅಂತ ಹೇಳಿ, ಮಗ್ಗೆಯಿಂದ.
0: ಮಗ್ಗೆಯಿಂದನಾ? ರಮ್ಯಾ ಅವರೇ, ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ರಾ?
5: ಮೇಡಮ್, ಕೇಳಿಸ್ಕೊತಾ ಇದ್ದೆ.
0: ಗೊತ್ತಾಯ್ತಾ ಗಾದೆ, ಇನ್ನೊಂದ್ಸಲ ಕೇಳೋಣ.
5: ಅರಮನೆ ಮುಂದೆ?
0: ಅರಮನೆ ಮುಂದಿರಬೇಡ.
5: ನೆರೆಮನೆಗೆ?
0: ಇಲ್ಲ, ಏನೋ ಬೇರೆ ಯಾವ್ದ್ರ ಹಿಂದೆ ಇರ್ಬೇಡ ಅಂತ ಅಷ್ಟೇ. ಅರಮನೆ ಮುಂದ್ಗಡೆ ಇರ್ಬೇಡ, ಇನ್ಯಾವುದೋ ಹಿಂದ್ಗಡೆ ಇರ್ಬೇಡ ಅಂತ. ಗೊತ್ತಾಗ್ತಾ ಇಲ್ವಾ? ನೋಡೋಣ, ಇನ್ನೊಬ್ಬರನ್ನ ಕೇಳ್ಬಿಟ್ಟು ಉತ್ತರ ನಾವೇ ಹೇಳ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದ, ನಮಸ್ಕಾರ. ನಮಸ್ತೆ.
6: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ?
6: ಗಗನಹಳ್ಳಿಯಿಂದ ಮೇಡಮ್.
0: ನಿಮ್ಮ ಹೆಸರು?
7: ರಾಧಾ ರವಿ ಅಂತ.
0: ರಾಧಾ ರವಿ ಅವರೇ, ಗದೆ ನಿಮ್ದು ಹೀಗಿದೆ, ಅರಮನೆ ಮುಂದಿರಬೇಡ ಡ್ಯಾಶ್ ಮುಂದಿಂದು ಗದೆ ಹೇಳ್ಬೇಕು.
7: ಅರಮನೆ ಒಳಗಿರಬೇಡ.
0: ಇಲ್ಲ ಇಲ್ಲ, ಅರಮನೆ ಮುಂದಿರಬೇಡ, ಕುದುರೆ ಹಿಂದಿರಬೇಡ. ಏನು ಇದ್ರ ಅರ್ಥ ಏನು? ಮತ್ತೆ ಅರಮನೆ ಮುಂದೆ ಯಾಕೆ, ಮುಂದೆ ಯಾಕೆ?
7: ಹೌದು,
0: ವೈಭವ ಇರುತ್ತೆ, ಅವ್ರು ಯಾವಾಗ್ಲೂ ತುಂಬಾ ಸುಖ ಇದನ್ನ ನಡೆಸ್ತಾ ಇರ್ತಾರೆ. ಈಗ ಬೇರೆ ಸಾಮಾನ್ಯ ಜನರು ಅದನ್ನೆಲ್ಲ ನೋಡ್ಕೊಂಡ್ರೆ ಮಾಮೂಲಿ ಜೀವನವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ನಮ್ದೆಷ್ಟು ಇರುತ್ತೆ ಅಷ್ಟು ಮಟ್ಟಕ್ಕೆ ನಾವು ಜೀವನ ಮಾಡ್ಬೇಕು ಅಲ್ವಾ?
7: ಹೌದು ಮೇಡಮ್.
0: ಹಾಗೆ ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
7: ಥ್ಯಾಂಕ್ ಯು ಮೇಡಮ್.

0: ಕೇಳುಗರೆ, ನೇರ ಪ್ರಸಾರದಲ್ಲಿ ಗಾದೆ ಗಮ್ಮತ್ತು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ. ನಮಸ್ತೆ. ನಮಸ್ತೆ.
1: ಹಲೋ.
0: ನಮಸ್ತೆ.
1: ನಮಸ್ತೆ ಮೇಡಮ್, ಶಾಂತಿನಿ ಮಂಜುನಾಥ್ ಹಾಸನದಿಂದ.
0: ಓ, ಶಾಂತಿನಿ ಅವರು. ಶಾಂತಿನಿ ಅವ್ರಿಗೆ ಸ್ವಲ್ಪ ಕಷ್ಟವಾಗಿರೋದು ಕೇಳ್ಬೇಕು, ಎಲ್ಲ ಹೇಳ್ಬಿಡ್ತಾರೆ.
1: ಹೇಳಲ್ಲ, ಗೊತ್ತಿಲ್ಲ ಅಂದ್ರೆ ನೀವು ಹೇಳ್ತೀರ, ತಿಳ್ಕೊಂಡ್ರಾಯ್ತು.
0: ಹೇಳ್ಬಿಡ್ತಾರೆ.
1: ಓಕೆ ಮೇಡಮ್.
0: ದೂರ್ವಾಸರು ಬಂದಾಗ.
1: ಮೇಡಮ್,
0: ದೂರ್ವಾಸರು ಬಂದಾಗ, ದೂರ್ವಾಸ ಮುನಿಗಳು ಗೊತ್ತಲ್ಲ, ದೂರ್ವಾಸರು ಬಂದಾಗ.
1: ದೂರ್ವಾಸರು ಬಂದ ಅವರಿಗೆ ಕೋಪ ಅನ್ನೋದಕ್ಕೆ ಬರುತ್ತೆ.
0: ಹೌದು ಹೌದು, ಅವರು ಕೋಪಕ್ಕೆ ತುಂಬಾ ಹೆಸರಾದವರಲ್ವಾ.
1: ಹೆದರು ಬರಬೇಡ ಅಂತನಾ,
0: ಏನೋ ಇದೆ, ಅದೇ ತರನೇ ಇರೋದು, ಸ್ವಲ್ಪ ಬೇರೆ ಇದೆ.
1: ದೂರ್ವಾಸರು ಬಂದಾಗ
0: ಶಾಂತಿನಿ ಅವ್ರಿಗೂ ಕಷ್ಟ ಆಗ್ಬಿಡ್ತಾ
1: ಮೇಡಮ್, ಕ್ಲೂ ಕೊಡಿ.
0: ಅದೇ ಏನೋ ಒಂದು, ದೂರ್ವಾಸರು ಅವರು ಸಿಟ್ಟಿಗೆ ಕೋಪಕ್ಕೆ ತುಂಬಾ ಪ್ರಸಿದ್ಧರಾದರಲ್ವಾ, ಅವಾಗ ನಾವ್ ಏನ್ ಮಾಡ್ಬೇಕು?
1: ಸಣ್ಣ ಮಾಡದ,
0: ದೂರ್ವಾಸರು ಬಂದಾಗ ದೂರ ಓಡಬೇಕು
1: ಮೇಡಮ್,
0: ದೂರ ಓಡಬೇಕು.
1: ಓಕೆ,
0: ಇದು ಅರ್ಥ ಹೇಳ್ತೀರಾ?
1: ಏನಿರ್ಲಿಲ್ಲ ಮೇಡಮ್, ನಾನು ಇದನ್ನ
0: ಅರ್ಥ ಹೇಳ್ತೀರಾ?
1: ದೂರ್ವಾಸರು ಬಂದ
0: ಇದು ಹೇಗೆ
1: ಓಡಬೇಕು
0: ಅಂದ್ರೆ?
1: ಚೆನ್ನಾಗಿದೆ ಇದು. ಅದೇ ಕೋಪದ ಅವ್ರ ಮುಂದೆ ಸಿಗೋದ್, ಕೈಗೆ ಸಿಗೋದ್ ಬೇಡ ಅನ್ನೋ ರೀತಿಲಿ.
0: ಹೌದು, ತುಂಬಾ ಕೋಪದಲ್ಲಿದ್ದಾಗ ನಾವಲ್ಲಿ,
1: ಹಾಗಾಗಿ ಅವರ ಕೋಪಕ್ಕೆ ನೀನ್ ತುತ್ತಾಗ್ಬೇಡ ಅಂತಕ್ಕಂಥದ್ದು.
0: ಆಮೇಲೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಜಗಳ ಆಗೋ ಇದಕ್ಕಿಂತ ಕೋಪದವರು ಅಂತ ಗೊತ್ತಾದಾಗ ಅಲ್ಲಿಂದ ನಾವು ಕಾಲು ತೆಗೆದ್ಬಿಟ್ರೆ ಆಗೋಯ್ತು. ದೂರ ಇರೋನ ಅದೇ ಅರ್ಥ.
1: ದುಷ್ಟರಲ್ಲ, ಅವ್ರಿಗೆ ಕೋಪ ಜಾಸ್ತಿ ಬೇಡ, ಅವ್ರ ಮುಂದೋಗಿ ಕೋಪ ಗುರಿ ಆಗೋದು,
0: ಕೋಪ ಗುರಿ ಆಗೋದು
1: ಬೇಡ.
0: ಹೌದು, ಆಗ್ಲಿ ಶಾಂತಿ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ
1: ಕೇಳಿರ್ಲಿಲ್ಲ ಈ ಗಾದೆ.
0: ನಮಸ್ತೆ.
2: ಹಲೋ.
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ, ಯಾರು ಮಾತಾಡ್ತಾ ಇರೋದು?
2: ಸಾಲಿಗ್ರಾಮ ತಾಲೂಕಿಂದ ಕುಮಾರೇಗೌಡ ಅಂತ ಮೇಡಮ್.
0: ಕುಮಾರೇಗೌಡ ಅವರೇ, ಸ್ವಾಗತ ನಿಮ್ಗೆ. ಸಾಲಿಗ್ರಾಮ ಇಂದ ಕರೆ ಮಾಡಿದ್ದೀರಲ್ವಾ, ನಿಮ್ಗೆ ಗಾದೆ ಕೇಳೋಣ?
2: ಈ ಕೇಳಿದಲ್ಲ ಅದು ಮೇಡಮ್ ಅವರೇ, ಈಗ ಕೇಳಿದ್ರ ಯಾವ್ದೋ ಈಗ ಒಂದ್ ಪ್ರಶ್ನೆ.
0: ಅದೇ, ದೂರ್ವಾಸರು ಬಂದಾಗ ದೂರ ಓಡಬೇಕು.
2: ದುರ್ವಾಸನೆ ಅಂತ?
0: ಅಯ್ಯೋ, ದುರ್ವಾಸನೆ ಅಲ್ಲ, ದೂರ್ವಾಸ ಮುನಿಗಳು ಅವ್ರ ಹೆಸರು. ಅದ ಆಯ್ತು, ಅದಕ್ಕೆ ಅದೇ ಆಯ್ತು, ಇವಾಗ ನಿಮ್ಗೆ ಅದೇ ಕೇಳಿಸ್ಕೊಳ್ಳಿ.
2: ಅದು ವಿಶ್ವಾಮಿತ್ರ ಅಲ್ವಾ ಅವರು?
0: ಹೌದು, ನೀವು ಕೇಳಿಸ್ಕೊಳ್ಳಿ. ಈಗ ನಿಮ್ಗದೇ ಇದೆ ಕೇಳಿಸ್ಕೊಳ್ಳಿ, ಅದಾಯ್ತು. ಜನಕ್ಕೆ ಹೆದರದೇ ಇದ್ದರು, ಮುಂದಿನ ಅರ್ಧ ಗದೇನ ನೀವು ಹೇಳ್ಬೇಕು, ಅರ್ಧ ಭಾಗ.
2: ಜನಕ್ಕೆ ಹೆದರದೇ ಇದ್ದವರು,
0: ಜನಕ್ಕೆ ಹೆದರದೇ ಇದ್ದರು, ತುಂಬಾ ಸುಲಭವಾಗಿದೆ.
2: ಅವು
0: ಅಲ್ಲ ಅಲ್ಲ ಅಲ್ಲ, ಜನಕ್ಕೆ ಹೆದರದೇ ಇದ್ದರು.

0: ಗೊತ್ತಾ ಇದ್ದಾರೆ
1: ಗೊತ್ತಾಗ್ತಿಲ್ಲ, ಇರ್ಲಿ ಪರವಾಗಿಲ್ಲ, ಕಾರ್ಯಕ್ರಮವನ್ನ ಕೇಳಿಸ್ಕೊತಾ ಇರಿ, ನೋಡೋಣ ಮುಂದಿನ ಅವ್ರು ಹೇಳ್ತಾರಂತ. ಕರೆ ಮಾಡಿದಕ್ಕೆ ಧನ್ಯವಾದಗಳು, ನಮಸ್ಕಾರ.
0: ಸರಿ ಸರಿ,
1: ನಮಸ್ತೆ. ನಮಸ್ತೆ,
2: ಗುಡ್ ಮಾರ್ನಿಂಗ್ ಮೇಡಮ್.
1: ನಮಸ್ಕಾರ, ಹೇಳಿ.
2: ಸಂಗಮ್ ಟೈಲರ್, ಶಶಿಕುಮಾರ್, ಪೇಟೆ ಮಚ್ಚೋಣಿಯಿಂದ ಮೇಡಮ್.
1: ಶಶಿಕುಮಾರ್ ಅವರು?
2: ಎಸ್ ಮೇಡಮ್.
1: ಶಶಿಕುಮಾರ್ ಅವರೇ, ನಿಮಗೆ ಗಾದೆಯ ಮೊದಲ ಅರ್ಧ ಭಾಗ ಈಗಿದೆ, ಕೇಳಿಸ್ಕೊಳ್ಳಿ.
2: ಹೇಳಿ ಮೇಡಮ್.
1: ಜನಕ್ಕೆ ಹೆದರದೆ ಇದ್ದರು.
2: ಜನಕ್ಕೆ ಹೆದರವನು ದೊಣ್ಣೆಗೆ ಹೆದರ್ತಾನ?
1: ಇಲ್ಲ, ಮುಂದಿಂದು ಬೇರೆ ತರ ಇದೆ. ತುಂಬಾ ಸುಲಭವಾಗಿರೋದು, ಇದನ್ನ ಪದೇ ಪದೇ ಕೇಳ್ತಾನೆ ಇರ್ತೀವಿ, ಇದು ರಿಪೀಟ್ ಆಗ್ತಾನೆ ಇರುತ್ತೆ.
2: ಜನಕ್ಕೆ ಹೆದರನು ದೊಣ್ಣೆಗೆ ಹೆದರ್ತಾನ?
1: ಇಲ್ಲ ಇಲ್ಲ, ಸ್ವಲ್ಪ ಬೇರೆ ತರ ಇದೆ. ನೋಡೋಣ ಮುಂದಿನ ಅವ್ರು ಹೇಳ್ತಾರ, ನೋಡೋಣ. ಮುಂದಿನ ಕರೆಗೆ ಹೋಗ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ.
3: ಹಲೋ.
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ಯಾರು ಮಾತಾಡ್ತಾ ಇರೋದು? ನೀವು ರೇಡಿಯೋಯಿಂದ ದೂರ ಬರಬೇಕು, ಎಕೋ ಬರ್ತಾ ಇದೆ. ಪದ್ಮಾವತಿ ಅವರು? ಪದ್ಮಾವತಿ ಅವರೇ, ನಿಮ್ಗೆ ಗಾದೆ ಹೇಗಿದೆ? ನಿಮ್ಗೆ ಮೂರನೇ ಅವರು, ನೀವು ಈ ಗಾದೆನ ಮೂರನೇ ಅವರು ಈಗ ಹೇಳಿಲ್ಲ ಇಬ್ರು, ನೋಡೋಣ ನೀವು ಹೇಳ್ತೀರಾ ಅಂತ. ಜನಕ್ಕೆ ಹೆದರದೆ ಇದ್ದರು. ಇಲ್ಲ, ತುಂಬಾ ಸುಲಭವಾಗಿದೆ. ಇಲ್ಲ ಇಲ್ಲ, ನೋಡಿ ಕೇಳಿಸ್ಕೊಳ್ಳಿ. ಜನಕ್ಕೆ ಹೆದರದೆ ಇದ್ದರು, ನಮ್ಮ ಮನಕ್ಕೆ ಹೆದರಬೇಕು ಅಲ್ವಾ? ಮೊದ್ಲು ನಾವು ಬೇರೆ ಯಾರಿಗೆ ಇದ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮ ಸಾಕ್ಷಿಗೆ ನಾವು ಭಯ ಪಡ್ಬೇಕು ಯಾವುದೇ ಒಂದು ಇದಕ್ಕೂ ಅಲ್ವಾ? ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ.
4: ಹಲೋ. ನಮಸ್ತೆ ಮೇಡಮ್.
1: ಸರಸ್ವತಿಯವರು?
4: ಥ್ಯಾಂಕ್ ಯು ಮೇಡಮ್.
1: ಸರಸ್ವತಿ ಅವ್ರಿಗೆ ಗಾದೆ ಹೀಗಿದೆ. ಕಸ ತಿನ್ನುವುದಕ್ಕಿಂತ
4: ರಸ ಕುಡಿಯುವುದೇ ಒಳ್ಳೇದು.
1: ಇಲ್ಲ ಇಲ್ಲ, ನೀವ್ ಯಾವ್ದೋ ಹೊಸ ಗದೇನೆ ಮಾಡ್ಬಿಟ್ರಿ. ಕಸ ತಿನ್ನುವುದಕ್ಕಿಂತ
4: ವಿಷ ಕುಡಿಯುವುದೇ ಒಳ್ಳೇದು.
1: ಅಯ್ಯೋ ರಾಮ, ನೀವೇನು ಅದೇ ವಿಷ ಕುಡಿದ್ರೆ ಸತ್ತೋಗ್ತಾರಲ್ವಾ ಸರಸ್ವತಿ ಅವರೇ? ನೀ
4: ಅಲ್ಲ, ಕಸ ಕುಡಿ ತಿಂದವರು ರಸ ಹಾಳು ಕುಡಿದಂತೆ ಅಂತ ಹೇಳ್ತಾರೆ.
1: ಇಲ್ಲ ಇಲ್ಲ, ಇರ್ಲಿ ಸರಸ್ವತಿ ಅವರೇ, ಮುಂದಿನವ್ರನ್ನ ಕೇಳ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ನಮಸ್ತೆ. ನಮಸ್ತೆ. ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಯಾರು?
5: ನಾಗರಾಜ್ ಅಂತ.
1: ನಾಗರಾಜ್ ಅವರೇ, ನಿಮ್ಗೆ ಗಾದೆ ಹೀಗಿದೆ ಕೇಳಿಸ್ಕೊಳ್ಳಿ. ಕಸ ತಿನ್ನುವುದಕ್ಕಿಂತ ಇಲ್ಲ, ಸ್ವಲ್ಪ ಇದಿದೆ. ಅವರು ಹಿಂದಿನವರು ವಿಷ ಅಂತಂದ್ರು, ನೀವು ಅಮೃತ ಅಂತಿದ್ದೀರಾ? ಹಿಂದೆ ಕರೆ ಮಾಡಿದ್ದವರು ವಿಷ ಅಂತಂದ್ರೆ ನೀವು ಅಮೃತ ಅಂತಿದ್ದೀರಿ. ಇಲ್ಲ, ಸ್ವಲ್ಪ ನೋಡಿ, ಪ್ರಯತ್ನ ಮಾಡಿ. ಕಸ ತಿನ್ನುವುದಕ್ಕಿಂತ ಅದು ಪ್ರಾಸ ಬರುತ್ತೆ ಅಷ್ಟೇನೆ, ಗೊತ್ತಾಗ್ತಾ ಇಲ್ವಾ? ಇರ್ಲಿ, ಮುಂದಿನ ಕರೆಗೆ ಹೋಗ್ತೀವಿ, ಕೇಳಿಸ್ಕೊತಾ ಇರಿ ಕಾರ್ಯಕ್ರಮನ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ.
6: ಹಲೋ ಮೇಡಮ್. ಅರೇ
1: ನೇತ್ರ ಅವರು?
6: ಗೊತ್ತಾಯ್ತು,
1: ನಿಮ್ ವಾಯ್ಸ್ ಇಂದ ಗೊತ್ತಾಗುತ್ತೆ. ನೇತ್ರ ಅವರೇ, ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ರಾ? ಗೊತ್ತಾಯ್ತಾ ಗಾದೆ, ಕೇಳೋಣ ಇನ್ನೊಂದ್ಸಲ.
6: ಕೇಳಿ ಮೇಡಮ್. ಅರೇ
1: ಕಸ ತಿನ್ನುವುದಕ್ಕಿಂತ
6: ರಸ ತಿನ್ನುವಂತ ಮೇಡಮ್?
1: ಇಲ್ಲ, ಒಂದ್ ಸ್ವಲ್ಪ ಒಂದು ಪದ ಇದೆ ಅಲ್ಲಿ, ಆ ಪದ
6: ಮಾಡ್ಕೊಂಡ ರಸ ಅಂತಾರೆ.
1: ಅಲ್ಲ ಅಲ್ಲ, ಕಸ ತಿನ್ನುವುದಕ್ಕಿಂತ ಏನ್ ತಿನ್ನೋದು ಲೇಸು ಅಂತ ಅಷ್ಟೇನೆ. ನೋಡೋಣ, ಇನ್ನೊಬ್ರು ಕೇಳ್ಬಿಟ್ಟು ನಾವೇ ಉತ್ತರವನ್ನು ಹೇಳ್ತೀವಿ, ಆಯ್ತಾ? ಕರೆ ಮಾಡಿದಕ್ಕೆ ಧನ್ಯವಾದಗಳು, ಮುಂದಿನ ಕರೆ ಹೋಗ್ತೀವಿ. ನಮಸ್ತೆ.
7: ನಮಸ್ತೆ.
1: ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ.
7: ಎಚ್ ಆರ್ ರುದ್ರಸ್ವಾಮಿ, ಕಣದಾಳ ಹೊಸ ಬಡಾವಣೆ, ಚಿಕ್ಕಮಗಳೂರು.
1: ಗದೆ ಕೇಳಿಸ್ಕೊಂಡ್ರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
7: ಹೌದೌದು, 10 ಗಂಟೆಯಿಂದ ಕೇಳ್ತಾ ಇದೀನಿ, ಟ್ರೈ ಮಾಡ್ತಾ ಇದೀನಿ, ಇವಾಗ ಸಿಕ್ತು ನೋಡಿ.
1: ಹಾಗಾದ್ರೆ ಗೊತ್ತಾಗಿರುತ್ತೆ ರುದ್ರಸ್ವಾಮಿ ಅವ್ರಿಗೆ.
7: ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಲೇಸು.
1: ತುಸು

0: ಮೊದಲೇಸು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಇದು?
1: ಅಂದ್ರೆ ಕೆಲವರೆಲ್ಲ ಸಿಕ್ಕಿದ್ನೆಲ್ಲ ತಿಂತಾಡ್ತಾರೆ ಕಂಡಾಬಟ್ಟೆ, ಅದು ಆರೋಗ್ಯಕ್ಕೆ ಒಳ್ಳೇದಿರ್ಲಿ, ಬೆಳ್ಳಿ ಜಂಕ್ ಫುಡ್ ಅದು ಇದು ಏನ್ ಸಿಗುತ್ತೆ ಬಾಯಿ ಹಾಕೊಂತಾ ಇರ್ತಾರೆ, ಅದ್ರ ಬದಲು ಆರೋಗ್ಯಕರವಾಗಿರುವುದು
0: ಸ್ವಲ್ಪ
1: ತಿನ್ನೋದಿಲ್ಲ,
0: ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಲೇಸು. ಸರಿಯಾದ ಉತ್ತರವನ್ನ ಹೇಳಿದಿರಾ, ಆಯ್ತು, ಅಭಿನಂದನೆಗಳು ತಮ್ಗೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು, ನಮಸ್ಕಾರ.
1: ನಮಸ್ತೆ.

0: ನಮಸ್ತೆ
1: ಮೇಡಮ್. ನಮಸ್ತೆ, ನಾನು ವೇದ ಹಾಸನ್.
0: ವೇದಾ ಅವರು?
1: ಹೌದು.
0: ಹಾ ವೇದಾ ಅವರೇ, ಹಾ, ನಿಮಗೆ ಗಾದೆ ಹೀಗಿದೆ: ಅಡಿಗೆ ಆಗೋದಕ್ಕೆ ಮುಂಚೆ ತುಂಬಾ ಸುಲಭವಾಗಿದೆ.
1: ಅಡಿಗೆ ಆಗೋದಕ್ಕೆ ಮುಂಚೆ
0: ಹಾ,
1: ಅಡಿಗೆ ಆಗೋದಕ್ಕೆ ಮುಂಚೆ ಇವಾಗ ಕೇಳ್ತಿರವಲ್ಲ, ಆಲ್ಮೋಸ್ಟ್ ಹೊಸ ಸಾಧನೆ ಏನಪ್ಪ.
0: ಇಲ್ಲ, ಕೆಲವ ಆಗಿರುತ್ತೆ, ರಿಪೀಟ್ ಆಗಿರುತ್ತೆ. ಅದು ಏನಾಗುತ್ತೆ ಅಂದ್ರೆ, ಫೋನ್ ಮಾಡಿದಾಗ ಬರೋದಿಲ್ಲ ನೆನಪಿಗೆ, ಆಮೇಲೆ ಅಯ್ಯೋ ಇಷ್ಟೇನಾ ಅನ್ನಂಗಾಗತ್ತೆ, ಗೊತ್ತಾಗ್ತಾ ಇಲ್ವಾ?
1: ಇಲ್ಲ ಮೇಡಮ್.
0: ಹಾಗೆ ಮುಂದಿನ ಕಾರ್ಯಕ್ರಮ
1: ಕೇಳಿಸ್ಕೊಳ್ಳಿ.
0: ಇಲ್ಲ ಇಲ್ಲ, ಅಡಿಗೆ ಆಗೋದಕ್ಕಿಂತ ಮುಂಚೆ ನೋಡೋಣ, ಮುಂದಿನವ್ರನ್ನ ಕೇಳಿ.
1: ಸರಿ ಮೇಡಮ್.
0: ನಮಸ್ತೆ.
2: ಹಲೋ,
0: ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಳ್ಳಿ.
3: This call is now being recorded.
2: ಪಟ್ಟಣತಾಲೂಕಿನ ಯೂರ್ಕೋಪ್ನಿಂದ ರಾಮಕೃಷ್ಣ ಮಾತಾಡ್ತಾ ಇದ್ದೀನಿ ಮೇಡಮ್.
0: ರಾಮಕೃಷ್ಣ ಅವರಿಗೆ ಗಾದೆ ಹೀಗಿದೆ: ಅಡಿಗೆ ಆಗೋದಕ್ಕೆ ಮುಂಚೆ
2: ನೆಂಟು ಬಂದಿದ್ರು.
0: ಇಲ್ಲ,
2: ಅಡಿಗೆ ಆಗಕ್ ಮುಂಚೆನೆ.
0: ಗೊತ್ತಾಗ್ತಾ ಇಲ್ವಾ? ನೋಡೋಣ, ಇನ್ನೊಬ್ರನ್ನ ಕೇಳ್ಬಿಟ್ಟು ಉತ್ತರ ಹೇಳ್ತೀವಿ. ಕಾರ್ಯಕ್ರಮ ಕೇಳಿಸ್ಕೊತಾ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.
4: ನಮಸ್ತೆ ಮೇಡಮ್, ನಾನು ಸುಮಾ, ಚಿಕ್ಕಮಂಗ್ಳೂರಿಂದ.
0: ಹಾ ಸುಮಾ ಅವರು, ಕೇಳ್ತಾ ಇದ್ರ ಕಾರ್ಯಕ್ರಮನ?
4: ಹಾ ಕೇಳ್ತಾ ಇದ್ದೀನಿ.
0: ಹಾ ಹೇಳಿ, ಈಗ ಅದೇದು ಗೊತ್ತಾಯ್ತಾ?
4: ಅಡಿಗೆ ಆಗೋದಕ್ಕೆ ಮುಂಚೆ ಎಲೆ ಹಾಕಿದ್ರಂತೆ.
0: ಹಾ, ಅಡಿಗೆ ಆಗೋದಕ್ಕೆ ಮುಂಚೆ ಎಲೆ ಹಾಕಿದ ಹಾಗೆ ಅಲ್ವಾ? ಅಡಿಗೆನೆ ತಯಾರಾಗಿಲ್ಲ, ಮುಂಚೆನೆ ಎಲೆ ಹಾಕಿದ್ರು ಅನ್ನೋ ಹಾಗೆ. ಹಾ, ಸರಿಯಾದ ಉತ್ತರವನ್ನ ಹೇಳಿದೀರಾ ಸುಮಾ ಅವರೇ. ಅಭಿನಂದನೆಗಳು ತಮಗೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
4: ಥ್ಯಾಂಕ್ ಯು ಮೇಡಮ್.

0: ಗಾದೆಗಳನ್ನು ಗುರುತಿಸುವ
1: ನಿಮ್ಮ ಈ ಕಾರ್ಯಕ್ರಮ
0: ಗಾದೆ ಗಮ್ಮತ್ತು
2: ಗರಿಗೆದರುತ್ತ
1: ಬಿತ್ತರವಾಯಿತು.
3: ಇದುವರೆಗೆ ಗಾದೆ ಗಮ್ಮತ್ತು ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಅನೇಕ ಶ್ರೋತೃಗಳು ತುಂಬಾ ಚೆನ್ನಾಗಿ ಭಾಗವಹಿಸಿದ್ರು. ಕರೆ ಮಾಡಿ ಭಾಗವಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಕಾರ ಸುನೀಲ್ ಕುಮಾರ್ ಪಿ ಮತ್ತು ರಾಜು ಪಿಎಂ. ಇಷ್ಟೊತ್ತು ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಇದ್ದದ್ದು ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಧರಣಿ ಕೆಎಸ್.

ಜೂನ್ ತಿಂಗಳ 18ನೇ ತಾರೀಕಿನ 10:30 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ. ನಿಮ್ಮೊಂದಿಗೆ ಈಗ ನಿಮ್ಮ ರೇಡಿಯೋ ಗೆಳತಿ ನಿಸರ್ಗ ಮಾಡುವ ನಮಸ್ಕಾರಗಳು.

0: ನಮಸ್ತೆ
1: ಮೇಡಮ್.
0: ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಅರಕುಡು ತಾಲೂಕು ಮಾರಿಹಳ್ಳಿಯಿಂದ ಮೇಡಮ್ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
0: ಮಧುಕರ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಥ್ಯಾಂಕ್ ಯು ಮೇಡಮ್.
0: ಏನ್ ಮಾಡ್ತಾ ಇರೋದು ಮಧುಕುಮಾರ್ ಅವರು?
1: ಮೇಡಮ್ ಅಗ್ರಿಕಲ್ಚರ್, ನಾವು ಹಂಗೆ ಸ್ವಲ್ಪ ಅಂಗಡಿ ಬಿಸ್ನೆಸ್ ಇದೆ. ಹಾಗಾಗಿ ಮನೆ ಹತ್ರ ಇದ್ದೀವಿ.
0: ಹೌದಾ? ಮತ್ತೆ ಮಧುಕುಮಾರ್ ಅವರ ಮಳೆ ಇದೆಯಾ
1: ನಿಮ್ಮ ಹಾಸನ ಆಕಾಶವಾಣಿಗೆ?
0: ಹೌದಾ?
1: ಆಗಿನ ಕಾಲದಿಂದ
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
1: ತುಂಬಾ ಚೆನ್ನಾಗಿ ಬರ್ತಾ ಇದೆ, ಮೂಡ್ ಬರ್ತಾ ಇದೆ ಕಾರ್ಯಕ್ರಮಗಳು. ಆಗಿನ ಕಾಲಕ್ಕೆ ಎವರ್ಗ್ರೀನ್ ಪ್ರೋಗ್ರಾಮ್ಗಳು ಈಗಲೂ ಅದೇ ಕಾರ್ಯಕ್ರಮಗಳು ಅದೇ ರೀತಿ ಮೂಡ್ ಬರ್ತಾ ಇದಾವೆ. ಇನ್ನಷ್ಟು ಕೇಳಿದ್ರ ಸಂಖ್ಯೆ ಜಾಸ್ತಿ ಆಗ್ಬೇಕು, ಮತ್ತೆ ಕಾರ್ಯಕ್ರಮಗಳು ಇನ್ನಷ್ಟು ತುಂಬಾ ಚೆನ್ನಾಗಿ ಮೂಡ್ ಬರ್ಬೇಕು ಅನ್ನೋದು ನನ್ನ ಆಸೆ.
0: ಖಂಡಿತ ಮೂಡ್ ಬರುತ್ತೆ. ನೀವು ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮಗಳು
1: ಬರಿತಾ ಇದ್ವು, ಈಗ ಅದನ್ನ ವಾಟ್ಸ್ಆಪ್ ಆಧಾರಿತ ಚಿತ್ರಗೀತೆಗಳು ಮಾಡಿದಿರಿ. ವಾರದಲ್ಲಿ ಒಂದು ದಿನ ಆದರೂ ಕೂಡ ಪತ್ರಾಧಾರಿತ ಚಿತ್ರಗೀತೆಗಳನ್ನು ಮಾಡ್ಬೇಕು ಮೇಡಮ್.
0: ಪತ್ರಾಧಾರಿತ ವಾಟ್ಸ್ಆಪ್ ಅಲ್ಲೂ ಕೂಡ ನಿಮ್ಗೆ ಪತ್ರಗಳ ಮೂಲಕ ಬರೋದನ್ನ ವಾಟ್ಸ್ಆಪ್ ಅಲ್ಲಿ ಇದ್ ಮಾಡ್ತಾ ಇದೀವಿ ಅಷ್ಟೇ ಅಲ್ವಾ?
1: ಅಂದ್ರೆ ಪತ್ರಗಳ ಬಾಂಧವ್ಯ ಅದೇ ರೀತಿ ಇನ್ನು ಚೆನ್ನಾಗಿರ್ತಿತ್ತು. ಇದಾದ್ರೆ ಡೈರೆಕ್ಟ್ ಆಗ್ಬಿಡುತ್ತೆ. ಪತ್ರಗಳು ಬರೆಯೋರು ಈಗ ಕೃಷಿ ರಂಗಕ್ಕೆಲ್ಲ ಪತ್ರಗಳು ಬರೀತಾರೆ, ಯಾವಾಗ ಕೆಲವು ಪ್ರಶ್ನೆಗಳು ಕೇಳಿದಾಗ ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ. ಅದೇ ರೀತಿ ಈ ಪತ್ರಾಧಾರಿತ ಒಂದು ಯಾವ್ದಾದ್ರು ತಿಂಗಳಲ್ಲೋ ಅಥವಾ ವಾರದಲ್ಲಿ ಒಂದು ದಿನ ಪ್ರಸಾರ ಆಗಂಗ್ ಮಾಡ್ಬೇಕು.
0: ಖಂಡಿತ ನಮ್ಮ ಮೇಲಾಧಿಕಾರಿಗಳಿಗೆ ಇದನ್ನ ಗಮನಕ್ಕೆ ತರ್ತೀವಿ ನಾವು ಖಂಡಿತವಾಗ್ಲು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಿಮ್ಮ ಗೀತೆ ಯಾವುದು?
1: ಬಾಳುವಂತ ಹೂವೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರೋ ಗೀತೆ ಪ್ರಸಾರ ಮಾಡಿದ್ರು.
0: ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗ್ತದೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.

0: ಸ್ನೇಹಿತರೆ, ನಾವೇ ನಿಮಗೆ ಕರೆಯನ್ನ ಮಾಡ್ತೀವಿ, ನೀವು ಕರೆ ಮಾಡುವ ಪ್ರಯತ್ನವನ್ನ ಮಾಡಬೇಡಿ, ಸಂದೇಶವನ್ನ ಮಾತ್ರ ಕಳಿಸಿ. ಹಾಗೆ ನೀವು ಸಂದೇಶ ಕಳಿಸಿದ ಮೇಲೆ ನಮ್ಮ ಕರೆಗಾಗಿ ನೀವು ಕಾಯ್ತಾ ಇರಿ. ಕರೆ ಮಾಡಿದ ತಕ್ಷಣ ನೀವು ಆ ಕರೆಯನ್ನು ಸ್ವೀಕರಿಸಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಾವು ನಾಗೇಶ್ ಅಂತ ಹೇಳಿ.
0: ನಾಗೇಶ್
1: ಕೆಸಗೋಡು ಗ್ರಾಮ ನಮ್ದು.
0: ಕೆಸಗೋಡು ಗ್ರಾಮದವರು ನಾಗೇಶ್ ಅವರು.
1: ಹೌದು ಮೇಡಮ್.
0: ನಾಗೇಶ್ ಅವರೇ, ನೀವು ರೇಡಿಯೋಯಿಂದ ಸ್ವಲ್ಪ ದೂರ ಬರಬೇಕು, ನಮಗೆ ಪ್ರತಿಧ್ವನಿ ಕೇಳಿಸ್ತಾ ಇದೆ. ಈಗ ಹೇಳಿ, ಮಾತಾಡಿ
1: ಮೇಡಮ್. ನನಗೆ ಶ್ರುತಿ ಮೂವಿಯಿಂದ ಹಾಡೊಂದು ನಾ ಹಾಡುಗಳು ಹೃದಯ ರಾಗದಲ್ಲಿ.
0: ನಾಗೇಶ್ ಅವರೇ, ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ನೀವು ಯಾವಾಗ್ಲೂ ಕರೆ ಮಾಡ್ತಾ ಇರ್ತೀರಾ ಅಥವಾ ಇದೇ ಮೊದಲನೇ ಬಾರಿನಾ?
1: ಇದು ಮೂರನೇ ಸಲ ಮೇಡಮ್.

0: ಇದು ಮೂರನೇ ಸರಿ ನಾವೇ ನಿಮ್ಗೆ ಕರೆ ಮಾಡಿರೋದು.
1: ಹೌದಾ,
0: ಹೇಗನ್ನಿಸ್ತದೆ ನಿಮ್ಗೆ?
1: ತುಂಬಾ ಸಂತೋಷ ಆಗುತ್ತೆ ಮೇಡಮ್. ನಾನು ಸುಮಾರು 1991-92 ನಾವು ರೇಡಿಯೋ ಕೇಳ್ತಿದ್ದೀನಿ. ಹಾಸನ ಮತ್ತೆ ಬೆಂಗಳೂರು ನಾವ್ ಯಾವಾಗಲೂ ಕೇಳ್ತಾ ಇರ್ತೀವಿ.
0: ಹೌದಾ, ಕರೆಗಾಗಿ ಕೇಳ್ತಾ, ಕರೆಗಾಗಿ ಓ ನಮ್ಗೆ ಇವಾಗ ಕರೆ ಬರುತ್ತೇನೋ ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತಿರ್ತೀರಾ ಅನ್ಸುತ್ತೆ ಅಲ್ವಾ?
1: ಹೌದೌದು ಮೇಡಮ್, ನಾವು ಟ್ರಾವೆಲ್ ಮಾಡ್ತಿದ್ದು, ನಾವು ನಮ್ಮ ಮಿಸ್ಸಸ್ ಬೇಲೂರು ಹೋಗ್ತಿದ್ವಿ. ಹಾಗಾಗಿ ರೇಡಿಯೋ ನಾನು ಮೆಸೇಜ್ ಮಾಡ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿದ್ವಿ. ನಿಮ್ ಕರೆ ಬಂದಾಗ ನಾನು ಗಾಡಿ ಸ್ಟಾಪ್ ಮಾಡಿದೆ.
0: ಖಂಡಿತವಾಗ್ಲು, ಯಾರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಕರೆ ಮಾಡಬಾರ್ದು. ನಾವೇ ಕೂಡ ನೀವು ಸಂದೇಶವನ್ನ ಕಳಿಸಿದ್ರೆ ನಾವು ಕರೆಯನ್ನ ಮಾಡ್ತೀವಿ. ಆ ಕರೆಗಾಗಿ ಕಾಯ್ದಾ ಕೂರೋದಿದೆಯಲ್ಲ, ಅದೊಂಥರ ತುಂಬಾ ಖುಷಿ ಕೊಡುತ್ತೆ ಅಲ್ವಾ?
1: ಖುಷಿ ಆಗುತ್ತೆ.
0: ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗ್ತದೆ ಶ್ರುತಿ ಚಿತ್ರದ್ದು, ಕೇಳಿ.
1: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದಗಳು.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಮೇಡಮ್, ಸ್ವರಾಜ್ ಕುಮಾರ್. ಸ್ವರಾಜ್ ಎಲೆಕ್ಟ್ರಿಕಲ್ ಸಂಪಿಗೆ ರೋಡ್ ಕೇರ್ ಪರಮಿಂದ ಮಾತಾಡ್ತಾ ಇರೋದು ಮೇಡಮ್.
0: ಸ್ವರಾಜ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಸಂದೇಶವನ್ನ ಕಳಿಸಿದ್ರಿ. ನಿಮ್ಮ ಸಂದೇಶಕ್ಕೆ ನಾವು ಕರೆಯನ್ನ ಮಾಡಿದೀವಿ. ಹೇಗನ್ನಿಸ್ತಾ ಇದೆ ಸ್ವರಾಜ್ ಅವ್ರಿಗೆ?
1: ತುಂಬಾ ಖುಷಿ ಆಗುತ್ತೆ ಮೇಡಮ್. ಯಾಕೆಂದ್ರೆ ನನಗೆ ಯಾವಾಗ ನನ್ ಮೆಸೇಜ್ ಹಾಕಿದ್ರು ಕೂಡ ನನಗೊಂದು ಕಾಲ್ ಬಂದೇ ಬರುತ್ತೆ ಅಂತ ನನ್ನೊಂದು ಗ್ಯಾರಂಟಿ ಇದ್ದೇ ಇರುತ್ತೆ ಮೇಡಮ್ ಆಸ್ಥಾನ ಆಕಾಶವಾಣಿಯಿಂದ.
0: ಹೌದಾ?
1: ಬಟ್ ನಾನ್ ಮಾಡ್ಬೇಕಾದ್ರೆ ಮಾತ್ರ ಕಾಲ್ ಮಾತ್ರ ಸಿಗಲ್ಲ ಮೇಡಮ್. ಯಾವ್ದೇ ಒಂದು ಕಾರ್ಯಕ್ರಮಕ್ಕೂ ಕಾಲ್ ಮಾಡಿದ್ರೆ ಮತ್ತೆ ಸಿಗೋದೇ ಇಲ್ಲ.
0: ಯಾವ ಕಾರ್ಯಕ್ರಮಕ್ಕೂ ನೀವು ಮಾಡಿದ್ರೆ ಕರೆ ನಿಮ್ಗೆ ಸಿಕ್ಕಲ್ಲ.
1: ಸಿಕ್ಕಲ್ಲ.
0: ಸಂದೇಶ ಕಳಿಸಿದ್ರೆ ಕರೆ ಮಾಡ್ತಾರೆ.
1: ಕಳಿಸಿದ್ರೆ ನನಗೊಂದು ಸಂದೇಶ ಬಂದೇ ಬರುತ್ತೆ ಮೇಡಮ್.
0: ಅದೇ ಒಂದು ಖುಷಿಯಲ್ಲಿ ಇದೀರಾ.
1: ಲಕ್ಕಿ ಲಕ್ಕಿ ಮೇಡಮ್.
0: ಈ ಖುಷಿಲಿ ನಿಮ್ಗೆ ಯಾವ ಗೀತೆ ಬೇಕು ಸ್ವರಾಜ್ ಅವ್ರಿಗೆ?
1: ಚಿತ್ರ ನನ್ನ ಆಸೆಯ ಹೂವಿಂದ ಮೇಡಮ್.

ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ದೀರಾ ರಾಜೇಶ್ ಹಾಗೂ ಚಿತ್ರ ಅವರು ಹಾಡಿರುವ ನನ್ನಾಸೆಯ ಹೂವು ಚಿತ್ರದ ಈ ಗೀತೆಯನ್ನ ನಿಮ್ಗಾಗಿ ಪ್ರಸಾರ ಮಾಡ್ತಿದೀವಿ, ಕೇಳಿ.

0: ನಮಸ್ತೆ
1: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಾನು ದಿನೇಶ್ ಗುಡ್ದೂರ್ ಅಂತ, ಆಲ್ದೂರು ಚಿಕ್ಕಮಗಳೂರು ತಾಲೂಕು.
0: ಹೌದಾ, ದಿನೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಿಮಗೆ ಕರೆಯನ್ನ ಮಾಡಿದ್ದು, ನಿಮ್ಗೆ ಹೇಗೆ ಅನಿಸ್ತಾ ಇದೆ?
1: ಇದೇ ಫಸ್ಟ್ ಟೈಮ್, ತುಂಬಾ ಖುಷಿ ಆಯ್ತು. ನಾನು ಮೊದಲೆಲ್ಲ ರೆಗ್ಯುಲರ್ ಕಾಲ್ ಮಾಡ್ತಾ ಇದ್ದೆ, ಇವಾಗ ಬೇರೆಯವರು ಹೊಸಬರಿಗೂ ಚಾನ್ಸ್ ಸಿಗ್ಲಿ ಅಂತೇಳಿ ಈಗ ಕಮ್ಮಿ ಮಾಡಿದೀನಿ,
0: ಕರೆ ಮಾಡೋದನ್ನ ಕಮ್ಮಿ ಮಾಡಿದ್ರಿ.
1: ಕಮ್ಮಿ ಮಾಡಿದೀನಿ ಪಾಪ, ಎಲ್ಲ ಹೊಸಬ್ರು ಅವರು ಮಾತಾಡಲಿ ಅಂತೇಳಿ.
0: ನೀವೇ ಹಾಗಾದ್ರೆ ನೀವು ಕಮ್ಮಿ ಮಾಡಿದ್ರಿ. ಇದು ನಿಮ್ಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ಮೊದಲನೇ ಬಾರಿ ಕರೆ ಮಾಡಿರೋದು, ನಮ್ಮಿಂದ ಕರೆ ಬಂದಿರೋದು. ಖುಷಿ ಆಗ್ತದೆಯಾ?
1: ತುಂಬಾ ಖುಷಿ. ಸುಮಾರು ಸಲ ಮೆಸೇಜ್ ಮಾಡಿದ್ದೆ, ಆದ್ರೆ ಕ್ಯೂ ಅಲ್ಲಿ ಇರ್ತಾರಲ್ಲ ಅವ್ರಿಗೆ ಪ್ರಿಫರೆನ್ಸ್ ಅಲ್ಲಿ ನನಗೆ ಸಿಗ್ಲಿಲ್ಲ.
0: ಹೌದಾ, ಆಯ್ತು. ಇವತ್ತು ಕರೆ ಮಾಡಿದೀವಿ ಇದೇ ಖುಷಿಲಿ. ನಿಮ್ಗೆ ಯಾವ ಗೀತೆ ಬೇಕಾಗಿತ್ತು?
1: ನನಗೆ ಬಂಗಾರ ಮನುಷ್ಯ ಚಿತ್ರದಿಂದ ನಗು ನಗುತ್ತ ನಲಿ, ಎವರ್ಗ್ರೀನ್ ಸಾಂಗ್,
0: ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಈ ಗೀತೆ.
1: ಹೌದು, ನಮ್ಮ ಚಿಕ್ಕಮಗಳೂರಲ್ಲೇ ಶೂಟ್ ಮಾಡಿದಾರೆ ಸಾಂಗ್ ಅರ್ಧ.
0: ನೀವು ಆ ಚಿತ್ರೀಕರಣದ ಸಂದರ್ಭದಲ್ಲಿ ಹೋಗಿದ್ರ?
1: ಹೌದೌದು, ನಾನು ಅವಾಗ
0: ಹೌದಾ. ನಿಮ್ಮ ಹಳೆಯ ಎಲ್ಲ ನೆನಪುಗಳು ಈ ಗೀತೆಯೊಂದಿಗೆ ಮರುಕಳಿಸಲಿ ಅಂತ ಹೇಳ್ತಾ ನೀವು ಕೇಳಿರುವಂತ ಈ ಗೀತೆ ಪ್ರಸಾರ ಮಾಡ್ತಿದ್ದೀವಿ, ಕೇಳಿ.
1: ಧನ್ಯವಾದ ಮೇಡಮ್.
0: ಧನ್ಯವಾದಗಳು ನಿಮಗೂ ಕೂಡ ಸಂದೇಶವನ್ನು ಕಳಿಸಿದ್ದಕ್ಕೆ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.

ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 11 ಗಂಟೆ. ಆಕಾಶವಾಣಿ ಹಾಸನ, ಫುಲ್ವಾರಿ, ಗೀತೋಂಕ, ಆಂಗನ್, ಹಿಂದೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ತುಂಬೈನ್ ಚಿತ್ರದ ಗೀತೆಯನ್ನು.

ಅನುರಾಧ ಪೌದ್ವಾಲ್ ಹಾಗೂ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ನೀವೀಗ ಕೇಳುತ್ತಿರುವ ಗೀತೆ ಬೇಟಾ ಚಿತ್ರದ್ದು. ಗೀತೆಯ ಸಾಹಿತ್ಯ ಸಮೀರ್ ಅವರದು.

ನೀವೀಗ ಕೇಳ್ತಿರುವ ಗೀತೆ ದಿಲ್ ಕ್ಯಾಕರೆ ಚಿತ್ರದ್ದು. ಗೀತೆಯ ಗಾಯಕರು ಅಲ್ಕಾ ಯಜ್ಞಿಕ್ ಅವರು. ಗೀತೆಯ ಸಾಹಿತ್ಯ ಆನಂದ್ ಭಕ್ಷಿ ಅವರದು. ಗೀತೆಗೆ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಕೇಳಿ ಇನ್ನು ಮುಂದೆ ಸಡಕ್ ಚಿತ್ರದ ಗೀತೆ. ಗೀತೆ ಗಾಯಕರು ಕುಮಾರ್ ಸಾನು ಹಾಗೂ ಅನುರಾಧ ಪೌದ್ವಾಲ್. ಸಮೀರ್ ಅವರ ಈ ಗೀತೆಗೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಸಾತಿಯಾ ಚಿತ್ರದ ಗೀತೆಯನ್ನ. ಗುಲ್ಜಾರ್ ಅವರ ಈ ಗೀತೆಗೆ ಸೋನು ನಿಗಮ್ ಅವರ ಸಂಗೀತ, ಗುಲ್ಜಾರ್ ಅವರ ಈ ಗೀತೆಗೆ ಎ ಆರ್ ರೆಹಮಾನ್ ಅವರ ಸಂಗೀತವಿದೆ.

ಇದುವರೆಗೂ ಫುಲ್ವಾರಿ ಗೀತೋಂ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಸಮಯ ಸರಿಯಾಗಿ 11:30:32. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪಂಡಿತ್ ಡಿ ವಿ ಪಲುಸ್ಕರ್ ಅವರ ಗಾಯನವನ್ನ, ರಾಗ್ ಮಿಯಾಂಕಿ ತೋಡಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಪಂಡಿತ್ ದೇವಿ ಪಲ್ಲುಸ್ಕರ್ ಅವರ ಗಾಯನವನ್ನು ಕೇಳಿದಿರಿ.
1: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
2: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

ಆಕಾಶವಾಣಿ ಹಾಸನ. ಈಗ ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ.

0: ಭಾರತೀಯ ಭಾಷೆಗಳಲ್ಲಿ 22,000 ಹೆಚ್ಚು ಪಠ್ಯಪುಸ್ತಕಗಳನ್ನು ಕೇಂದ್ರ ಶಿಕ್ಷಣ ಸಚಿವಾಲಯ ಸಿದ್ಧಪಡಿಸುತ್ತಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿ, ಜ್ಞಾನಾರ್ಜನೆಯನ್ನು ಸರಳಗೊಳಿಸಿ ಪ್ರತಿಯೊಬ್ಬರಿಗೂ ತಲುಪಿಸುವ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣ ಪಡೆಯುವ ಸುವರ್ಣಾವಕಾಶವನ್ನು ಈ ಯೋಜನೆ ಸೃಷ್ಟಿಸಲಿದೆ ಎಂದಿದ್ದಾರೆ. ಪುಸ್ತಕ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಕೇರಳಂ ಗ್ರಂಥಾಲಯ ಚಳವಳಿ ಪಿತಾಮಹ ಪಿಎನ್ ಪಣಿಕ್ಕರ್ ಅವರ ಕೊಡುಗೆಗಳ ಸ್ಮರಣಾರ್ಥ ನಾಳೆ ರಾಷ್ಟ್ರೀಯ ಓದುವ ದಿನವನ್ನು ದೇಶಾದ್ಯಂತ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಆಚರಿಸಲಾಗುತ್ತಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ದೇಶದ 12 ತಾಣಗಳನ್ನು ಗುರುತಿಸಿದ್ದು, ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ವಿಜಯನಗರ ಜಿಲ್ಲೆಯ ವಿಶ್ವ ಪರಂಪರೆಯ ತಾಣ ಹಂಪಿಯೂ ಸಹ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನಕ್ಕೆ ಸಜ್ಜುಗೊಳ್ಳುತ್ತಿದೆ. ಇದೇ 21 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ಕೈಗೊಂಡಿರುವ ಸಿದ್ಧತೆಗಳ ಕುರಿತು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದಿನಾಂಕ 21/6/26 ಬೆಳಗ್ಗೆ 6 ಜಿಲ್ಲಾ ಕ್ರೀಡಾಂಗಣದ ಮೈದಾನ ಮುನ್ಸಿಪಲ್ ಗ್ರೌಂಡ್ ಹೊಸಪೇಟೆ ಇಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 19/6/26 ಬೆಳಗ್ಗೆ 6 ಫ್ರೀಡಂ ಪಾರ್ಕ್ ಸ್ಟೇಷನ್ ರಸ್ತೆ ಹೊಸಪೇಟೆ ಇಂದ ಜಾಗೃತಿ ಬೈಕ್ ಜಾಥಾ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಸುಮಾರು 2,000 ಹೆಚ್ಚು ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲಾ ವಯೋಮಾನದ ಜನರಿಗೂ ಅನುಕೂಲವಾಗುವ 24 ಆಸನಗಳನ್ನು ಆಯೋಜಿಸಿದ್ದು, ತಾವೆಲ್ಲರೂ ಭಾಗವಹಿಸಿ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.
0: ಜೂನ್ 21 ಆಯೋಜಿತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ 170,000 ಹೆಚ್ಚು ಸಂಘಟಕರು ಯೋಗ ಸಂಗಮ ಪೋರ್ಟಲ್ನಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ನೋಂದಾಯಿಸಿದ್ದಾರೆ ಎಂದು ಕೇಂದ್ರ ಆಯುಷ್ ಸಚಿವಾಲಯ ತಿಳಿಸಿದೆ. ಯೋಗ .ayush.gov.in /yoga-sangamadalli ಹೆಸರು ನೋಂದಾಯಿಸಬಹುದು. ಕೃಷಿ ಇಲಾಖೆ ಆತ್ಮ ಯೋಜನೆ ಅಡಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಧಾರವಾಡದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಖೇತ್ ಬಚಾವೋ ಅಭಿಯಾನ ಆಯೋಜಿಸಿತ್ತು. 200 ಹೆಚ್ಚು ರೈತರು ಭಾಗವಹಿಸಿದ್ದರು. ಯಶವಂತಪುರ ವಿಜಯಪುರ ನಡುವೆ ಸಂಚರಿಸುವ ವಾರದ 2 ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಅವಧಿಯನ್ನು ನೈರುತ್ಯ ರೈಲ್ವೆ ವಿಸ್ತರಿಸಿದೆ. ಜುಲೈ 4 ಆಗಸ್ಟ್ 31 ರೈಲು ಸಂಚಾರ ಮುಂದುವರಿಯಲಿದೆ. ಆಗಸ್ಟ್ 1 ಮತ್ತು 3 ರೈಲು ಸೇವೆ ಲಭ್ಯವಿಲ್ಲ. ಗೋವಾದಲ್ಲಿ ನಡೆದ 2026 ಸಾಲಿನ ವಿಶ್ವ ಪವನಶಕ್ತಿ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಪವನ ವಿದ್ಯುತ್ ವಲಯದಲ್ಲಿ ಕರ್ನಾಟಕದ ಸಾಧನೆಗೆ ಸಂದಿರುವ ಪ್ರಶಸ್ತಿ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ವಲಯದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಿ ಹೂಡಿಕೆ ಆಕರ್ಷಿಸುವ ಜೊತೆಗೆ ದೇಶದ ಇಂಧನ ಪರಿವರ್ತನೆ ಮತ್ತು ನಿವ್ವಳ ಶೂನ್ಯ ಇಂಗಾಲದ ಗುರಿ ಸಾಧನೆಗೆ ಕೈಜೋಡಿಸಲಿದ್ದೇವೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸ್ಟಾರ್ಟ್ಅಪ್ ಜಿನೋಮ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ಯಾರಿಸ್ನ ವಿವಾಟೆಕ್ನಲ್ಲಿ ಅನಾವರಣಗೊಳಿಸಲಾದ ಜಾಗತಿಕ ನವೋದ್ಯಮ ಪರಿಸರ ವ್ಯವಸ್ಥೆ ವರದಿ 2026 ಪ್ರಕಾರ ಜಾಗತಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತದ 6 ನವೋದ್ಯಮ ಪರಿಸರ ವ್ಯವಸ್ಥೆಗಳು ಸ್ಥಾನ ಪಡೆದಿವೆ. ಜಾಗತಿಕ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಬೆಂಗಳೂರು ಏಷ್ಯಾದ No. 2 ಎಐ ಆಧಾರಿತ ನವೋದ್ಯಮ ಪರಿಸರ ವ್ಯವಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಅಂಗವಾಗಿ ರಾಯಚೂರಿನ ವಾರ್ಡ್ 27 ನನ್ನ ಜೀವನ ನನ್ನ ಸ್ವಚ್ಛ ನಗರ ಉಪಕ್ರಮದಡಿ RRR ರೆಡ್ಯೂಸ್ ರೀಸೈಕಲ್ ಅಂಡ್ ರೀಯೂಸ್ ಕೇಂದ್ರವನ್ನು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಉದ್ಘಾಟಿಸಿದರು. ಭಾರತೀಯ ರೈಲ್ವೆ ವಿಶೇಷ ಚೇತನ ಪ್ರಯಾಣಿಕರಿಗೆ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣ ಸೌಲಭ್ಯವನ್ನು ಡಿಜಿಟಲೀಕರಿಸಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ರಾಯಚೂರಿನ ಡಾ ಬಾಬುರಾವ್ ತಿಳಿಸಿದ್ದಾರೆ. ವಿಶೇಷ ಚೇತನ ಪ್ರಯಾಣಿಕರು ದಿವ್ಯಾಂಗ್ ಜನ್ ಐಡಿ .indianrail.gov.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM.

0: आकाशवाणी। कार्यक्रम वनिता विहार।
1: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯಾದ ಶಿವಮೊಗ್ಗ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್.
2: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ರೇಣುಕಮ್ಮ ಓಂಕಾರಪ್ಪ ಅವರು ಇದ್ದಾರೆ. ರೇಣುಕಮ್ಮ ಓಂಕಾರಪ್ಪ ಅವರು ಈಸೂರು ಗ್ರಾಮದವರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಸೂರು ಗ್ರಾಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ಹೆಸರು ಮಾಡಿದಂತ ಒಂದು ಗ್ರಾಮ. ಅದು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಏಸೂರು ಕೊಟ್ಟರು ಈಸೂರು ಬಿಡೆವು ಎನ್ನುವಂತಹ ಒಂದು ಘೋಷಣೆಯೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತ ಒಂದು ಹಳ್ಳಿ. ಆ ಹಳ್ಳಿಯ ರೇಣುಕಮ್ಮ ಅವರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ. ರೇಣುಕಮ್ಮ ಅವರು, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ ಸರ್.
2: ರೇಣುಕಮ್ಮ ಅವರು ಒಂದು ಬಯೋಡಾಟಾ ತಗೊಂಡು ಬಂದಿದ್ದಾರೆ. ಸುಮಾರು ಅಭಿನಂದನಾ ಪತ್ರಗಳು, ಪ್ರಶಸ್ತಿ ಪತ್ರಗಳ ಸುರಿಮಳೆನೆ ಇದೆ ಕೇಳಿದ್ರೆ. ಸೊ ಇವ್ರ ಜೊತೆ ಮಾತಾಡ್ತಾ ಇವರ ಒಂದು ಅನುಭವ ಕ್ಷೇತ್ರವನ್ನ ಹಂಚಿಕೊಳ್ಳೋಣ. ರೇಣುಕಮ್ಮ ಅವರೇ, ತಾವು ಯಾವ್ಯಾವ ರೀತಿಯ ಹಾಡನ್ನ ಹಾಡ್ತೀರಿ? ಒಬ್ಬ ಹಾಡುಗಾರ್ತಿ ನೀವು.
3: ಹಾಡಂದ್ರೆ ನಾನು ಸಾಂಪ್ರದಾಯ ಗೀತೆಯಿಂದ ಹಿಡಿದು ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ರಂಗಗೀತೆ, ಎಲ್ಲ ಗೀತೆಗಳನ್ನು ಹಾಡ್ತೀನಿ ಸರ್.
2: ಜನಪದ ಗೀತೆ, ರಂಗಗೀತೆ, ಭಕ್ತಿಗೀತೆ, ಭಾವಗೀತೆ, ಇಷ್ಟೆಲ್ಲ ಹಾಡ್ತಿರಲ್ಲ, ಇದೆಲ್ಲ ಹಾಡ್ಲಿಕ್ಕೆ ಸಂಗೀತ ಏನಾದ್ರೂ ಕಲ್ತಿದ್ದೀರಾ?
3: ಸಂಗೀತ ಅಂದ್ರೆ ಸರ್, ನಮ್ಮ ಊರಲ್ಲಿ ನಾ ಚಿಕ್ಕೋಳಿದ್ದಾಗ MD ಶೇಷಗಿರಿ ಅಂತ ಒಬ್ಬರು ಮಾಸ್ಟರ್ ಇದ್ರು ಸರ್, ಸಂಗೀತ ಮಾಸ್ಟರ್. ನಮ್ಮ ಕುಟುಂಬದಲ್ಲಿ ಬ್ರದರ್ ಒಬ್ರು ತಬಲಾಜಿ ಇದ್ರು. ಅವರು ನನ್ನ ಚಿಕ್ಕೋಳಿದ್ದಾಗ ನಾಟಕದಲ್ಲಿ ಎಲ್ಲಾ ಗೀತೆಗಳಿಗೂ ಅವರು ಮಾಡುವಂತ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸ್ತಿದ್ರು. ಸಣ್ಣಕ್ಕಿದ್ದಾಗ ನಮ್ಮ ಬ್ರದರ್ ಒಬ್ರು ನಾಟಕನು ಮಾಡ್ತಿದ್ರು, ನಾವು ಅದನ್ನ ನೋಡ್ಲಿಕ್ಕೆ ಹೋಗ್ತಿದ್ವಿ. ಅವ್ರು ನಮ್ಮ ಈಸೂರಲ್ಲಿ ತುಂಬಾ ನಾಟಕಗಳೆಲ್ಲ ಆಗಿನ ಕಾಲಕ್ಕೆ ಬಹಳ ನಾಟಕ ನಡೆದಿದ್ವು. ಈಸೂರು ಅಂದ್ರೆ ಬಹಳ ಕಲಾವಿದರಿರ್ತಕ್ಕಂತ ಊರು ಸರ್ ನಮ್ಮೂರು. ಸಮೃದ್ಧಿಯಾದ ಕಲಾವಿದರು, ಶಿವಶರಣರ ನಾಡು ನಮ್ಮ ಶಿಕಾರಿಪುರ ತಾಲೂಕು. ಅಂತ ಒಂದು ಸ್ಥಳದಲ್ಲಿ ಇವತ್ತು ಕೂಡ ಒಂದು ಸ್ಮಾರಕ ಭವನ, ನಮ್ಮ ಸ್ವತಂತ್ರ ಹೋರಾಟಗಾರರ ಊರಿನಲ್ಲಿ ಒಂದು ಸ್ಮಾರಕ ಭವನ ಕೂಡ ಇದೆ. ನೋಡ್ಲಿಕ್ಕೆ ಎಲ್ಲ ಹೊರಗಡೆಯಿಂದ ಸ್ಟೂಡೆಂಟ್ ಗಳು ಕರ್ಕೊಂಡ್ ಬರ್ತಾರೆ. ಅಂತ ಊರಿನಲ್ಲಿ ನಾನು ತುಂಬಾ ಕಡು ಬಡತನದಲ್ಲಿ ಹುಟ್ಟಿದೆ ಸರ್. ತುಂಬಾ ಬಡತನದಲ್ಲಿ ನಾವು ಬೆಳೆದದ್ದು. ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಿದ್ರು. ನಮ್ಮನ್ನ ಚಿಕ್ಕೋರಿದ್ದಾಗೆ ಶಾಲೆ ಬಿಡಿಸ್ಬಿಟ್ಟು ನಮಗೆಲ್ಲ ಕೆಲಸಕ್ಕೆ ಹಾಕ್ತಿದ್ರು. ಇವೆಲ್ಲ ಜೊತೆಗೆ ನಮ್ಮ ತಾಯಿಯವರು ಸಾಂಪ್ರದಾಯ ಗೀತೆಗಳನ್ನ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ರು. ಎಲ್ಲಿ ಜಮೀನ್ ಕೆಲಸ, ಕಾರ್ಮಿಕ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹಾಡು ಹೇಳ್ಕೊಂಡೆ. ತುಂಬಾ ಜನಗಳು ಅವರೇ ಅಂತಲ್ಲ, ನಮ್ಮ ಹಳ್ಳಿ ಕಡೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಹಳ ಹಾಡ್ತಿದ್ರು. ಅದನ್ನ ನೋಡಿ ನೋಡಿ ನಾನು ಅವಾಗ ಹಾಡೋದು ಕಲ್ತಿದ್ದೆ. ಅಮ್ಮರ್ ಏನ್ ಹಾಡ್ತಾರೋ ಅದೆಲ್ಲ ಹಾಡ್ತಿದ್ದೆ. ಆಮೇಲೆ ಬರ್ತಾ ಬರ್ತಾ ಯಾವಾಗ ನಮ್ಮ MD ಶೇಷಗಿರಿ ಅವರು, ನನ್ನ ಸಂಗೀತ ಕಲಿಯಕ್ಕೆ ಹೋಗಿಲ್ಲ, ಅವ್ರು ನನ್ನ ರಂಗಗೀತೆಗಳು ಅದಕ್ಕೆ ಪ್ರತಿಯೊಂದು ಗೀತೆಗಳನ್ನ ನನಗೆ ಹೇಳ್ಕೊಡ್ತಿದ್ರು. ನಾನು ನಾಟಕದಲ್ಲೂ ಕೂಡ ಹಾಡ್ತೀನಿ, ಈಗಲೂ ಕೂಡ ನಾನು ಅಭಿನಯಕ್ಕೆ ಹಾಡ್ತೀನಿ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕರೆದ್ರು ಕೂಡ ಒಂದು ಪೂರ್ಣ ಕಾರ್ಯಕ್ರಮ ನಡೆಸಿಕೊಡ್ತೀನಿ. ಸುಮಾರು 2 ಗಂಟೆ 2 ತಾಸು ಕಾರ್ಯಕ್ರಮ ನಾನು ನಡೆಸಿಕೊಡ್ತೀನಿ.
2: ಯಾವ ರೀತಿ ಕಾರ್ಯಕ್ರಮ ನಡೆಸಿಕೊಡ್ತೀರಿ?
3: ನಾನು ಸುಗಮ ಸಂಗೀತ ಕಾರ್ಯಕ್ರಮ ಅಂತೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸರ್ ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ ಶಿವಮೊಗ್ಗದಿಂದ. ಅಲ್ಲಿ ನಾನು ಭಾವಗೀತೆ, ಭಕ್ತಿಗೀತೆ, ರಂಗಗೀತೆ, ಜನಪದ ಗೀತೆ, ಚಿತ್ರಗೀತೆ, ಎಲ್ಲ ಗೀತೆಯನ್ನು ಹಾಡ್ತೀನಿ ಸರ್. ಅಲ್ಲಿ ನಾವು ತಬಲಾ, ಹಾರ್ಮೋನಿ ಇವೆಲ್ಲ ನಮ್ಮ ಟೀಮ್
2: ವಾದ್ಯ ಪರಿಕರಗಳ ಜೊತೆ ಹಾಡ್ತೀನಿ.
3: ಸರ್, ಕರೋಕೆನಲ್ಲೂ ಹಾಡ್ತೀನಿ, ಪರಿಕರ ಜೊತೆಗೂ ಹಾಡ್ತೀನಿ.
2: ಈ ಒಂದು ಜನಪದ ಗೀತೆ ಇರಬಹುದು ಅಥವಾ ಸೋಬಾನೆ ಪದ ಇರಬಹುದು, ಗೀಗಿ ಪದ ಇರಬಹುದು, ಈ ಪ್ರಕಾರಗಳೆಲ್ಲ ಒಂದ್ ರೀತಿ ಕಣ್ಮರೆಯಾಗೋ ಸ್ಥಿತಿನಲ್ಲಿ ಇದ್ದೀವೇನೋ ಅಂತ ಅನಿಸ್ತಾ ಇದೆ.
3: ನಿಜಕ್ಕೂ ಅನಿಸ್ತಿದೆ.
2: ಇನ್ನ ರಂಗಗೀತೆಗಳದಂತೂ ಹೇಳೋ ಹಂಗೆ ಇಲ್ಲ. ರಂಗಗೀತೆ ಕೇಳೋರು ಇಲ್ಲ, ಹಾಡೋರು ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ರಂಗಗೀತೆಗಳನ್ನ ಹಾಡೋ ಕಲಾವಿದೆ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗತ್ತೆ. ಈ ರಂಗಗೀತೆನ ಒಂದು ತುಣುಕನ್ನ ನಮ್ಮ ಕೇಳಿದ್ರಿಗೆ ಕೇಳಿಸಬಹುದಾ?
3: ಇದು ಚಂದ್ರಶೇಖರ್ ಕಂಬಾರ್ ಅವರು ಬರೆದಂತ ಒಂದು ಜೋಕುಮಾರ ಸ್ವಾಮಿ ನಾಟಕ. ಆ ನಾಟಕದಲ್ಲಿ ನಾನು ಗೀತೆಗಳನ್ನು ಹಾಡ್ತಿದ್ದೆ. ಮೊದಲದು ಚಿತ್ರ ಆಗಿರ್ಲಿಲ್ಲ, ನಾಗಮಂಡಲ, ಆ ಚಿತ್ರದಲ್ಲೂ ನಾನು ಹಾಡಿದೆ. ನಾಟಕವಾಗಿದ್ದಾಗ ನಾವು ಅಭಿನಯದಲ್ಲಿ ಹಾಡ್ತಾ ಇದ್ದೆ. ಅದರಲ್ಲಿ ಈ ಗೀತೆ ನರಂಗ ಗೀತೆ ಆಗಿ ತಗೊಂಡಿದ್ದೆ.

0: ಅಯ್ಯೋ ಬಾಸಣ್ಯ ಮಾಡ ಲಂಗ ಮಾಡ ಲಂಗ ಗೌಡ ಕಡಿಯ ಬಂದ.
1: ಈ ಹಾಡು ರಂಗಗೀತೆ ಬಹಳ ಸೊಗಸಾಗಿ ಹಾಡಿದ್ರಿ, ನೀವು ಹಾಡ್ತಾ ಇದ್ರೆ ಇನ್ನು ಕೇಳಬೇಕು ಅಂತ ಅನ್ಸುತ್ತೆ. ಇದನ್ನ ಬರ್ಕೊಟ್ಟಿದ್ದು ಯಾರು ನಿಮಗೆ ಹಾಡ್ಲಿಕ್ಕೆ?
0: ಇದನ್ನ ಬರ್ಕೊಟ್ಟದ್ದು ನಮ್ಮ ನಾಟಕದ ಮಾಸ್ಟರ್ ಇರ್ತಾರಲ್ಲ, ಅವ್ರು ನಮಗೆ ಹಾಡುಗಳು ಬರ್ಕೊಡ್ತಾರೆ. ಅವ್ರು ಯಾವ ಹಾಡು ಬರ್ಕೊಡ್ತಾರೋ ಅವ್ರನ್ನ ನಾವು ತಾಲೀಮ್ನಲ್ಲಿ ಹಾಡ್ತೀವಿ.
1: ತಾಲೀಮ್ನಲ್ಲಿ ಹಾಡ್ತೀರಿ, ಸರಿ. ಇದಕ್ಕೆ ನೀವು ವಾದ್ಯಗಳ ಜೊತೆ ಹಾಡ್ಬೇಕಲ್ಲ?
0: ಹಾ ಸರ್.
1: ಅದನ್ನ ಹೆಂಗ್ ಹೇಳ್ಕೊಡ್ತಾರೆ?
0: ಈಗ ವಾದ್ಯಗಳ ಜೊತೆಗೆ ಸಾಮಾನ್ಯವಾಗಿ ನಾನು ತಿಂಗಳಿಗೆ 3-4 ಕಾರ್ಯಕ್ರಮ ಮಾಡ್ತಾನೆ ಇರ್ತೇನೆ ಈಗಲೂ ಕೂಡ. ಹಾಗೆ ನಾನು ಗಣಪತಿ ಪ್ರೋಗ್ರಾಮ್, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕರೀತಾರಲ್ಲ ಸರ್, ಅಲ್ಲಿ ನಾನು ಆರ್ಕೆಸ್ಟ್ರಾ ಟೈಪ್ ಆದ್ರೂ ನಡೆಸ್ಕೊಡ್ತೀನಿ, ಇಲ್ಲ ಸುಗಮ ಸಂಗೀತ ಟೈಪ್ ಆದ್ರೂ ಹಾರ್ಮೋನಿ ತಬಲಾ ಇವೆಲ್ಲ ನಡೆಸ್ಕೊಡ್ತೀನಿ ಸರ್. ಜೊತೆಗೆ ಹಾಡ್ತೀನಿ ನಾನು ಭೂಪರಾಗ, ಕೇರ್ವಾ, ಆಮೇಲೆ ಕಲ್ಯಾಣಿ. ನಾನು ಹಾಡೋದು ಹೆಚ್ಚಾಗಿ ಭೈರವಿ ಇಂಥ ರಾಗಗಳಲ್ಲಿ ನಿನ್ನ ಹಾಡಿದೆ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ, ನಾನು ಹಾಡ್ತೀನಿ ಸರ್. ಸಂಗೀತ ಪೂರ್ಣ ಕಲಿಯಕ್ಕೆ ಆಗಿಲ್ಲ, ಆದ್ರೆ ನಾನು ಅಲ್ಪ ಸ್ವಲ್ಪ ಕಲಿತದ್ದನ್ನೇ ನಾನು ತುಂಬಾ ಚಿಕ್ಕವಳಿಂದ ಈ ಕಾರ್ಯಕ್ರಮ ಮತ್ತೆ ಸಮಾಜ ಸೇವೆ, ಹೆಣ್ಮಕ್ಳಿಗೆ ಹೊಲಿಗೆ ತರಬೇತಿ ಕೊಡ್ತೀನಿ, ಕಟಿಂಗ್ ಕ್ಲಾಸ್ ಮಾಡ್ತೀನಿ.
1: ಈಗ ನೀವು ಹೇಳಿದ್ರಿ ಹಲವಾರು ರಾಗಗಳು ಹೇಳಿದ್ರಿ, ಈ ರಾಗಗಳಲ್ಲಿ ಒಂದೊಂದು ರಾಗನು ಕೂಡ ಬಹಳ ಮುಖ್ಯ, ಮತ್ತೆ ಒಂದೊಂದು ರಾಗ ಒಬ್ಬೊಬ್ಬರಿಗೆ ತುಂಬಾ ಇಷ್ಟವಾಗುವಂತದ್ದು ರಾಗಗಳಿದೆ. ನಿಮಗೆ ಯಾವ ರಾಗ ಇಷ್ಟವಾಗುತ್ತೆ?
0: ನನಗೆ ಚಾಂದ್ ರಾಗ, ಭೈರವಿ ರಾಗ,
1: ಆ ಎರಡು ರಾಗ ನಿಮಗೆ ಇಷ್ಟ ಆಗುತ್ತೆ?
0: ಇಷ್ಟ. ಊಪ ರಾಗದಲ್ಲಿ ಹಾಡ್ತೀನಿ ಸರ್.
1: ಭೈರವಿ ರಾಗದೊಂದು ಗೀತೆ ಹಾಡ್ಬೋದಾ?
0: ಭೈರವಿ ರಾಗದಲ್ಲಿ ನಾನೇ ಒಂದು ಗೀತೆ ಮಾಡಿದ್ದೆ, ಸ್ವಂತ ರಾಗ ಸಂಯೋಜನೆ ಮಾಡಿದ್ದೆ, ಅದನ್ನ ಹಾಡ್ತೀನಿ ಸರ್.

0: ಸೂರ.
1: ಇದು ಯಾರು ಬರೆದಿದ್ದು?
0: ಇದು ಚನ್ನವೀರ ಕಣಿವೆ ಅವರು ಬರೆದ ದೀಪಿಕಾ ಪುಸ್ತಕದಲ್ಲಿ ಮತ್ತೆ ನಮ್ಮ ಕುವೆಂಪು ಅವರು ಸೇರಿ ಆ ಪುಸ್ತಕದಲ್ಲಿ ಹಾಡಿದವು ಸರ್. ಅದರಲ್ಲಿ ಇರ್ತಕ್ಕಂತ ಎಲ್ಲಿಗೆ ನೆಲ್ಲಿಗೆ ಇಷ್ಟು ದಿವಸ ನಡೆದ ಬಂದದ್ದಲ್ಲಿ ಇತ್ತಾಗಿರ ಗೀತೆಗಳನ್ನ ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಆ ಬುಕ್ ಅಲ್ಲಿ ಇರ್ತಕ್ಕಂತ ಹಾಡನ್ನ ನಾನು ರಾಗ
1: ಸಂಯೋಜನೆ
0: ಮಾಡಿದ್ದೆ.
1: ಆಯ್ತಮ್ಮ, ತುಂಬಾ ಸಂತೋಷ. ಈಗ ರಂಗಗೀತೆ ಹಾಡಬೇಕು ಅಂದ್ರೆ ನಾಟಕಗಳ ಪ್ರದರ್ಶನ ಇರಬೇಕು. ನಾಟಕಗಳು ಇತ್ತೀಚೆಗೆ ತುಂಬಾ ಕಡಿಮೆ ಪ್ರದರ್ಶನ ಕಾಣ್ತಾ ಇವೆ.
0: ಈಗ ನಾಟಕಗಳು ಎಲ್ಲ ಸಂಸ್ಕೃತಿಗಳೆಲ್ಲ ಮರೆಯಾಗಿ ಹೋಗ್ತಾ ಇದೆ ಸರ್. ಈಗ ನಮ್ಮ ನಾಡಿನಲ್ಲಿ ಯಾವುದೇ ಜನಪದ ಸೊಗಡಿನ ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇಲ್ಲ. ಈಗ ಎಲ್ಲ ಮಾಧ್ಯಮಗಳು ಬಂದು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಸಂಪ್ರದಾಯಗಳು ಕಣ್ಮರೆಯಾಗಿದೆ ಅಂತ ನೀವು ಆಗಲೇ ತಾನೇ ಹೇಳಿದ್ರಿ. ನಿಜಕ್ಕೂ ಅದು ಸತ್ಯ ಕಥೆನೇ ನಿಜ. ಎಲ್ಲರೂ ತುಂಬಾ ಬ್ಯುಸಿಯಾಗಿ ಜೀವನದಲ್ಲಿ ಬಹಳ ಹೋರಾಟದಲ್ಲಿ ಯಾವುದೇ ಕಲೆಯನ್ನಾಗಲಿ ಯಾವುದೇ ಸಂಸ್ಕೃತಿಯನ್ನಾಗಲಿ ಆ ಜ್ಞಾನವನ್ನು ಪಡೀಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಸರ್.
1: ಈಗ ನೀವು ಏನೋ ಹೇಳಿದ್ರಿ, ಆಯ್ತು ಈ ಜನಪದ ಕಲೆ ಉಳಿಸೋರಿಲ್ಲ ಬೆಳೆಸೋರಿಲ್ಲ ಅಂತ. ನೀವೊಬ್ಬ ಕಲಾವಿದೆಯಾಗಿ ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ದೀರಾ?
0: ನಾನೇನ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ಸರ್, ನಾನು ರಾಜ್ಯ ಜನಪದ ಸಹಕಾರ ಸಂಘದಲ್ಲಿ ಇವಾಗ ಡೈರೆಕ್ಟರ್ ಇದ್ದೀನಿ. ಈಸೂರ ಹಾಲು ಉತ್ಪಾದಕರ ಸಹಕಾರ ಸಂಘ ಡೈರೆಕ್ಟರ್ ಇದ್ದೀನಿ. ನಾನು ಹೀಗೆ ಅಂತಲ್ಲ, ನನಗೆ ಯಾವ ಸ್ಥಾನಮಾನ ಇರಲಿ ಬಿಡ್ಲಿ, ನಾನು ಯಾವತ್ತೂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಜನಪದ ಕಲೆ ಆಗಿರ್ಬೋದು. ಬೇಸಿಗೆ ಶಿಬಿರ ಪ್ರತಿ ವರ್ಷದಲ್ಲಿ ನಾವು 10 ದಿನ 20 ದಿನ ತರಬೇತಿ ಹಾಕೊಂಡು ಮಕ್ಕಳಿಗೆ ಅಲ್ಲಿ ಭಾವಗೀತೆ ಭಕ್ತಿಗೀತೆ ಇತ್ಯಾದಿ ಎಲ್ಲಾ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹೇಳ್ಕೊಡ್ತೀವಿ. ಮತ್ತೆ ಮುರಾರ್ಜಿ ಶಾಲೆ ಚುರ್ಚುಗುಂಡಿ ಶಾಲೆಯಲ್ಲಿ ನಾನು ಸುಮಾರು ದಿವಸ ಶನಿವಾರ ಭಾನುವಾರ ಮಕ್ಕಳಿಗೆ ಹೋಗಿ ಈ ಸಂಗೀತನ ಹೇಳ್ಕೊಡ್ತೀನಿ. ನಾನು ಯಾರಲ್ಲೂ ದುಡ್ಡು ತಗೊಳ್ಳೋದಿಲ್ಲ, ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಭಜನೆ ಕಾರ್ಯಕ್ರಮ ಹೇಳ್ಕೊಡ್ತೀನಿ ಸರ್.
1: ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನಿಮ್ಮ ಕೈಲಾಗಿರುವಂತ ಕೆಲಸ ನೀವು ಮಾಡಿ?
0: ನನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡ್ತೀನಿ ಸರ್.
1: ಆಯ್ತು ರೇಣುಕಮ್ಮ ಅವರೇ, ಈಗ ಇದು ಸಂಗೀತ ಒಂದು ಕಡೆ ಆದ್ರೆ ಸಮಾಜ ಸೇವೆ ಕೂಡ ನೀವು ಮಾಡ್ತೀವಿ.

0: ಅಂತ ಹೇಳಿದ್ರಿ. ಸಮಾಜ ಸೇವೆ ಅಂದ್ರೆ ವಿಶೇಷವಾಗಿ ಏನೇನು ಕಾರ್ಯಕ್ಷೇತ್ರದಲ್ಲಿ ಮಾಡ್ತೀರಿ?
1: ಕಾರ್ಯಕ್ಷೇತ್ರದಲ್ಲಿ ಸರ್, ನನಗೆ ಇದು ನಾ ಮಾಡ್ತಿರೋ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾನು ಹೊಲಿಗೆ ತರಬೇತಿ ಶಿಕ್ಷಕಿಯಾಗಿ ಮೊಟ್ಟ ಮೊದಲಿಗೆ ಆ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ ಸರ್. ಕೈಗಾರಿಕಾ ವಿಸ್ತರಣೆ ಅಧಿಕಾರ ತಾಲೂಕು ಪಂಚಾಯತ್ ಅಡಿಯಲ್ಲಿ ಬರುತ್ತೆ. ಅಲ್ಲಿ ನಾನು ಮಕ್ಕಳಿಗೆ 6 ತಿಂಗಳು ತರಬೇತಿ ಕೊಡ್ತಕ್ಕಂತ ಕೇಂದ್ರಗಳಿಗೆ ಸುಮಾರು ಒಂದು 20-30 ಕೇಂದ್ರಗಳನ್ನು ನಾನು ಶಿಕ್ಷಕಿಯಾಗಿ ಸೇವೆ ಮಾಡಿದೆ ನಮ್ಮ ತಾಲೂಕಿನ ಹಲವು ಗ್ರಾಮಗಳಿಗೆ
0: ಹೊಲಿಗೆ ತರಬೇತಿ.
1: ಆವಾಗ ನಾನು ಮಾಡ್ತಾ ಇರೋಂತ ಸಮಯದಲ್ಲಿ ವಿಶೇಷ ಘಟಕ ಯೋಜನೆ, ಟ್ರೈಜಮ್ ಯೋಜನೆಗಳು ಇವೆಲ್ಲ ಗೌರ್ಮೆಂಟ್ ಅಲ್ಲಿ ಇತ್ತು ಸರ್. ಅದರ ಅಡಿಯಲ್ಲಿ ನಡೆಸ್ತಿದ್ದೆ. ಈಗ ನಾನು ಪ್ರೈವೇಟ್ ಆಗಿ ನಡೆಸ್ತೀನಿ. ಅದರ ಜೊತೆಗೆ ಈ ಒಂದು ಇಲಾಖೆ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಸಹಕಾರ ಕ್ಷೇತ್ರಗಳಲ್ಲಿ ಒಂದು ಸಮಾಜ ಸೇವೆ ಅಂತಂದ್ರೆ ನಮ್ಮ ಒಂದು ಸಹಕಾರ ಕ್ಷೇತ್ರದಲ್ಲಿ ಏನೇನೆಲ್ಲ ಬರ್ತಾವಲ್ಲ ಸರ್. ನಾನು ಮೀನುಗಾರಿಕೆ ಜಿಲ್ಲಾ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ತಾಲೂಕಲ್ಲಿ. ಈ ನಮ್ಮ ಜಿಲ್ಲೆಗೆ ಮಲ್ಲೇಶಪ್ಪ ಅಂತ ನಿರ್ದೇಶಕರು ಇದ್ರು ಸರ್. ಜಿಲ್ಲಾ ಮೀನುಗಾರಿಕೆ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ತಾಲೂಕಲ್ಲಿ ಯುವ ಒಕ್ಕೂಟ ಕಟ್ಟಿ ಯುವ ಒಕ್ಕೂಟದಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಸಿದ್ದಲಿಂಗೇಶ ಪ್ರಭು ಜಡ್ಜ್ ಅವರ ಜೊತೆಯಲ್ಲಿ ನಾನು ತಾಲೂಕಾ ಕಾನೂನು ಸಮಿತಿ ಸದಸ್ಯ ಕೆಲಸ ಮಾಡಿದ್ದೀನಿ.
0: ಇವೆಲ್ಲ ಸಾಮಾಜಿಕ ಕೆಲಸಗಳಲ್ಲಿ
1: ತೊಡಗಿರೋದು.
0: ಆಯ್ತು ರೇಣುಕಮ್ಮನವರೇ, ಈಗ ಸರಾಯಿ ನಿಷೇಧ ಹೋರಾಟದ ಬಗ್ಗೆ ಹೇಳಿ.
1: ನಮ್ಮ ಗ್ರಾಮಾಂತರದಲ್ಲಿ ಇವತ್ತು ಸರಾಯಿ ಅನ್ನೋದೊಂದು ದೊಡ್ಡ ಫೇಡ್ಗಾಗಿದೆ. ಎಷ್ಟೋ ಜನ ದುಡಿದು ಇವತ್ತು ಸಂಸಾರವನ್ನ ತೊರೆದು ಅದಕ್ಕಾಗಿ ನಿಂತಿರೋಂತ ಸಮಯನ ನಾನು ನೋಡ್ತಾ ಇದ್ದೀನಿ. ಅದರಿಂದ ಬಹಳ ಜನ ಬೀದಿ ಬಂದರ ಅನ್ನೋದು ನನಗೆ ಗೊತ್ತು. ಹಿರಿಯರೇನೋ ಪರವಾಗಿಲ್ಲ, ಇತ್ತೀಚಿನ ಮಕ್ಕಳು, ಇತ್ತೀಚಿನ ಯುವಕರು, ಕಾಲೇಜು ಶಾಲೆಗಳಿಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಅದನ್ನ ಸೇವನೆ ಮಾಡ್ತಾರೆ ಅಂತ ನನಗೆ ಕಂಡು ಬಂದಿದೆ. ಅದಕ್ಕೋಸ್ಕರ ನಾನೊಂದು ಮನವಿ ಏನ್ ಮಾಡ್ತೇನೆ ಅಂದ್ರೆ, ಈ ಒಂದು ಸರಾಯದ ಒಂದು ವಿಚಾರದಲ್ಲಿ ನಾವು ಹೆಣ್ಣುಮಕ್ಕಳು ನಮ್ಮ ಈಸೂರಿನಲ್ಲಿ ಬಹಳಷ್ಟು ದಿನಗಳ ಹಿಂದೆ ಹೋರಾಟನೂ ಮಾಡಿದ್ವಿ. 3 ತಿಂಗಳು ತಡೆದಿದ್ವಿ, ಸರಾಯ ಬರಲಿಲ್ಲ ನಮ್ಮ ಊರಿಗೆ. ಹಾಗೆ ಅದನ್ನ ಒಂದು ಈಸೂರಿನ ಎಲ್ಲ ಪೂರ್ತಿ ಓಡಾಡಿ ಅದು ಊರಿಗಿಂತ ಇಷ್ಟು ಕಿಲೋಮೀಟರ್ ದೂರದಲ್ಲಿರ್ಬೇಕು, ಆ ಸರ್ಕಾರದ ಒಂದು ಚೌಕಟ್ಟಲ್ಲಿ ಏನು ಕಾನೂನು ಚೌಕಟ್ಟಲ್ಲಿ ಏನಿರುತ್ತೋ ಆ ಗ್ರಾಮಾಂತರದಿಂದ ಅದು ತೊಲಗಂತ ಸಂದರ್ಭ ಇಲ್ದಿದ್ರು ಇಷ್ಟು ದೂರದಲ್ಲಿ ಇರ್ಬೇಕಾದ್ರು ಅಂತ ಅದನ್ನು ಕೂಡ ಕೇಳ್ಕೊಂಡ್ವಿ. ಹಾಗೆ ಒಂದು ಸ್ವಲ್ಪ ದಿವಸ ನಿಲ್ತು, ನಿಂತ ಮೇಲೆ ಮತ್ತೆ ಏನೋ ಅದು ಗೊತ್ತಾಗ್ಲಿಲ್ಲ. ಮತ್ತೆ ಚಳವಳಿಯಿಂದ ಮುಂದೆ ಬಂದು ಸರಾಯದ ಅಂಗಡಿ ಇಟ್ರು. ನಮ್ಮ ಊರಿಂದ ಅಂತ ಹೇಳ್ತಾ ಇಲ್ಲ ನಾನು, ನಮ್ಮ ನಾಡಿನಲ್ಲಿ ಇದರಿಂದ ತುಂಬಾ ದುರಂತ ಇದೆ. ಅದಕ್ಕೋಸ್ಕರ ಯುವ ಪೀಳಿಗೆ, ಯುವ ಶಕ್ತಿ ಎಲ್ಲವೂ ಅಭಿವೃದ್ಧಿಯಾಗಿ ಬೆಳಿಬೇಕಂದ್ರೆ ಈ ಸರಾಯ ಒಂದು ನಿಷೇಧ ಆಗ್ಲೇಬೇಕು. ಇದರಿಂದ ತುಂಬಾ ಕುಟುಂಬ ಮುಂದೆ ಬರಲಿಕ್ಕೆ, ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಕೇಳ್ತೀನಿ.
0: ಆಯ್ತು ರೇಣುಕಮ್ಮನವರೇ, ಈಗ ಮತ್ತೆ ನಾವು ನಿಮ್ಮ ಜನಪದ ಕಲಾಕ್ಷೇತ್ರಕ್ಕೆ ಬರೋದಾದ್ರೆ, ಈ ನಮ್ಮ ಉತ್ತರ ಕರ್ನಾಟಕ ಸ್ವಲ್ಪ ಭಾಗ ಈ ಶಿಕಾರಿಪುರ ಅಂತ ಕಡೆಗಳಲ್ಲಿ ಈ ಲಾವಣಿಗಳು ಬಹಳ ಪ್ರಮುಖವಾದ ಒಂದು ಘಟ್ಟ. ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾವಣಿಗಳ ಒಂದು ಪ್ರಾಮುಖ್ಯತೆಯನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ.
1: ಇಲ್ಲ ಸರ್.
0: ಈಗ ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಲಾವಣಿ ಹಾಡೋರ ಸಂಖ್ಯೆ ಕಡಿಮೆ ಆಗ್ಬಿಡ್ತು, ಯಾರು ಹಾಡ್ತಾ ಇಲ್ಲ. ನೀವು ಲಾವಣಿ ಕೂಡ ಹಾಡುವಂತವರು, ಒಂದು ಲಾವಣಿಯನ್ನು ನಮ್ಮ ಕೇಳುಗರಿಗೆ ಕೇಳಿಸಬಹುದಾ?
1: ಈಗ ಭಗತ್ ಸಿಂಗ್ ಲಾವಣಿಯನ್ನು ಹಾಡ್ತೀನಿ ಸರ್.
0: ಹೇಳಿ.

0: ಏ ಚಳವಳಿ ಸಂಪೂರ್ಣ.
1: ಬಹಳ ಸೊಗಸಾಗಿ ಹಾಡ್ತೀರಿ ರೇಣುಕಮ್ಮ ಅವರೇ. ನಿಮ್ಮ ಈ ಒಂದು ಸಂಗೀತ ಸಾಧನೆಯನ್ನ ಗುರುತಿಸಿ ಬಹಳಷ್ಟು ಪ್ರಶಸ್ತಿಗಳ ಪತ್ರಗಳ ಸೂರಿಮಳೆನೆ ನನ್ನ ಕೈನಲ್ಲಿದೆ. ಅಷ್ಟೊಂದು ಪ್ರಶಸ್ತಿಗಳು ಪತ್ರಗಳು ನಿಮ್ಮನ್ನ ಅರಸಿ ಬಂದಿವೆ. ಈ ಎಲ್ಲಾ ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಸಿಕ್ಕಿರೋದ್ರಿಂದ ಯಾವ್ದು ಬಹಳ ಇಷ್ಟವಾಗಿ ನೀವು ಸ್ವೀಕರಿಸಿದಂತ ಪ್ರಶಸ್ತಿ ಹೇಳಿ.
0: ಪ್ರಶಸ್ತಿ ಅಂದ್ರೆ ಅದು ಯಾವ್ದು ಇಷ್ಟ ಅಂತ ಹೇಳಕ್ಕಾಗಲ್ಲ ಸರ್. ಜನಗಳು ತುಂಬಾ ಅಭಿಮಾನದಿಂದ ನಮಗೆ ಅವ್ರು ಏನೇ ಕೊಟ್ಟರು ತುಂಬಾ ಸಂತೋಷವಾಗಿ ನಾವು ಅದನ್ನ ಪಡಿತೀವಿ. ಯಾವತ್ತು ಸೇವೆಗೆ ಆ ದೇವರು ಯಾವ್ದಾದ್ರು ಒಂದು ದೈವ ಶಕ್ತಿಯಾಗಿ ಒಂದು ರೂಪವಾಗಿ ಬಂದಿರ್ತಾನೆ. ಆದ್ರೆ ನನಗೆ ಕೆಂಗಲ್ ಹನುಮಂತರಾಯ ಸದ್ಭಾವನಾ ಪ್ರಶಸ್ತಿ ಕೊಟ್ರು, ಅದು ನನಗೆ ತುಂಬಾ ಇಷ್ಟ ಆಯ್ತು. ಕುವೆಂಪರು ಪ್ರಶಸ್ತಿ ಕೊಟ್ರು, ಅಪ್ಪು ಪ್ರಶಸ್ತಿ ಕೊಟ್ರು, ಹೀಗೆ ನನಗೆ ಹತ್ತು ಹಲವಾರು ಪ್ರಶಸ್ತಿ. ಮತ್ತೆ ಮೊನ್ನೆ ತಾನೆ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅತ್ಯುತ್ತಮ ಮಹಿಳಾ ಪ್ರಶಸ್ತಿ ಕೊಟ್ರು ನಮ್ಮ ಶಿಕಾರಿಪುರದಲ್ಲಿ. ಹಾಗೆ ನಮ್ಮ ತಾಲೂಕಲ್ಲಿ ಕೂಡ ಮುಂಚೂಣಿಯಲ್ಲಿ ನನ್ನ ಗುರುತಿಸಿ ಇತ್ಯಾದಿ ಪ್ರಶಸ್ತಿಗಳನ್ನು ಕೊಡ್ತಾರಲ್ಲ, ನಾನು ಅದಕ್ಕೆ ಎಷ್ಟು ಸೇವೆ ಮಾಡಿದ್ರು ಸಾಲದೆ ಸರ್.
1: ಈಗ ನಿಮ್ಮ ಪ್ರಶಸ್ತಿ ಪತ್ರಗಳ ಸುರಿಮಳೆ ನೋಡಿದ್ರೆ ನೀವೇನು ಓದಿದಿರಿ ಅಂತ?
0: ನಾನೊಂದು ಐದನೇ ತರಗತಿ ಓದಿದ್ದೆ ಸರ್.
1: ಬರೀ ಐದನೇ ತರಗತಿ
0: ಅಷ್ಟೇ ಸರ್?
1: ಕರೆಕ್ಟ್ ಆಗಿ ಹೇಳಿ.
0: ಖಂಡಿತ ಸರ್.
1: ಜಾಸ್ತಿ ಏನೋ ಅಂತ ಅನಿಸ್ತದೆ ನಿಮ್ ಪ್ರಶಸ್ತಿ ನೋಡಿದ್ರೆ?
0: ಇಲ್ಲ ಸರ್, ಎಲ್ಲ ಹಂಗೆ ಅಂತಾರೆ ಸರ್. ನಾನು ಅಷ್ಟೇ ಅಲ್ಲ ಸರ್, ನಾನು ಎಲ್ಲಾದ್ರೂ ನನ್ನ ಭಾಷಣ ತಿಳಿಸಿದ್ರೆ ಇವರೇನೋ ಡಿಗ್ರಿ ಮಾಡಿರ್ಬೇಕಂತಾರೆ ಸರ್. ಮತ್ತೆ ಕೆಲವಲ್ಲಿ ನಾನು ಈ ನಮ್ಮ ಕೃಷಿ ವಿಶ್ವಮೇಳದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ನಾನು ಒಬ್ಳೇ ಭಾಗವಹಿಸಿದ್ದೆ. ನಾನು ಫಿಷರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷ ಆಗಿದ್ದಾಗ ಅಲ್ಲಿ ಹಾಗೆ ಕೇಳಿದ್ರು, ಏನ್ ದೊಡ್ಡ ಎಜುಕೇಶನ್ ಮಾಡಿರ್ಬೇಕು ಶಿವಮೊಗ್ಗ ಜಿಲ್ಲೆಯಿಂದ ಈ ತಾಯಿ ಅಂತ. ಇಲ್ಲ ಸರ್, ಖಂಡಿತ ನಮಗೆ ವಿದ್ಯಾಭ್ಯಾಸ ಅನ್ನೋದೇ ಒಂದು ಕನಸಿನ ಮಾತಾಯ್ತು. ಯಾಕೆಂದ್ರೆ ಬಡತನದಲ್ಲಿ ನಮ್ಮ ತಂದೆ ತಾಯಿಗಳು ಅದೆಲ್ಲ ಮಾಡೋಷ್ಟು ಅರ್ಹತೆ ಇರಲಿಲ್ಲ. ನಾವು ಕೂಡ ತುಂಬಾ ಕಷ್ಟದಲ್ಲಿ ಬೆಳೆದೆ ಸರ್. ಜೀವನೋಪಾಯ ಸಾಕ್ಸಂತ ಹೋಗೋದೇ ಕಷ್ಟ. ಕುಟುಂಬ ಆದ್ರೂ ನನ್ನ ಮದುವೆ ಆದ್ಮೇಲೂ ತುಂಬಾ ಕಷ್ಟದಲ್ಲೇ ಜೀವನ ಬಂತು. ನಾವು ಯಾರು ಶ್ರೀಮಂತರಲ್ಲ, ತುಂಬಾ ಬಡತನದ ಒಂದು ತುಂಬಾ ಬಡತನ ಅಂದ್ರೆ ಕಡು ಬಡತನ ಅಂತಲ್ಲ ಸರ್, ಅದರಲ್ಲೇ ಅಂತ ಒಂದು ಪರಿಸ್ಥಿತಿಯಿಂದ ನಾವು ಮೇಲೆ ಬಂದರು ಸರ್. ಅದಕ್ಕೋಸ್ಕರ ಆತರ ಜೀವನ ಯಾರಲ್ಲೂ ಇರಬಾರ್ದು. ಇವತ್ತು ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಬದುಕಬೇಕು. ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಧೈರ್ಯ ತುಂಬಬೇಕು, ಶಕ್ತಿಯಾಗಿ ನಿಲ್ಬೇಕು. ಏನ್ ಬಂದ್ರೆ ಕುಟುಂಬನ ನಿಭಾಯಿಸುವಂತ ಶಕ್ತಿಯನ್ನ ಕಲಿಬೇಕು ಆ ಹೆಣ್ಣು ಅಂತ ಹೇಳಿ ಆ ಒಂದು ದಿಸೆಯಲ್ಲಿ ಕೆಲಸ ಮಾಡ್ತಿರ್ಕಂತಾರೆ ಸರ್.
1: ಬಹಳ ಸಂತೋಷ ರೇಣುಕಮ್ಮ ಅವರೇ. ಏನಾಗ್ಬಿಟ್ಟಿದೆ, ಯಾವ್ದೋ ಒಂದು ಕ್ಷೇತ್ರದಲ್ಲಿ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಅಂದ್ರೆ ಕಾಲಿಳೆಯವರೇ ಜಾಸ್ತಿ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನಿಮ್ಗೆ ಕುಹಕದ ಮಾತುಗಳು ಅಥವಾ ನಿಮ್ ಕಾಲಿಳೆಯಂತ ಪರಿಸ್ಥಿತಿಗಳು ಏನಾದ್ರೂ ಕಂಡು ಬಂತ ಮನೆಯಲ್ಲಿ ಅಥವಾ ಸಮಾಜದಲ್ಲಿ?
0: ಅದು ಮನೆಯಲ್ಲಿ ಮಾತ್ರ ಕಂಡು ಬರಲಿಲ್ಲ. ಮಾಡ್ಲಿಕ್ಕೆ ನಮ್ಮ ತಂದೆ ತಾಯಿಗೆ ಒಂದು ಸಪೋರ್ಟ್ ಇಲ್ಲ ಅನ್ನೋದು ಬಿಟ್ರೆ ಅವರಿಗೆ ತುಂಬಾ ಇಷ್ಟ ಇತ್ತು. ನನ್ನ ಮಗಳಲ್ಲಿ ತುಂಬಾ ಕಲೆ ಇದೆ ಅಂತ ನಮ್ಮ ಕುಟುಂಬದಾಗ ಎಲ್ಲರಿಗೂ ಗೊತ್ತಿತ್ತು. ಹಾಗೆ ನನ್ನ ಮದುವೆ ಚಿಕ್ಕೊಳಿಗೆ ಮದುವೆ ಆಗ್ಬಿಡ್ತು. ಮದುವೆ ಆಗಿದ್ಮೇಲೆ ಅಲ್ಲೂ ಕೂಡ ಬಡತನನೇ ಇತ್ತು. ನಮ್ಮ ಮನೆಯಲ್ಲಿ ನನ್ನ ಯಜಮಾನರು ಅದನ್ನು ತುಂಬಾ ಗುರುತಿಸಿದ್ರು. ತುಂಬಾ ಗುರುತಿಸಿ ಪ್ರತಿಯೊಂದು ರಂಗದಲ್ಲೂ ಅವರು ಒಂದು ಹೆಜ್ಜೆ ಮುಂದಿಟ್ಟು ಅವ್ರು ನನ್ನನ್ನು ಕರೆದುಕೊಂಡು ಹೋಗಿ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಆಗ ಜನಗಳೆಲ್ಲ ನೀವು ಹೇಳಿದ್ರಲ್ಲ ಊಹೆ ಕುಹೆಗಳು ಅಂತ, ಅವನ್ನೆಲ್ಲ ತುಂಬಾ ಅವಾಕ್ಯದಿಂದ ಅವ್ರು ನಮ್ಮನ್ನ ನೋಡ್ತಿದ್ರು, ಮಾತಾಡ್ತಿದ್ರು. ನಾವು ಅದಕ್ಕೆಲ್ಲ ಕೂಗಿ ಕಿವಿಗೊಡ್ಲಿಲ್ಲ ಸರ್. ಅದರಲ್ಲೂ ಹಳ್ಳಿ ಗ್ರಾಮಾಂತರದಲ್ಲಿ ಬಹಳ ಕಷ್ಟ ಸರ್.
1: ಹೌದು,
0: ಎಂತ ಒಂದು ಹೆಣ್ಮಗಳು ಹೊರಗಡೆ ಹೋಗ್ತಾಳೆ ಅಂದ್ರೆ ಅವಳನ್ನ ಬಹಳ ಅತಿ ಕೀಳ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು, ಅದು ತಪ್ಪು ಸರ್. ಹೆಣ್ಣಮಗು ಅವಳು ಎಲ್ಲೇ ಇದ್ರು ಕೂಡ, ಯಾವುದೇ ಹೆಣ್ಮಗಳಿರ್ಬೋದು, ಅವಳು ಯಾವುದೇ ಕ್ಷೇತ್ರ ಇರಲಿ, ತನ್ನ ಕುಟುಂಬ ಇರಲಿ, ಆಕೆ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಹೊರತು ಅವಳಿಗೆ ಬೇರೆ ಉದ್ದೇಶ ಯಾವ ಹೆಣ್ಣಿಗೂ ಇರೋದಿಲ್ಲ ಸರ್. ಯಾರೋ ಸಾವಿರಕ್ಕೊಬ್ರು ಏನೋ ಅವ್ರ ಗ್ರಾಚಾರ ಏನೋ ಆಗಿರ್ಬೋದು, ಆದ್ರೆ ಪ್ರತಿಯೊಂದು ಹೆಣ್ಣು ಒಂದೊಂದೇ ಹೆಜ್ಜೆ ಇಡ್ಬೇಕಾದ್ರೂ ತನ್ನ ಕುಟುಂಬಕ್ಕೋಸ್ಕರನೇ ಇಡ್ತಾಳೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕೆ ಆ ಹೆಣ್ಣನ್ನ ಬಹಳ ದೇವೇ ತಾಯಿ ಭಾವನೆಯಿಂದ ನೋಡ್ಬೇಕು. ಆಕಿನ ಯಾರು ಕೂಡ ದೂಷಿಸಬಾರ್ದು. ಆಕಿನ ಯಾರು ಗೌರವಿಸ್ತಾರೆ ಹೆಣ್ಮಗಳನ್ನ, ಆ ಕುಟುಂಬ ಎಲ್ಲಿದ್ರು ಚೆನ್ನಾಗಿರುತ್ತೆ, ಆ ಪುರುಷರು ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಸರ್.
1: ಕಿರಣ್ಕಮ್ಮರ, ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಕೂಡ ಬಹಳಷ್ಟು ಕುಟುಂಬಗಳಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಹೇಳಿದ್ರೆ ಮುಖ್ಯವಾಗಿ ಆಕೆಯ ಗಂಡನೇ ಮುಂದುವರಿಲಿಕ್ಕೆ ಅವಕಾಶ ಕೊಡಲ್ಲ. ಈ ನಿಟ್ಟಿನಲ್ಲಿ ರೇಣುಕಮ್ಮ ಅವರನ್ನ ನೋಡಿದಾಗ ನಿಮ್ಮ ಮನೆಯವರನ್ನ ಬಹಳ ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ಬೇಕು ಅಂತ ಅನ್ಸುತ್ತೆ. ಒಂದು ಮಾತಿದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಸೊ ಅದು ಈ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪುರುಷ ಇದ್ದಾರೆ ನಿಮ್ಮ ಮನೆಯವರು ಅಂತ ಹೇಳಿ ನನಗನ್ಸ್ತಾ ಇದೆ. ಸೊ ನಿಮ್ಮ ಮನೆಯವರು ಏನಾದ್ರೂ ಓದಿದಾರ?
0: ಅವರು ಐದನೇ ಕ್ಲಾಸ್ ಓದಿದಾರೆ ಸರ್. ಐದನೇ ಕ್ಲಾಸ್, ನನಗೆ ಮೂರು ಜನ ಮಕ್ಕಳು. ಅವರಿಗೆ ಶಾಲೆ ಕಲಿಸುವಂತ ಸಮಯದಲ್ಲಿ ನಮ್ಮ ಹತ್ರ ಒಂದು 10-20 ರೂಪಾಯಿ ಅಂದ್ರೆ ಬಹಳ ತುಂಬಾ ಕಷ್ಟವಾಗಿತ್ತು. ನನಗೆ ಒಂದು ಏನು ಜ್ಞಾನೋದಯ ಆತಂದ್ರೆ, ಯಾವುದೇ ಹೆಣ್ಣು ಮನೆಯಲ್ಲಿ ಕುಂತ್ರೆ ಯಾವ ಜ್ಞಾನನು ಬರೋದಿಲ್ಲ. ಅವಳ ಅಡಿಗೆ ಮತ್ತೆ ಮನೆ ಇದಕ್ಕೆ ಸೀಮಿತ ಆಗ್ಬಿಡ್ತಾಳೆ. ಅವಳು ಪ್ರಪಂಚದಲ್ಲಿ ಹೊರಗಡೆ ಬೆರಿಬೇಕು, ಒಂದೊಂದನ್ನ ಕಲಿಬಹುದು. ನಾವು ಎಲ್ಲಿ ಹೋದ್ರೂ ಅಲ್ಲೊಂದು ನಮ್ಗೆ ಕಲಿ ಅಂತ ಇರ್ತತಿ. ನಾನು ತರಬೇತಿ ಅಂತ ಹೇಳಿದ್ರೆ 16 ತರಬೇತಿ, ಒಂದು 20 ತರಬೇತಿ ಮಾಡಿರ್ಬೋದು. ನಾನು ಕೃಷಿಯಿಂದಿರ್ಬೋದು, ಒಂದು ಅಣಬೆ ಬೇಸೆ ಇರ್ಬೋದು, ಹಿಂಗೆ ಸುಮಾರಷ್ಟು ತರಬೇತಿಗಳು ಸುಮ್ಮನೆ ಹೋಗ್ತಿದೆ. ಆದ್ರೆ ನನ್ಗೆ ಅಲ್ಲಿ ಹೋದಲ್ಲೆಲ್ಲ ಒಂದೊಂದು ಅನುಭವ. ಒಂದೊಂದು ಶಕ್ತಿಯಾಗಿ ನನಗೆ ಸಿಕ್ತು. ಅದರಿಂದ ಗುರಿ ಇಟ್ಕೊಂಡು ನಾನು ಈ ಪ್ರತಿಯೊಂದು ರಂಗದಲ್ಲೂ ನಾನು ಒಂದೊಂದು ಹೆಜ್ಜೆ ಇಟ್ಟಾಗಲೂ ಒಂದೊಂದು ಅನುಭವ. ಅದಕ್ಕೆ ಇವತ್ತಿಷ್ಟು ಮುಂದೆ ಬರಲಿಕ್ಕೆ, ಈ ಸಮಾಜ ಏನು ಕಿಂಚಿತ್ತು ಅಂತ ಹಿಂದೆ ಸೆಳೆಯಲಿಕ್ಕೆ ಇಷ್ಟಪಡ್ತಾರಲ್ಲ ಸರ್, ಅವರೇ ನಮ್ಮನ್ನು ಮುಂದೆ ತರೋದು. ನಿಂದಕರು ಇರಲಿಲ್ಲ ಅಂದ್ರೆ ಯಾರು ಮುಂದೆ ಬರಲ್ಲ. ಅದನ್ನ ನಾವು ತಪ್ಪಾಗಿ ಬಯಸಬಾರ್ದು. ಅವ್ರು ಇರಲೇಬೇಕು. ಅವ್ರು ನಮ್ಮನ್ನ ಹೀಯಾಳಿಸ್ತಾ ಇದ್ದಾಗ ನಮಗೆ ಒಂದು ತುಂಬಾ ದೊಡ್ಡ ಶಕ್ತಿಯಾಗಿ ನಿಲ್ತವನು. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರೆ ಬಡತನದಲ್ಲಿ ಯಾರ್ಯಾಗ ನಮ್ಮ ನಾಡಿನ ಪ್ರತಿಯೊಂದು ಮಕ್ಕಳು ಉತ್ತಮವಾದ ಎಜುಕೇಶನ್ ಮಾಡಬೇಕು. ನಾಳೆ ಕಸ ಹೊಡೆದು ಬದುಕ್ರಿ, ಬದುಕಕ್ಕೆ ಊಟ ಮಾಡಕ್ಕೆ ಏನಾದ್ರೂ ಇರುತ್ತೆ.

0: ಆದ್ರೆ ಶಿಕ್ಷಣ ಮಾತ್ರ ಉತ್ತಮವಾದ ಶಿಕ್ಷಣ ಇರ್ಬೇಕಂತ.
1: ಉತ್ತಮವಾದ ಶಿಕ್ಷಣ
0: ಶಿಕ್ಷಣ ಪಡೆಯಲೇಬೇಕು.
1: ತಮ್ಗೆ ಎಷ್ಟು ಮಕ್ಕಳು ಅಂದ್ರಿ?
0: ಮೂರು ಜನ ಮಕ್ಕಳು.
1: ಏನ್ ಮಾಡ್ತಾರೆ ಮೂರು ಜನ?
0: ಒಬ್ರು MA ಮಾಡಿದಾರೆ ಸರ್, ಒಬ್ರು BSc ಮಾಡಿದಾರೆ, BEd ಮಾಡಿ, ಒಬ್ರು GN ಮಾಡಿ BSc ನರ್ಸಿಂಗ್ ಮಾಡಿದಾರೆ ಮಗಳು.
1: ಈಗ ಮೂರು ಜನದ್ದು ಲೈಫ್ ಸೆಟ್ಲ್ ಆಗಿದ್ಯಾ?
0: ಒಬ್ರು ಪಂಚಾಯತಿ ಕಾರ್ಯದರ್ಶಿ ಆಗಿದ್ದಾರೆ, MA ಮಾಡಿದ್ರು, ಸತೀಶ್ ಕುಮಾರ್ ಅಂತ. ಸಂತೋಷ್ ಕುಮಾರ್ ದ್ವಿತೀಯ ದರ್ಜೆ ಶಿಕ್ಷಕರಾಗಿದ್ದಾರೆ ಹೈಸ್ಕೂಲ್ ಅಲ್ಲಿ. ನನ್ನ ಮಗಳು ಗ್ರಾಮಾಂತರದಲ್ಲಿ ಒಂದು ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ.
1: ಬಹಳ ಖುಷಿಯಾಗುತ್ತೆ ರೇಣುಕಮ್ಮ ಅವರೇ, ನೀವು 5ನೇ ಕ್ಲಾಸ್ ಅಂತೀರಿ, ನಿಮ್ಮ ಮನೆಯವರು 5ನೇ ಕ್ಲಾಸ್ ಅಂತೀರಿ, ಆದ್ರೆ ಮಕ್ಕಳನ್ನ ಪದವೀಧರರನ್ನಾಗಿ ಮಾಡಿದ್ರಲ್ಲ, ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ನೀವು ಹಾಡುಗಳನ್ನ ತುಂಬಾ ಅಂದ್ರೆ ತುಂಬಾನೇ ಹಾಡ್ತೀರಿ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಎಲ್ಲ ಹಾಡ್ತೀರಿ. ಈಗ ನಾವು ಈ ಸಂದರ್ಶನವನ್ನ ಮುಗಿಸೋ ಹಂತದಲ್ಲಿ ಇದ್ದೀವಿ, ನಿಮಗಿಷ್ಟವಾಗಿರುವಂತ ಒಂದು ಹಾಡು ಸೋಬಾನೆ ಪದನೋ ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಾಡ್ಬೋದಾ?
0: ನಾನೀಗ ಒಂದು ಬಸವಣ್ಣರ ಗೀತೆ ಹಾಡ್ತೇನೆ ಸರ್.

0: ಆಯ್ತು, ಈಗ ರೇಣುಕಮ್ಮ ಅವರೇ ಸಂದರ್ಶನ ಮುಗಿತಾ ಇದೆ. ಈ ಇಷ್ಟೆಲ್ಲ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಸಮಯದ ಹೊಂದಾಣಿಕೆ ಹೇಗೆ? ನೀವು ಬರೀ ಹಾಡೋದು ಮತ್ತೆ ಈ ಮೀಟಿಂಗು ಇದು ಎಲ್ಲ ಹೋಗ್ಬಿಟ್ರೆ ಮಹಿಳೆಗೆ ಮನೆತನದ ಒಂದು ಜವಾಬ್ದಾರಿ ಅಂತ ಒಂದು ಇದ್ದೇ ಇರುತ್ತೆ, ಅದನ್ನ ನಿಭಾಯಿಸದೆ ಸಾಧ್ಯನೇ ಇಲ್ಲ ನಿಭಾಯಿಸದೆ ಇರೋದಕ್ಕೆ. ಸಮಯದ ಹೊಂದಾಣಿಕೆ ಬಹಳ ಮುಖ್ಯ. ಹೇಗ್ ಮಾಡ್ತೀರಿ ಮತ್ತಿದನ್ನ?
1: ಈಗ ನನಗೆ ಸಮಯ ಇದೆ. ನಾನು ಮುಂದೆ ಬರ್ತಕ್ಕಂತ ಕಾಲದಲ್ಲಿ ಎಷ್ಟು ಸಮಯನೇ ಇರಲಿಲ್ಲ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, 6-8 ವರ್ಷದ ಮಕ್ಕಳಿದ್ದಾಗ ನಾನು ಹೊರಗೆ ಕೆಲಸ ಮಾಡ್ತಾ ಇದ್ದೆ. ಸಮಾಜದ ಕ್ಷೇತ್ರದಲ್ಲಿ ನಾನು ಆವಾಗಲೇ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ, ನಾನು ಶಿಕ್ಷಣ ಸಂಸ್ಥೆಯಲ್ಲೂ ಅಕ್ಷರ ತುಂಗ ಸಂಸ್ಥೆಯಲ್ಲಿ 6 ವರ್ಷ ಕೆಲಸ ಮಾಡಿದ್ದೀನಿ. ಅದರಲ್ಲಿ 1 ತಿಂಗಳ ತರ ಶಿಕ್ಷಕರ ತರಬೇತಿ ತಗೊಂಡಿದ್ದೀನಿ. ಆ ಎಲ್ಲ ತರಬೇತಿಗಳನ್ನ ನಾನು ಈ ಉತ್ತಮ ಮಟ್ಟಕ್ಕೆ ನಿಲ್ಲಿಸಿದೆ. ಆದ್ರೆ ಮಕ್ಕಳನ್ನ ಕೂಡ ಪೋಷಣೆ ಮಾಡಿಕೊಂಡು ಮನೆಯಲ್ಲೂ ಎಲ್ಲಾ ಗೃಹಿಣಿಗೆ ಏನಿರುತ್ತಲ್ಲ ಅದೆಲ್ಲ ನನಗೂ ಇರುತ್ತೆ. ಅದೆಲ್ಲ ನಿಭಾಯಿಸಿ ರಾತ್ರಿಯೆಲ್ಲ ಕೆಲಸ ಮಾಡಿ ರಾತ್ರಿಯೆಲ್ಲ ಬಟ್ಟೆ ಹೊಲಿದು ಬೆಳಿಗ್ಗೆ ಫೀಲ್ಡ್ಗೂ ಕೆಲಸ ಮಾಡ್ತಿದ್ದೆ. ಕನಿಷ್ಠ ಅಂದ್ರೆ ರಾತ್ರಿ 1 ಗಂಟೆವರೆಗೂ ಕೆಲಸ ಮಾಡಲೇಬೇಕು. ಬಟ್ಟೆ ತೊಳಿಬೇಕು, ಬಟ್ಟೆ ಹೊಲಿಬೇಕು. ಬಟ್ಟೆ ಹೊಲಿಲ್ಲ ಅಂದ್ರೆ ಬೆಳಗ್ಗೆ ನಮಗೆ ಊಟಕ್ಕಿಲ್ಲ. ನಮ್ಮ ಯಜಮಾನರಿಗೂ ಬಟ್ಟೆ ಹೊಲಿದ ಕಲಿಸಿದ ಅವರು ಹೊಲಿತಿದ್ರು. ನಮಗೆ ಉದ್ಯೋಗ ಅಂದ್ರೆ ನಮಗೊಂದು ಅದೇ ಒಂದು ನಮ್ಮ ಜೀವನದ ಆಧಾರ, ಬೇರೆ ಏನಿಲ್ಲ.
0: ಆಯ್ತು ರೇಣುಕಮ್ಮ ಅವರೇ, ಈಗ ಮಹಿಳೆಯರಿಗೆ ಏನ್ ಸಂದೇಶ ಕೊಡಕ್ಕೆ ಬಯಸ್ತೀರಿ ನೀವು?
1: ಯಾವುದೇ ಸಂದರ್ಭ ಬಂದ್ರು, ಏನೇ ಬಂದ್ರು ಹೆಣ್ಣು ಹಿಂದೆ ಸರಿಬಾರದು. ಗೌರವಯುತವಾಗಿ ಸಮಾಜದಲ್ಲಿ ಉತ್ತಮವಾದ ಬದುಕನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಹೆಣ್ಣು ಮಾಡ್ಬೇಕು. ಪುರುಷ ಏನಾದ್ರೂ ತಂದ್ಕೊಡ್ಬಹುದು, ಏನಾದ್ರೂ ಸಂಪಾದನೆ ಮಾಡಬಹುದು, ಅದನ್ನ ನಿಭಾಯಿಸ್ಕೊಂಡು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂತ ಜವಾಬ್ದಾರಿ ಇರೋದು ಹೆಣ್ಮಕ್ಳಿಗೆ. 1 ರೂಪಾಯಿ ತಂದ್ರು ಅಷ್ಟೇ ಜೀವನ, 1 ಕೋಟಿ ರೂಪಾಯಿ ತಂದ್ರು ಅದನ್ನ ಎಲ್ಲ ನಿಭಾಯಿಸುವಂತ ಶಕ್ತಿ ಹೆಣ್ಣಿಗಿದ್ದಾಗ ಎಷ್ಟು ಕಡಿವಾಣದಲ್ಲಿ ನಾವ್ ಎಷ್ಟು ಅಂತರದಲ್ಲಿ ಬದುಕಬೇಕು. ನಮ್ಮ ಖರ್ಚು ವೆಚ್ಚ ದಿನನಿತ್ಯ ಈಗಂತೂ ಸುಮಾರಿದೆ ಬಿಡಿ. ಆ ಒಂದು ಪರಿಸ್ಥಿತಿಯಿಂದ ಹಿಂದೆ ಸರಿದು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳೋದು, ನಮ್ಮ ಕುಟುಂಬದಲ್ಲಿ ಮಕ್ಕಳು ಮರಿನ ಮುಂದೆ ತರತಕ್ಕಂಥದ್ದು, ಇರ್ತಕ್ಕಂಥ ಮನೆಯಲ್ಲಿ ಗೌರವದಿಂದ ನೋಡ್ತಕ್ಕಂಥದ್ದು, ಈ ಒಂದು ಸಂಸ್ಕೃತಿಯನ್ನು ನಮ್ಮ ನಾಡಿನ ಸಮೃದ್ಧಿಯಾದ ಸಂಸ್ಕೃತಿಯನ್ನು ಬೆಳಗಾಂತದ್ದು ಶಕ್ತಿ ಹೆಣ್ಣಾಗಬೇಕು ಅಂತ ನನ್ನ ಒಂದು ಅನಿಸಿಕೆ.
0: ಆಯ್ತು ರೇಣುಕಮ್ಮ ಅವರೇ, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಜನಪದ ಗೀತೆ ಮತ್ತೆ ಭಕ್ತಿಗೀತೆ ಭಾವಗೀತೆ ಇವುಗಳ ಅನುಭವಗಳನ್ನ ಹಂಚಿಕೊಂಡ್ರಿ, ಹಾಗೆಯೇ ಸಮಾಜ ಸೇವೆ ಮಾಡಿರತಕ್ಕಂತ ಅನುಭವವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಹಾಗಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ಆಕಾಶವಾಣಿ ಇಲಾಖೆಗೂ ತುಂಬು ಹೃದಯದ ಧನ್ಯವಾದಗಳು.
2: ಇದುವರೆಗೂ ಶಿವಮೊಗ್ಗ ಈಸೂರಿನ ಬಹುಮುಖ ಪ್ರತಿಭೆ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ಅಡಿಕೆ, ಕಾಳುಮೆಣಸು, ದಾಳಿಂಬೆ ಹಾಗೂ ಮಾವಿನ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಈ ಬೆಳೆಗಳಿಗೆ ಬೆಳೆ ವಿಮೆಯ ರಕ್ಷಣೆ ಒದಗಿಸಲು ಇಚ್ಛಿಸುವ ಕೃಷಿಕರು ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಬೇಕೆಂದು ಕೋರಲಾಗಿದೆ. ಮಾವಿನ ಬೆಳೆಗೆ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಪಡೆಯಲು 2026 ಜುಲೈ ತಿಂಗಳ 31 ತಾರೀಕು ಕಡೆಯ ದಿನಾಂಕವಾಗಿದ್ದು, ಉಳಿದ ಬೆಳೆಗಳಿಗೆ ಈ ತಿಂಗಳ 30 ತಾರೀಕು ಕಡೆಯ ದಿನಾಂಕವಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ.
4: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀ ಕಿಶ್ತ್ ಜಾರಿ ಕರೆಂಗೆ. ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರುಪಯೆ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ್ ಕಿ ಜಾಯೆಗಿ. ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹಿ ಕಿಸಾನೋ ಕೋ ಹಸ್ತಾಂತರಿತ್ ಕುಲ್ ರಾಶಿ 4,46,00,000 ರುಪಯೆ ಸೇ ಅಧಿಕ್ ಹೋ ಜಾಯೆಗಿ, ಜೋ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ ಸಂಬಲ್ ಪ್ರದಾನ್ ಕರ್ ರಹಿ ಹೈ.

ಆತ್ಮೀಯ ಕೇಳಿದರೆ ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಗುವುದು. ನೀವು ಸಂದೇಶ ಕಳುಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 9141686837. ಈ ಸಂಜೆ 6:50ಕ್ಕೆ ನಮ್ಮ ನಿಲಯದಿಂದ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು. ಇದರಲ್ಲಿ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ದತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗುವುದು. ಇದರಲ್ಲಿ ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹೊಳೆ ನರಸೀಪುರದ ಸಹಾಯಕ ಕೃಷಿ ನಿರ್ದೇಶಕರಾದ ಸ್ವಪ್ನ ಕೆಎಚ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿಮಧುಸೂದನ್.

ಆಕಾಶವಾಣಿ ಹಾಸನ. ಈಗ ವೇಳೆ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಲ್ಬಿನಿಸಂ ಹಾಗೂ ವಿಟಿಲಿಗೋ, ಈ ಕುರಿತು ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅಲ್ಬಿನಿಸಂ ಕುರಿತಾಗಿ ಮಾತಾಡ್ತಾ ಇದ್ದೇವೆ. 13ನೇ ಜೂನ್ ಪ್ರತಿ ವರ್ಷ ವಿಶ್ವ ಅಲ್ಬಿನಿಸಂ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ಅಲ್ಬಿನಿಸಂ ಅಂದ್ರೇನು, ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ, ಧನ್ಯವಾದಗಳು.
1: ಡಾಕ್ಟರ್, ಆರಂಭದಲ್ಲಿ ಹೇಳಿ, ಅಲ್ಬಿನಿಸಂ ಅಂದ್ರೆ ಏನು ಸರ್? ಇದಕ್ಕಾಗಿ ಒಂದು ದಿವಸವನ್ನೇ ಮೀಸಲಿಟ್ಟಿದೀವಲ್ಲ, ಇದರ ಪ್ರಾಮುಖ್ಯತೆ ಏನು
2: ಸರ್? ಇದು ಅಲ್ಬಿನಿಸಂ ಅನ್ನೋದು ಇದೊಂದು ಅಪರೂಪವಾದಂತಹ ಅನುವಂಶಿಕವಾದ ಕಾಯಿಲೆ. ಇದು ಹುಟ್ಟದಾಗಿಂದಲೇನೆ ಚರ್ಮ, ಆಮೇಲೆ ಕೂದಲು, ಆಮೇಲೆ ಕಣ್ಣುಗಳು ಬಿಳಿಯಾಗಿರ್ತವೆ. ಓಕೆ, ಸೊ ಇದು ಸಾಮಾನ್ಯವಾಗಿ ಹುಟ್ಟಿದ ಟೈಮಲ್ಲೇನೆ ಬಿಳಿಯಾಗಿರುತ್ತೆ ಚರ್ಮ. ಆಮೇಲೆ ಇದನ್ನ ವಿಟಿಲಿಗೋಕೆ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಅಂತಾರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ವಿಟಿಲಿಗೋ ಅನ್ನೋದು ಹುಟ್ಟದಾಗಿಂದ ನಾರ್ಮಲ್ ಆಗಿ ಚರ್ಮ ಇರುತ್ತೆ. ಹುಟ್ಟದ ಆದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ವೈಟ್ ಆಗ್ಲಾಗತ್ತು ಅಂತಂದ್ರೆ ಅದು ವಿಟಿಲಿಗೋ ಅಂತೀವಿ.
1: ಅಂದ್ರೆ ಬೈ ಬರ್ತ್ ಆದ್ರೆ ಅದು ಅಲ್ಬಿನಿಸಂ.
2: ಅಲ್ಬಿನಿಸಂ ಸ್ವಲ್ಪ ವರ್ಷಗಳ ನಂತರ ಆದ್ರೆ ಅದು ವಿಟಿಲಿಗೋ.
1: ವಿಟಿಲಿಗೋ ಬೇರೆ, ಅಲ್ಬಿನಿಸಂ ಬೇರೆ,
2: ಎರಡು ಬೇರೆ ಬೇರೆ, ಎರಡು ಬೇರೆ ಬೇರೆ.
1: ಸರ್, ಈಗ ತಾಯಿ ಗರ್ಭ ಧರಿಸಿದಾಗ ಈ ಮಗು ಈ ಸ್ಥಿತಿಯಲ್ಲಿದೆ ಅಂತ ನಮ್ ಗರ್ಭದಲ್ಲಿರುವಾಗಲೇ ಗೊತ್ತಾಗುತ್ತಾ?
2: ಇಲ್ಲ ಸರ್, ಗರ್ಭದಲ್ಲಿರುವಾಗ ಗೊತ್ತಾಗೋದಿಲ್ಲ ಸರ್. ಸೊ ಬರ್ತ್ ಆದ್ಮೇಲೆ ನಾವು ಚರ್ಮ ನೋಡ್ಮೇಲೆ ಗೊತ್ತಾಗೋದಿಲ್ಲ ಸರ್.
1: ಅಂದ್ರೆ ಇದು ಎಷ್ಟು ಕಾಮನ್ ಸರ್, ಅಂದ್ರೆ ಈ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದಾದ್ರೆ?
2: ಸರ್, ಅಲ್ಬಿನಿಸಂ ನೋಡಿ ಸರ್, ಇದು ಲೈಕ್ ವರ್ಲ್ಡ್ ಪ್ರಿವಲೆನ್ಸ್ ಬಂದ್ಬಿಟ್ಟು 1 in 20,000. ಅಂದ್ರೆ 20,000 ಪಾಪ್ಯುಲೇಷನ್ ಅಲ್ಲಿ ಒಬ್ಬರಿಗೆ ಅಲ್ಬಿನಿಸಂ ಇರುತ್ತೆ ಅಂದಾಜ್ ಪ್ರಕಾರ.
1: ಅನುವಂಶಿಕವಾಗಿ ಬರುತ್ತದೆ ಅಂತ ಹೇಳಿದ್ರೆ ಸರ್, ಅದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ?
2: ಇಲ್ಲ ಸರ್, ಇದು ಜೆನೆಟಿಕ್ ಕಂಡೀಷನ್, ಇದರ ಬೇರೆ ಕಾರಣಗಳಿಲ್ಲ, ಇದು ಅನುವಂಶಿಕವಾಗಿ ಬರೋದು.
1: ಈ ಕೆಲವೊಬ್ರು ಹೇಳ್ತಾರೆ ಸಂಬಂಧಿಕರಲ್ಲೇ ಮದುವೆ ಆದ್ರೆ ಸಮಸ್ಯೆಗಳಾಗುತ್ತೆ ಅಂತ, ಇದು ಒಂದು ಸಮಸ್ಯೆ ಅದೇ ಕಾರಣಕ್ಕಾಗುತ್ತಾ?
2: ಸರ್, ಇದು ಯಾವುದೇ ಆದಂತಹ ಜೆನೆಟಿಕ್ ಕಾಯಿಲೆಗಳು ಅಥವಾ ಅನುವಂಶಿಕ ಕಾಯಿಲೆಗಳು ಕಾಮನ್ ಆಗಿರೋದು ಈ ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ. ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ ಈ ಮ್ಯೂಟೆಂಟ್ ಜೀನ್ಸ್ಗಳು ಹೆಚ್ಚಾಗಿ ಇರುತ್ತೆ. ಸೊ ಎರಡು ಹೋಮೋಜೈಗಸ್ ಆಗೋದ್ರಿಂದ ಈ ಅನುವಂಶಿಕ ಕಾಯಿಲೆಗಳು ಬರುತ್ತವೆ ಸರ್.
1: ಈಗ ಬೈ ಬರ್ತ್ ಇಂದ ಅಲ್ಬಿನಿಸಂ ಬರುತ್ತೆ ಅಂತ ಹೇಳಿದ್ರಿ ಸರ್, ಈಗ ಆ ಮಗುವನ್ನು ಸಾಮಾನ್ಯ ಮಗುವಿನ ರೀತಿಯಲ್ಲಿ ಬೆಳೆಸಬೇಕಾ ಅಥವಾ ಅದಕ್ಕೆ ವಿಶೇಷ ಕಾಳಜಿ ಅವಶ್ಯಕತೆ ಇದೆಯಾ?
2: ಸರ್, ಅಲ್ಬಿನಿಸಂ ಅಲ್ಲಿ ಚರ್ಮ ವೈಟ್ ಇರುತ್ತೆ, ಅಂದ್ರೆ ಮೆಲ್ಲಿನ್ ಇರಂಗಿಲ್ಲ. ಸೊ ಹೇರ್ಸ್ ಆಮೇಲೆ ಐಸ್ ಗಳು ವೈಟ್ ಇರುತ್ತೆ, ಅಲ್ಲಿ ಮೆಲ್ಲಿನ್ ಇರಂಗಿಲ್ಲ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಯಾವ ಸನ್ ಲೈಟ್ ಏನಾದ್ರೂ ಬಿತ್ತೆ ಅಂತಂದ್ರೆ ಅವರಿಗೆ ಫೋಟೋ ಸೆನ್ಸಿಟಿವಿಟಿ, ಅಂದ್ರೆ ಸನ್ ಲೈಟ್ ಆಗ ಬರಂಗಿಲ್ಲ ಅವರಿಗೆ. ಸನ್ ಲೈಟ್ ಬಿತ್ತು ಅಂತಂದ್ರೆ ಕೆಂಪಾಗೋದು, ಉರಿಯೋದು ಅವೆಲ್ಲ ಆಗುತ್ತೆ. ಆಮೇಲೆ ಈ ಕಣ್ಣಲ್ಲಿ ಈಗ ಐರಿಸ್ ಅಂತ ಇರುತ್ತೆ, ಅಂದ್ರೆ ಕಣ್ಣಲ್ಲಿ ನೋಡಿದಾಗ ಒಂದು ಪರದೆ ಇರುತ್ತಲ್ಲ, ಅದಕ್ಕೆ ಐರಿಸ್ ಅಂತೀವಿ. ಅಲ್ಲಿ ಕೆಳ ಪೂರ್ತಿ ಹಿಂದ್ಗಡೆ ಬ್ಲಾಕ್ ಇರುತ್ತಲ್ಲ, ಅದು ದಟ್ ಇಸ್ ರೆಟಿನಾ. ಸೊ ಅದು ಎರಡರಲ್ಲೂ ಈ ಪಿಗ್ಮೆಂಟೇಷನ್ ಸೆಲ್ಸ್ ಅಂದ್ರೆ ಈ ಮೆಲ್ಲಿನ್ ಇರುತ್ತೆ. ಈ ಮೆಲ್ಲಿನ್ ಅಲ್ಬಿನಿಸಂ ಅಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇ ಮೆಲ್ಲಿನ್ ಪ್ರೊಡಕ್ಷನ್ ಆಗಂಗಿಲ್ಲ ಅಲ್ಲಿ, ಅಥವಾ ಪ್ರೊಡಕ್ಷನ್ ಆದ್ರೂ ಅದು ಟ್ರಾನ್ಸ್ಫರ್ ಆಗಂಗಿಲ್ಲ. ಸೊ ಆ ಕಾರಣದಿಂದ ಇದು ಅಲ್ಬಿನಿಸಂ ಆಗುತ್ತೆ. ಸೊ ಈಗ ಮೆಲ್ಲಿನ್ ಪ್ರೊಡಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಸೊ ನಮ್ಗೆ ಫೋಟೋ ಪ್ರೊಡಕ್ಷನ್ ಸಿಗಂಗಿಲ್ಲ ಮೆಲ್ಲಿನ್. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಸನ್ಲೈಟ್ ಬಿದ್ರೆ ಸ್ವಲ್ಪ ಇರಿಟೇಷನ್ ಆಗೋದು ಅವೆಲ್ಲ ಆಗುತ್ತೆ. ಆಮೇಲೆ ಸನ್ಲೈಟ್ ಬಿದ್ರೆ ಅವರಿಗೆ ಹಿಂಗ ಕಣ್ಣೆಲ್ಲ ಸ್ವಲ್ಪ ಹಿಂಗ ಉರಿಯುತ್ತೆ. ಓಕೆ, ಆಮೇಲೆ ಡೈರೆಕ್ಟ್ ಸನ್ನಗೆ ಫೋಕಸ್ಡ್ ಲೈಟ್ಗೆ ಹಿಂಗ ನೋಡಕ್ ಆಗಂಗಿಲ್ಲ ಅವರಿಗೆ. ಸೊ ಅದಕ್ಕೆ ಕೆಲವೊಂದು ಕಾಳಜಿಗಳು ತಗೋಬೇಕಾಗುತ್ತೆ. ಸೊ ಯಾವಾಗಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಅವರು ಸನ್ಸ್ಕ್ರೀನ್ ಹಚ್ಕೋಬೇಕು, ಅಥವಾ ಫೋಟೋ ಪ್ರೊಡಕ್ಷನ್ ಸ್ವಲ್ಪ ಕ್ಲೋತಿಂಗ್ ಎಲ್ಲ ಕವರ್ ಮಾಡ್ಕೋಬೇಕು, ಹ್ಯಾಟ್ ಹಾಕೋಬೇಕು, ರೌಂಡ್ ರಿಮಿರ್ ಅಂತ ಹ್ಯಾಟ್ ಹಾಕೋಬೇಕು, ಅಥವಾ ಬ್ಲಾಕ್ ಕಲರ್ ಗ್ಲಾಸ್ ಹಾಕೋಬೇಕು ಸೊ ಐಸ್ ಇಂದ ಪ್ರೊಡಕ್ಷನ್ ಆಗಕ್ಕೆ. ಆಮೇಲೆ ರೆಗ್ಯುಲರ್ ಆಗಿ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸ್ವಲ್ಪ ಅವರಿಗೆ ಫೋಟೋ ಪ್ರೊಡಕ್ಷನ್ ಸಿಗುತ್ತೆ ಸರ್.
1: ಅಂದ್ರೆ ಇದು ಅವರು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್, ಅಥವಾ ಬೇರೆ ಏನಾದ್ರೂ ಮೆಡಿಕೇಶನ್ ಇದೆಯಾ?
2: ಸರ್, ಇದು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್. ಸೊ ಯಾವುದೇ ಆದಂತ ಮೆಡಿಕೇಶನ್ಸ್ ಇಲ್ಲ ಅಲ್ಬಿನಿಸಂ, ಯಾಕಂದ್ರೆ ಇದು ಅನುವಂಶಿಕ ಆಗಿರೋ ಕಾಯಿಲೆ ಆಗೋದ್ರಿಂದ ಯಾವುದೇ ಆದಂತ ಮೆಡಿಕೇಶನ್ಸ್ ಇಲ್ಲ. ಇದನ್ನ ಲೈಫ್ ಲಾಂಗ್ ಅವರು ಈ ಸನ್ಲೈಟ್ ನಿಂದ ಪ್ರೊಡಕ್ಷನ್ ತಗೊಳ್ಬೇಕಾಗುತ್ತೆ. ಕೆಲವೊಂದು ರೆಗ್ಯುಲರ್ ಆಗಿ ಅವ್ರ ಸ್ಕಿನ್ ಅನ್ನ ಎಕ್ಸಾಮಿನ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಕೆಲವೊಂದು ವರ್ಷಗಳಾಗೋದ್ರಿಂದ ರೆಗ್ಯುಲರ್ ಆಗಿ ಸನ್ಲೈಟ್ ಬಿಡೋದ್ರಿಂದ ಕೆಲವೊಂದ್ಸಲ ಏನಾಗುತ್ತೆ, ದೇ ಹ್ಯಾವ್ ಮೋರ್ ಟೆಂಡೆನ್ಸಿ ಫಾರ್ ಕ್ಯಾನ್ಸರ್ಸ್. ಸೊ ಸ್ಕಿನ್ ಕ್ಯಾನ್ಸರ್ಸ್ ಅವರಲ್ಲಿ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ಯಾವುದೇ ಆದಂತ ಏನಾದ್ರೂ ಚರ್ಮದಲ್ಲಿ ಏನಾದ್ರೂ ಗಾಯಗಳಾಗಿದೆ, ಅದು ಮಾಯ್ತಾ ಇಲ್ಲ ಅಥವಾ ಅದು ದೊಡ್ಡದಾಗ್ತಾ ಇದೆ, ಸೊ ಅಂತ ಟೈಮಲ್ಲಿ ನೀವು ಸ್ಕಿನ್ ಡಾಕ್ಟರ್ ಹೋಗಿ ಭೇಟಿ ಆಗ್ಬೇಕಾಗುತ್ತೆ.
1: ಸರ್, ಪ್ರತಿ ವರ್ಷ 13ನೇ ಜೂನ್ ಅನ್ನು ವರ್ಲ್ಡ್ ಆಲ್ಬಿನಿಸಂ ಡೇ ಅಂತ ಆಚರಣೆ ಮಾಡ್ತೇವೆ ಸರ್, ಈ ವರ್ಷದ ಥೀಮ್ ಏನಿದೆ ಸರ್?
2: ಈ ವರ್ಷದ ಥೀಮ್ ಇರೋದು ಪ್ರೌಡ್ಲಿ ಇನ್ ಮೈ ಸ್ಕಿನ್ ಸೆಲೆಬ್ರೇಟಿಂಗ್ ಆಲ್ ಸ್ಕಿನ್ ಟೋನ್ಸ್ ಅಂತ.
1: ಅಂದ್ರೆ ಅವರಿಗೆ ಸಮಾಜದಲ್ಲಿ ಒಂಥರ ಅವರಿಗೆ ಮುಜುಗರಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ ಸರ್.
2: ನಮ್ ಸ್ಕಿನ್ ಬಗ್ಗೆ ನಮ್ಗೆ ಗೌರವ ಇರಲಿ, ಆಮೇಲೆ ಎಲ್ಲಾ ಸ್ಕಿನ್ ಟೋನ್ಗಳನ್ನು ನಾವು ಗೌರವಿಸೋಣ ಅಂತ. ಸೊ ಯಾವ್ದೇ ಆದಂತ ಡಿಸ್ಕ್ರಿಮಿನೇಷನ್ ಬೇಡ ಅಂತ.
1: ಸರ್, ಆಗ್ಲೇ ಹೇಳಿದ್ರಿ ನೀವು ಆಲ್ಬಿನಿಸಂ ಸಮಸ್ಯೆ ಇರೋರು ಚರ್ಮದ ಕ್ಯಾನ್ಸರ್ಗೆ ಒಳಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಈಗ ಅವರು ಯಾವ ವಯಸ್ಸಿನಲ್ಲಿ ಈ ಚರ್ಮದ ಕ್ಯಾನ್ಸರ್ ಅವ್ರಿಗೆ ಕಾಡಬಹುದು ಸರ್?
2: ಪ್ರಮುಖವಾಗಿ ಇದು ಓಲ್ಡ್ ಏಜ್ ಅಲ್ಲೇ ಪ್ರಾಬ್ಲಮ್ ಮಾಡುತ್ತೆ. ಸೊ ಇನಿಷಿಯಲ್ ಡ್ಯೂರಿಂಗ್ ಅಂದ್ರೆ ಅರ್ಲಿ ಏಜ್ ಆಫ್ ಲೈಫ್ ಅಲ್ಲಿ ಅವರಿಗೆ ಸನ್ಲೈಟ್ ಬೀಳೋದ್ರಿಂದ ಸ್ವಲ್ಪ ಫೋಟೋಸೆನ್ಸಿಟಿವಿಟಿ ಇರುತ್ತೆ. ಯಾವಾಗ ಅದು ಕ್ರೋನಿಕ್ ಆಗಿ ಸನ್ಲೈಟ್ ನಿಂದ ಅದು ಇರಿಟೇಷನ್ ಆಗುತ್ತೆ ಚರ್ಮ, ಅವರಿಗೆ ಸ್ವಲ್ಪ ಮ್ಯಾಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್ ಆಗೋ ಚಾನ್ಸಸ್ ಓಲ್ಡ್ ಏಜ್ ಅಲ್ಲಿ ಜಾಸ್ತಿ ಆಗುತ್ತೆ.
1: ಇವರು ದಿನನಿತ್ಯ ಯಾವ ರೀತಿ ತಮ್ಮ ಚರ್ಮವನ್ನು ಆರೈಕೆ ಮಾಡ್ಕೋಬೇಕು ಸರ್, ಒಂದು ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕಾದ್ರೆ?
2: ಸರ್, ಒಂದೇದು ಆಲ್ಬಿನಿಸಂ ಅಲ್ಲಿ ಮೆಲ್ನಿನ್ ಅಂಶ ಇರೋದೇ ಇಲ್ಲ. ಸೊ ಮೆಲ್ನಿನ್ ಏನ್ ಮಾಡುತ್ತೆ, ನಮ್ದು ಸನ್ಲೈಟ್ ಅನ್ನ ಹೀರ್ಕೊಂಡ್ಬಿಟ್ಟು ನಮ್ ಸ್ಕಿನ್ ನ ಪ್ರೊಟೆಕ್ಷನ್ ಮಾಡುತ್ತೆ. ಅದಕ್ಕಾಗಿ ಮೆಲ್ನಿನ್ ಇರೋದೇ ಇರೋದು

0: ನಾವು ಸನ್ಲೈಟ್ ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಕ್ಕೆ ಬೇರೆ ಆದಂತ ವಿಧಗಳು ಲೈಕ್ ಫುಲ್ ಕ್ಲೋತ್ ಹಾಕೊಳ್ಬೇಕು. ಸೊ ಯಾವ್ದಾದ್ರು ಎಕ್ಸ್ಪೋಸ್ ಪಾರ್ಟ್ ಅಲ್ಲಿ ಅಥವಾ ಫೇಸ್ಗೆ ಅಥವಾ ಹ್ಯಾಂಡ್ಸ್ಗೆ ಅವೆಲ್ಲ ಸ್ಕ್ರೀನ್ ಹಚ್ಕೊಳ್ಬೇಕು. ಆಮೇಲೆ ವೈಡ್ ರಿಮ್ ಇರಂತ ಕ್ಯಾಪ್ ಹಾಕೊಳ್ಬೇಕು ಅಥವಾ ಹ್ಯಾಟ್ ಹಾಕೊಳ್ಬೇಕು. ಸೊ ಇದರಿಂದ ಏನಾಗ್ತದೆ, ಸನ್ಲೈಟ್ ಆಲ್ ಆಫ್ ದ ಡೈರೆಕ್ಷನ್ಸ್ ನಮ್ ಚರ್ಮಕ್ಕೆ ಹತ್ತಂಗಿಲ್ಲ. ಆಮೇಲೆ ಬ್ಲಾಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಐಸ್ಗೆ ಸನ್ಲೈಟ್ ಬಡಿಯೋದಿಲ್ಲ, ಅದರಿಂದ ಇರಿಟೇಷನ್ ಆಗೋದು ಕಡಿಮೆ ಆಗುತ್ತೆ.
1: ಸರ್, ಈಗ ಆಲ್ಬಿನಿಸಂ ಇರೋರನ್ನ ಸಮಾಜದಲ್ಲಿ ಅವರನ್ನು ಒಳಗೊಂಡು ಬಾಳೋದಾದ್ರೆ ಕೆಲವೊಬ್ರು ಏನ್ ಅನ್ಕೊಂತಾರೆ, ಅವ್ರನ್ನ ಆಲ್ಬಿನಿಸಂ ಇರೋರನ್ನ ಟಚ್ ಮಾಡಿದ್ರೆ ನಮಗೂ ಇಲ್ಲಿ ಆ ಕಾಯಿಲೆ ಬರುತ್ತೆ ಅಂತ ಅನ್ಕೊಂತಾರೆ ಸರ್. ಇದು ಎಷ್ಟರ ಮಟ್ಟಿಗೆ ಸತ್ಯ?
0: ಸರ್, ಇದು ಸತ್ಯವಲ್ಲ ಸರ್, ಇದು ಸತ್ಯಕ್ಕೆ ಬಹಳ ದೂರ ಇರೋದು. ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಇದು ಬರಂಗಿಲ್ಲ ಸರ್, ಇದು ಇದು ಜೆನೆಟಿಕ್ ಕಾಯಿಲೆ. ಸೊ ಅಂದಾಗೆ ಸೊ ಇದು ಅನ್ವಂಶಿಕವಾಗಿ ಬರೋದು ಸರ್ ಇದು.
1: ಸರ್, ಈಗ ವಿಟಿಲಿಗೋ ಬಗ್ಗೆ ಮಾತಾಡೋದಾದ್ರೆ, ನೀವು ಮೂಲ ವ್ಯತ್ಯಾಸ ಎರಡಕ್ಕೂ ಏನಂದ್ರೆ ಇದು ಜನ್ಮದಿಂದ ಬರುವಂತದ್ದು, ಇದು ಸ್ವಲ್ಪ ವರ್ಷಗಳ ನಂತರ ಬರೋದಂತ ಹೇಳಿದ್ರೆ, ಈ ವಿಟಿಲಿಗೋಗೆ ಏನಾದ್ರೂ ಚಿಕಿತ್ಸೆ ಇದೆಯಾ ಸರ್?
0: ಸರ್, ವಿಟಿಲಿಗೋಗೆ ಸಾಕಷ್ಟು ಆದಂತಹ ಚಿಕಿತ್ಸೆಗಳಿದಾವೆ. ಸೊ ವಿಟಿಲಿಗೋಗೆ ಸಣ್ಣ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಕ್ರೀಮ್ಸ್ ಗಳು ಕೊಡ್ತೀವಿ, ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ ಟ್ಯಾಬ್ಲೆಟ್ಸ್ ಗಳು ಕೊಡ್ತೀವಿ. ಆಮೇಲೆ ಕೆಲವೊಂದು ಲೈಟ್ ಟ್ರೀಟ್ಮೆಂಟ್ ಅಂತೀವಿ. ಸೊ ಲೈಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸ್ವಲ್ಪ ಬಹಳ ಜಾಸ್ತಿ ಇರುತ್ತಲ್ಲ, ಅವರಿಗೆ ಕ್ರೀಮ್ಸ್ ಎಲ್ಲ ಹಚ್ಕೊಳ್ಳೋದಾಗಲ್ಲ. ಸೊ ಅಂತವ್ರಿಗೆ ಲೈಟ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ, ಅಲ್ಟ್ರಾಲೈಟ್ ಲೈಟ್ ಟ್ರೀಟ್ಮೆಂಟ್. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಸರ್ಜರೀಸ್ಗಳನ್ನೂ ಇರುತ್ತೆ. ಸೊ ಆ ಸರ್ಜರೀಸ್ ಗಳು ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಸ್ವಲ್ಪ ಬಣ್ಣ ಬರುತ್ತೆ ಸರ್.
1: ಸರ್, ಇದು ಯಾವ ದೇಹದ ಯಾವ ಭಾಗದಿಂದ ಈ ಲಕ್ಷಣಗಳು ಆರಂಭ ಆಗ್ಬಹುದು ಸರ್ ಸಾಮಾನ್ಯವಾಗಿ?
0: ಸರ್, ವಿಟಿಲಿಗೋ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಸರ್. ವಿಟಿಲಿಗೋ ಕ್ಯಾನ್ ಅಫೆಕ್ಟ್ ಎನಿ ಪಾರ್ಟ್ ಆಫ್ ದ ಬಾಡಿ ಸರ್, ಅಂದ್ರೆ ಯಾವುದೇ ಭಾಗಕ್ಕೂ ಅದು ಅಫೆಕ್ಟ್ ಆಗ್ಬಹುದು. ಇಂತಿಷ್ಟೇ ನಿರ್ದಿಷ್ಟವಾದಂತ ಇದೇ ಭಾಗಕ್ಕೆ ಅಫೆಕ್ಟ್ ಆಗುತ್ತೆ ಅಂತಾನೆ ಇಲ್ಲ. ಸೊ ಇದು ಸ್ಕಿನ್ ಮಿಕೋಸಾ ಅಂದ್ರೆ ಸ್ಕಿನ್ಗ್ನು ಅಫೆಕ್ಟ್ ಆಗ್ಬಹುದು, ಆಮೇಲೆ ಮಿಕೋಸಾ ಅಂತಂದ್ರೆ ತುಟಿಗ್ನು ಆಗ್ಬಹುದು ಅಥವಾ ಜನಿಟಲ್ ಏರಿಯಾನಲ್ಲೂ ಆಗ್ಬಹುದು. ಸೊ ಯಾವುದೇ ಏರಿಯಾನಲ್ಲೂ ಆಗ್ಬಹುದು ಸರ್.
1: ಇದು ಏನಾದರೂ ಈ ಗಂಡ್ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರೋದು, ಹೆಣ್ ಮಕ್ಕಳಲ್ಲಿ ಕಮ್ಮಿ ಕಂಡು ಬರೋದು, ಈ ತರ ಏನಾದ್ರೂ ಇದೆ ಸರ್?
0: ಆ ತರ ಏನ್ ವ್ಯತ್ಯಾಸ ಇಲ್ಲ ಸರ್, ಈಕ್ವಲಿ ಅಫೆಕ್ಟೆಡ್ ಸರ್.
1: ಈಗ ವಿಟಿಲಿಗೋ ಆರಂಭದ ಹಂತದಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗ್ಬಹುದು ಸರ್?
0: ಆರಂಭದ ಹಂತದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗುತ್ತೆ ಸರ್, ಬಣ್ಣ ಬರುತ್ತೆ. ಬಟ್ ನಾವೇನಂತೀವಿ, ವಿಟಿಲಿಗೋ ಇಸ್ ವೆರಿ ಅನ್ಪ್ರಿಡಿಕ್ಟೇಬಲ್ ಸರ್. ಕೆಲವೊಬ್ರಿಗೆ ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಸೊ ಬಹಳಷ್ಟು ಜನ ಏನಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ ಪೇಷಂಟ್ಸ್ ಗಳಿಗೆ, ಲೈಕ್ ಮತ್ತೆ ಮತ್ತೆ ಹೋಗ್ತಾ ಇದೆ ಅಂತ. ಸೊ ಇದು ವಿಟಿಲಿಗೋ ಲೈಕ್ ಡಿಸೀಸ್ ಸಿವಿಯರಿಟಿ ಜಾಸ್ತಿ ಇದ್ದವ್ರಿಗೆ ಆತರ ಆಗುತ್ತೆ ಸರ್. ಓಕೆ, ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಕಲರ್ ಬರುತ್ತೆ, ಮತ್ತೆ ಸ್ವಲ್ಪ ದಿವಸ ಮತ್ತೆ ಆಗುತ್ತೆ.
1: ಈ ಆಲ್ಬಿನಿಸಂ ಇರೋರಿಗೆ ಸ್ಕಿನ್ ಸೆನ್ಸೇಷನ್ ಏನಾದ್ರೂ ಕಮ್ಮಿ ಇರುತ್ತೆ ಸರ್, ಜಾಸ್ತಿ ಇರುತ್ತೆ?
0: ಇಲ್ಲ, ಸ್ಕಿನ್ ಸೆನ್ಸೇಷನ್ ನಾರ್ಮಲ್ ಆಗೇ ಇರುತ್ತೆ ಸರ್. ಸ್ಕಿನ್ ಸೆನ್ಸೇಷನ್ ಅಲ್ಲಿ ಯಾವುದೇ ಆದಂತಹ ವ್ಯತ್ಯಾಸ ಇರೋದಿರಲ್ಲ ಸರ್.
1: ಹಾಗಾದ್ರೆ ಈ ಆಲ್ಬಿನಿಸಂಗೆ ಸಂಪೂರ್ಣ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ ಸರ್?
0: ಆಲ್ಬಿನಿಸಂಗೆ ಸಂಪೂರ್ಣವಾದ ಚಿಕಿತ್ಸೆ ಅಂತಂದ್ರೆ ಅದಕ್ಕೆ ಯಾವ್ದಾದಂತ ಮೆಡಿಕೇಶನ್ ಕೊಟ್ಬಿಟ್ಟು ನನ್ನ ಬಣ್ಣ ಬರಸ್ತೀನಿ ಅಂತಂದ್ರೆ ಆಗೋದಿಲ್ಲ ಅದು. ಯಾಕಂತಂದ್ರೆ ಜೆನೆಟಿಕ್ ಕಂಡೀಷನ್ ನಿಂದನೇ ಅದನ್ನು ಬಣ್ಣ ಬರ್ತಾ ಇರಂಗಿಲ್ಲ. ಸೊ ಅದಕ್ಕಾಗಿ ಅದನ್ನ ಬಣ್ಣ ಬರಕ್ಕೆ ಮಾಡಕ್ ಬರಂಗಿಲ್ಲ. ಬಟ್ ಆಲ್ಬಿನಿಸಂ ನಿಂದ ನಮ್ಗೆ ಏನಾದ್ರೂ ತೊಂದರೆ, ಅದ್ ಬಣ್ಣ ಇರ್ಲಾರ್ದಕ್ಕೆ ನಮ್ಗೆ ತೊಂದರೆಗಳಾಗುತ್ತಲ್ಲ, ಅದನ್ನ ನಾವು ತಡೆಗಟ್ಟಬಹುದು. ಅದನ್ನ ಸನ್ ಪ್ರೊಟೆಕ್ಷನ್ ಮಾಡ್ಬಿಟ್ಟು ಅಥವಾ ರೆಗ್ಯುಲರ್ ಹೆಲ್ತ್ ಚೆಕ್, ಸ್ಕಿನ್ ಚೆಕಪ್ ಅಥವಾ ಐ ಪ್ರೊಟೆಕ್ಷನ್, ಐ ಚೆಕಪ್ ಎಲ್ಲ ಮಾಡ್ಕೊಂಡಿದ್ರಿಂದ ಅದರಿಂದ ಪ್ರಿವೆನ್ಷನ್ ಅಥವಾ ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು.
1: ಈಗ ಬಣ್ಣ ಅನ್ನೋದು ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲೂ ಅವ್ರು ನಾರ್ಮಲ್ ಆಗಿ ಇರ್ತಾರಲ್ಲ ಸರ್?
0: ಸರ್, ಬಣ್ಣ ಅನ್ನೋದ್ ಬಿಟ್ಟು ಅವರು ಒಂದು ಲೈಕ್ ಸ್ವಲ್ಪ ಮೆಂಟಲಿ ಅವರು ಇಂಟೆಲಿಜೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಸರ್, ಅವ್ರಿಗೆ ಇಂಟೆಲಿಜೆನ್ಸ್ ಕಡಿಮೆ ಇರುತ್ತೆ. ಮೆಂಟಲ್ ರಿಟಾರ್ಡೇಷನ್ ಬಹಳ ಕಡಿಮೆ ಕೇಸಸ್ ಅಲ್ಲಿ ಕೆಲವೊಬ್ಬರಿಗೆ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ. ಸೊ ಗ್ರಾಸ್ಪಿಂಗ್ ಪವರ್ ಅಂತೀವಲ್ಲ ನಾವು, ಸೊ ಚಿಕ್ಕ ಮಕ್ಕಳು ಸ್ವಲ್ಪ ಓದ್ತಾ ಇಲ್ಲ ಸ್ಕೂಲ್ ಅಲ್ಲಿ, ಸೊ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಅವ್ರಿಗೆ.
1: ಇವರು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಸರ್?
0: ಸರ್, ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದ್ರಿಂದ ಕಾಂಪ್ಲಿಕೇಶನ್ಸ್ ನ ನಾವು ಜಲ್ದಿನ ನಾವು ಪತ್ತೆ ಹಚ್ಚಬಹುದು. ಸ್ಕಿನ್ ಅಲ್ಲಿ ಏನಾದ್ರೂ ಕ್ಯಾನ್ಸರ್ ಇದೆ, ಸೊ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಡಿಟೆಕ್ಷನ್ ಮಾಡಬಹುದು. ಸೊ ಆಮೇಲೆ ಈ ಕಾಂಪ್ಲಿಕೇಶನ್ಸ್ ಅನ್ನ ಲೈಕ್ ಪ್ರಿವೆನ್ಷನ್ ಮಾಡ್ಕೊಳ್ಬಹುದು. ಲೈಕ್ ರೆಗ್ಯುಲರ್ ಆಗಿ ಅವರು ಕೆಲವೊಬ್ರು ಬಹಳನೇ ನೆಗ್ಲೆಕ್ಟ್ ಆಗಿದ್ರೆ ಏನಾಗುತ್ತೆ, ಮುಂದೆ ಹೋಗಿ ಅದು ಕ್ಯಾನ್ಸರ್ಸ್ ಎಲ್ಲ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗಿ ಅಡ್ವೈಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನೀವು ನಿಮ್ ಚರ್ಮನ್ನ ನೀವು ಆರೈಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಯಾವ್ದೇ ಆದಂತ ಪ್ರಾಬ್ಲಮ್ ಆಗೋದನ್ನ ತಡೆಗಟ್ಟಬಹುದು ಸರ್. ನಾವು
1: ಈಗ ಆಲ್ಬಿನಿಸಂ ಇರೋರು ಆರೋಗ್ಯಕರವಾಗಿ ಮತ್ತು ಯಶಸ್ವಿ ಜೀವನ ನಡೆಸಬೇಕಾದ್ರೆ ತಮ್ಮ ಸಲಹೆ ಏನ್ ಕೊಡ್ತೀರಾ ಸರ್?
0: ಆಲ್ಬಿನಿಸಂ ಇರೋರು ಆರೋಗ್ಯವಾಗಿ ಅವರು ಯಶಸ್ವಿ ಜೀವನ ನಡೆಸಬೇಕಂತಂದ್ರೆ ಮೊದಲನೇದಾಗಿ ಅವರು ಫೋಟೋ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಫೋಟೋ ಪ್ರೊಟೆಕ್ಷನ್ ಅಂತಂದ್ರೆ ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗಬಾರ್ದು ಮೊದಲನೇ ಟೈಮು. ಇಫ್ ಎಟ್ ಆಲ್ ಅವ್ರು ಏನಾದ್ರು ಎಕ್ಸ್ಪೋಸ್ ಆಗ್ತಾ ಇದ್ರೆ ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ನ ತಗೋಬೇಕು. ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ಅಂತಂದ್ರೆ ಶರ್ಟ್ಸ್ ಹಾಕೊಳ್ಳೋದು, ಓಕೆ, ಸೊ ಹ್ಯಾಟ್ ಹಾಕೊಳ್ಳೋದು, ವೈಡ್ ರಿಮ್ ಹ್ಯಾಟ್ ಹಾಕೊಳ್ಳೋದು, ಐಸ್ ಪ್ರೊಟೆಕ್ಷನ್ ಗೆ ಡಾರ್ಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದು, ಅವೆಲ್ಲ ಮಾಡ್ಬೇಕು. ಆಮೇಲೆ ರೆಗ್ಯುಲರ್ ಆಗಿ ನಿಮ್ದು ಚರ್ಮನ್ನ ನೀವು ನೋಡ್ಕೊಂತಿರ್ಬೇಕು, ಏನಾದ್ರೂ ನಮ್ ಚರ್ಮದಲ್ಲಿ ಏನಾರು ಆಗಿದೆನಾ, ಏನಾದ್ರೂ ಹೀಲ್ ಆಗ್ತಾ ಇಲ್ಲ ಏನಾದ್ರು. ಸೊ ಆತರ ಏನಾದ್ರು ಕಂಡು ಬಂದಲ್ಲಿ ನೀವು ಚರ್ಮ ಡಾಕ್ಟರ್ಗೆ ಹೋಗಿ ಭೇಟಿ ಆಗ್ಬೇಕು ಸರ್.
1: ಈಗ ಸಾರ್ವಜನಿಕರಿಗೂ ತುಂಬಾ ತಪ್ಪು ಕಲ್ಪನೆ ಇದೆ ಅಂತ ಆಗ್ಲೇ ಹೇಳಿದ್ರಿ, ಸಾರ್ವಜನಿಕರು ಮತ್ತೆ ಅವ್ರ ಸುತ್ತಮುತ್ತ ಇರುವಂತಹ ಕುಟುಂಬದ ಸದಸ್ಯರಿಗೆ ಏನ್ ಹೇಳಿಕೆ?

0: ಸರ್, ಸಾರ್ವಜನಿಕರು ಮತ್ತು ಕುಟುಂಬದ ಸದಸ್ಯರಿಗೆ ಒಂದೇ ಹೇಳೋದು, ಲೈಕ್ ಅಲ್ಬಿನಿಸಂ ಇದೊಂದು ಅನುವಂಶಿಕ ಕಾಯಿಲೆ, ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ. ಸೊ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ. ಪೋಷಕರು ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೆಲವೊಂದು ವೈಟ್ ಇರಂತದ್ದು, ಈಗ ವೈಟ್ ಆಗಿರದೆ ಇಲ್ಲ ಚರ್ಮ, ಸೊ ವೈಟ್ ಇರಂತ ಫುಡ್ ಗಳು ಕೊಡೋದು ಅವಾಯ್ಡ್ ಮಾಡ್ತಾರೆ, ಮಿಲ್ಕ್ ಆಗ್ಲಿ, ಸೊ ಎಗ್ಸ್ ಆಗ್ಲಿ. ಸೊ ಇದರಿಂದ ಏನಾಗುತ್ತೆ, ನ್ಯೂಟ್ರಿಷನ್, ಮಾಲ್ ನ್ಯೂಟ್ರಿಷನ್ ಆಗುತ್ತೆ. ಸೊ ಆತರ ತಪ್ಪು ಕಲ್ಪನೆ ಬೇಡ. ಅಥವಾ ವೈಟ್ ಕಲರ್ ಏನಾದ್ರೂ ತಿನ್ನೋದ್ರಿಂದ ಇನ್ನಷ್ಟು ವೈಟ್ ಆಗುತ್ತೆ ಅಥವಾ ಕಲರ್ ಬರೋದೇ ಇಲ್ಲ ಆತರ ಏನು ಇದು ಮಾಡೋದ್ ಬೇಡ. ಸೊ ಅವ್ರು ಏನ್ ತಿಂತಾರೆ ಅದೆಲ್ಲ ತಿನ್ಲಕ್ಕೆ. ಸೊ ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ ಸರ್.
1: ಈಗ ಅಲ್ಬಿನಿಸಂ ದಿಂದ ಬಳಲುತ್ತಿರುವ ರೋಗಿಗಳಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆ ಕಂಡು ಬರುತ್ತೆ ಸರ್?
0: ಸರ್, ಅಲ್ಬಿನಿಸಂ ಅಲ್ಲಿ ಕಣ್ಣಿನ ಸಮಸ್ಯೆಗಳು ಅಂತಂದ್ರೆ, ಒಂದು ವಿಜುವಲ್ ಎಕ್ಯುಟಿ ಕಡಿಮೆ ಇರುತ್ತೆ, ಅಂದ್ರೆ ಅವರು ದೂರದನ್ನ ನೋಡಕ್ ಆಗಂಗಿಲ್ಲ ಅವ್ರಿಗೆ, ಸ್ವಲ್ಪ ಅವ್ರ ಗ್ಲಾಸ್ ಅದೆಲ್ಲ ಬಳಸಬೇಕಾಗುತ್ತೆ. ಆಮೇಲೆ ಇನ್ನೊಂದು ಫೋಟೋ ಸೆನ್ಸಿಟಿವಿಟಿ, ಅಂದ್ರೆ ಬಿಸಿಲಿಗೆ ಏನಾದ್ರೂ ಕಂಡ್ರೆ ಅವರಿಗೆ ಕಣ್ಣು ಕುಕ್ಕುತ್ತೆ. ಸೊ ಬಿಸಿಲಿಗೆ ಜಾಸ್ತಿ ಅಥವಾ ಹೈ ಸ್ವಲ್ಪ ಜಾಸ್ತಿ ಲೈಟ್ ಇರೋಂತದಕ್ಕೆ ನೋಡಕ್ ಅವರಿಗೆ ಕಷ್ಟ ಆಗುತ್ತೆ. ಇವೆರಡು ಕಣ್ಣಿನ ಸಮಸ್ಯೆಗಳು ಇರ್ತವೆ ಸರ್ ಅವರಿಗೆ.
1: ಪೇರೆಂಟ್ಸ್ ಇಬ್ರು ನಾರ್ಮಲ್ ಇದ್ದು ಮಕ್ಕಳಿಗೆ ಅಲ್ಬಿನಿಸಂ ಸಮಸ್ಯೆ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆಯಾ ಸರ್?
0: ಹೌದು, ಪೇರೆಂಟ್ಸ್ ಇಬ್ರು ನಾರ್ಮಲ್ ಚರ್ಮನೇ ಹೊಂದಿದ್ದು ಆ ಮಕ್ಕಳಿಗೆ ಅಲ್ಬಿನಿಸಂ ಆಗ ಚಾನ್ಸಸ್ ಇದೆ.
1: ಸರ್, ಇನ್ನೊಂದು ಪ್ರಮುಖ ಪ್ರಶ್ನೆ, ಅಲ್ಬಿನಿಸಂ ಇರುವಂತಹ ಮಕ್ಕಳು ಶಾಲೆಯಲ್ಲಿ ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ ಸರ್?
0: ಸರ್, ಅಲ್ಬಿನಿಸಂ ಇರುವಂತಹ ಮಕ್ಕಳಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಅವರಿಗೆ ಕೇರ್ ಬೇಕಾಗುತ್ತೆ ಶಾಲೆಯಲ್ಲಿ, ಎಸ್ಪೆಷಲಿ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ. ಸೊ ಶಿಕ್ಷಕರ ಅಂತಂದ್ರೆ, ಲೈಕ್ ಅವರಿಗೆ ಸನ್ ಪ್ರೊಟೆಕ್ಷನ್ ಮಾಡೋದ್ರಿಂದ ಅವರಿಗೆ ಹ್ಯಾಟ್ ಯೂಸ್ ಮಾಡಕ್ಕೆ ಅನುಮತಿ ಕೊಡಬೇಕು, ಆಮೇಲೆ ಬ್ಲಾಕ್ ಕಲರ್ಡ್ ಗ್ಲಾಸಸ್ ಗಳು ಯೂಸ್ ಮಾಡಕ್ಕೆ ಸ್ವಲ್ಪ ಅನುಮತಿ ಕೊಡಬೇಕಾಗುತ್ತೆ ಶಿಕ್ಷಕರು. ಆಮೇಲೆ ಅವರು ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಕೇರ್ ಒಂದ್ ಬೇಕಾಗುತ್ತೆ ಸ್ಟಡೀಸ್ ಅಲ್ಲಿ. ಸೊ ಪೋಷಕರು, ಲೈಕ್ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂತಂದ್ರೆ, ಈಗ ಅವ್ರ ಎಲ್ಲ ಕ್ಯಾಪ್ ಹಾಕೊಂಡ್ ಬರೋದು, ಗ್ಲಾಸ್ ಹಾಕೊಂಡ್ ಬರೋದ್ರಿಂದ ಕೀಟ್ಲೆ ಮಾಡ್ತಿರ್ತಾರೆ ಅವರೆಲ್ಲ. ಸೊ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಬೇರೆ ಮಕ್ಕಳಿಗೆ. ಸೊ ಆ ಅರಿವು ಮೂಡಿಸೋದ್ರಿಂದ ಏನಾಗುತ್ತೆ, ಈ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬಹುದು ಸರ್.
1: ಸರ್, ಸನ್ಸ್ಕ್ರೀನ್ ಬಳಕೆ ಬಗ್ಗೆ ಆಗ್ಲೇ ನೀವು ಹೇಳ್ತಾ ಇದ್ರಿ, ಅಲ್ಬಿನಿಸಂ ಇರುವಂತಹ ರೋಗಿಗಳು ಇದನ್ನ ಸೂಕ್ತ ರೀತಿಯಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು
0: ಸರ್? ಸನ್ಸ್ಕ್ರೀನ್ ಅನ್ನ ಅಲ್ಬಿನಿಸಂ ಇರೋರು ಅವ್ರು ಹೊರಗಡೆ ಹೋಗ್ತಾರೋ ಇಲ್ಲೋ ಅದ್ ಸಂಬಂಧ ಇಲ್ಲ. ಸೊ ಡೈಲಿ ಹಚ್ಕೊಳ್ಬೇಕು ಅವರು ಸನ್ಸ್ಕ್ರೀನ್, ಯಾವಾಗ್ಲೂ ಮೂರ್ ಟೈಮ್ ಹಚ್ಕೊಳ್ಬೇಕು, 9:00, 12:00, 3:00. ಸೊ ಒಂದ್ಸಲ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ, ಎಲ್ಲೆಲ್ಲಿ ನಮಗೆ ಸನ್ಲೈಟ್ ಹತ್ತದೆ ಅಥವಾ ಫೋಟೋ ಎಕ್ಸ್ಪೋಸ್ಡ್ ಏರಿಯಾನಾಗ ನಾವು ಅಪ್ಲೈ ಮಾಡಿದ್ರೆ, ಸೊ 3 hours to 4 hours ಪ್ರೊಟೆಕ್ಷನ್ ಸಿಗುತ್ತೆ. 9 ಗಂಟೆಗೆ ಹಚ್ಕೊಂಡ್ರೆ 12:00, 1 ಗಂಟೆ ತಾನೆ. 12:00 ಹಚ್ಕೊಂಡ್ರೆ 3 ಗಂಟೆ ತಾನೆ. 3 ಗಂಟೆ ಹಚ್ಕೊಂಡ್ರೆ 6:30 ತಾನೆ. 6:30 ಆದ್ಮೇಲೆ ಸ್ವಲ್ಪ ಸನ್ಸೆಟ್ ಆಗುತ್ತೆ. ಸೊ ಆಗ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಅವಶ್ಯಕತೆ ಇರಂಗಿಲ್ಲ.
1: ಮನೆಯಲ್ಲಿದ್ರು ಹಚ್ಕೋಬೇಕು ಸರ್?
0: ಸರ್, ಮನೆಯಲ್ಲಿ ಇದನ್ನು ಹಚ್ಕೊಳ್ಬೇಕು ಸರ್. ಸನ್ಲೈಟ್ ಬೀಳುತ್ತೆ, ಸನ್ಲೈಟ್ ಬಡಿಯುತ್ತೆ ಸರ್, ಅಲ್ಟ್ರಾವೈಲೆಟ್ ರೇಸ್ ಬಡಿಯುತ್ತೆ. ಡೈರೆಕ್ಟ್ ಆಗಿ ಸನ್ ಎಕ್ಸ್ಪೋಸ್ ಅದೊಂಥರ ತಪ್ಪು ಕಲ್ಪನೆ ಇದೆ, ಲೈಕ್ ಸನ್ಲೈಟ್ ಹೋದಾಗೆ ಮಾತ್ರ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತ. ಸೊ ಮನೆಯಲ್ಲಿ ಇದನ್ನು ಹಚ್ಕೊಳ್ಬೇಕು ಸರ್, 9:00, 12:00, 3:00.
1: ಅವ್ರ ಉಡುಗೆ ತೊಡುಗೆ ಬಗ್ಗೆ ಹೇಳ್ರಿ ಸರ್, ಯಾವ ರೀತಿ ಅವರು ಉಡುಗೆ ತೊಡುಗೆ ಇರಬೇಕು ಸೊ ದಟ್ ದೇ ಕ್ಯಾನ್ ಲೀಡ್ ಅ ಕಂಫರ್ಟೇಬಲ್ ಲೈಫ್?
0: ಸರ್, ಅವ್ರ ಉಡುಗೆಗಳು ಅಂತಂದ್ರೆ, ಅವ್ರು ಯಾವಾಗ್ಲೂ ಏನಾಗುತ್ತೆ, ಥಿನ್ ಕಲರ್ ಬಟ್ಟೆ ಅಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೋಬಾರ್ದು. ಯಾಕಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೊಂಡ್ರೆ, ತೆಳುವಾದಂತ ಬಟ್ಟೆಗಳು ಹಾಕೊಂಡ್ರೆ ಅದು ಸನ್ ಲೈಟ್ ಈಸಿಯಾಗಿ ಪೆನಿಟ್ರೇಟ್ ಆಗ್ಬಿಟ್ಟು ಮತ್ತೆ ಚರ್ಮಕ್ಕೆ ಹತ್ತುತ್ತೆ. ಸೊ ಸ್ವಲ್ಪ ದಪ್ಪ ಇರೋಂತ ಬಟ್ಟೆಗಳು ಹಾಕೋಬೇಕು. ಆಮೇಲೆ ಯಾವಾಗ್ಲೂ ಲೈಕ್ ಶಾರ್ಟ್ ಶರ್ಟ್ ಆತರ ಹಾಕೋಬಾರ್ದು, ಫುಲ್ ಶರ್ಟ್ ಹಾಕೋಬೇಕು, ಫುಲ್ ಪ್ಯಾಂಟೇ ಹಾಕೋಬೇಕು. ಆಮೇಲೆ ಕ್ಯಾಪ್, ಆಮೇಲೆ ಗಾಗಲ್ಸ್ ಅವೆಲ್ಲೇನು ಕಂಪಲ್ಸರಿ ನೀವು ಹಾಕೊಳ್ಳೇಬೇಕು. ಸೊ ಇಫ್ ಎಟ್ ಆಲ್ ಅವ್ರ ಏನಾರ ಪಾಸಿಬಲ್ ಇತ್ತು ಅಂತಂದ್ರೆ, ಲೈಕ್ ಮಾಸ್ಕ್ ತರ ಏನಾದ್ರೂ ಹಾಕೊಂಡ್ರೆ ಅವರಿಗೆ ಸನ್ಲೈಟ್ ನಿಂದ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ ಸರ್.
1: ಈಗ ಅಲ್ಬಿನಿಸಂ ಹಾಗೂ ವಿಟಿಲಿಗೋ ದಿಂದ ಬಳಲುತ್ತಿರುವ ರೋಗಿಗಳಿಗೆ ಕೊನೆಯದಾಗಿ ಏನ್ ಕಿವಿಮಾತು ಹೇಳಕ್ ಇಷ್ಟಪಡ್ತೀರ ಸರ್?
0: ಸರ್, ಅಲ್ಬಿನಿಸಂ ಇಟ್ ಈಸ್ ಅಂದ್ರೆ ಅಪರೂಪವಾದಂತ ಅನುವಂಶಿಕ ಕಾಯಿಲೆ. ಅದನ್ನ ನೀವು ಯಾವ್ದೇ ಆದಂತ ಟ್ರೀಟ್ಮೆಂಟ್ ಆಗ್ಲಿ ಅಥವಾ ಯಾವ್ದೇ ಆದಂತ ಏನಾದ್ರು ತಗೊಂಡ್ರೆ ಕಡಿಮೆ ಗೋಲಿ ಅದು ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತಂದ್ರೆ ಅದು ಆಗೋದಿಲ್ಲ ಆತರ. ಸೊ ಅದರಿಂದ ಅಲ್ಲಿ ಮೆಲನಿನೇ ಇಲ್ಲದೇ ಇರೋದ್ರಿಂದ ನೀವು ಅದ್ರ ಸನ್ಲೈಟ್ ನಿಂದ ಏನಾದ್ರು ಪ್ರೊಟೆಕ್ಷನ್ಸ್ ಎಲ್ಲ ತಗೊಳ್ಬೇಕಾಗುತ್ತೆ. ಸೊ ನೀವು ಅದ್ರ ಜೊತೆನೇ ಇರಬೇಕಾಗುತ್ತೆ. ವಿಟಿಲಿಗೋ ಆತರ ಇಲ್ಲ. ವಿಟಿಲಿಗೋದಲ್ಲಿ ಬಹಳಷ್ಟು ವೆರೈಟೀಸ್ ಇದಾವೆ. ಸೊ ಲೋಕಲೈಸ್ ವಿಟಿಲಿಗೋ, ಜನರಲೈಸ್ ವಿಟಿಲಿಗೋ, ಸಣ್ಣ ಪ್ರಮಾಣದಂತ ವಿಟಿಲಿಗೋ ಅಥವಾ ದೊಡ್ಡ ಪ್ರಮಾಣದಂತ ವಿಟಿಲಿಗೋ, ಆ ಎಲ್ಲಾ ತರಂತ ವಿಟಿಲಿಗೋಗೆ ಸೂಕ್ತವಾದ ಚಿಕಿತ್ಸೆ ಇದೆ. ಸೊ ನೀವು ನಿಯರೆಸ್ಟ್ ನಿಮ್ಮ ಚರ್ಮ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿಬಿಟ್ಟು ನೀವು ಅದ್ರ ಬಗ್ಗೆ ಚಿಕಿತ್ಸೆ ತಗೊಳ್ಬಹುದು. ಅದಕ್ಕೆ ಬಣ್ಣ ಬರುತ್ತೆ ಅದಕ್ಕೆ.
1: ಸರ್, ಈ ಅಲ್ಬಿನಿಸಂ ನಲ್ಲಿ ಟೈಪ್ಸ್ ಅಂತ ಏನಾದ್ರು ಇದೆಯಾ?
0: ಅಲ್ಬಿನಿಸಂ ಅಲ್ಲಿ ಟೋಟಲ್ ಆಗಿ 7 varieties ಇದಾವೆ. ಸೊ ಆಕ್ಲೋಕುಟಿನಿಯಸ್ ಅಲ್ಬಿನಿಸಂ 1, 2, 3, 4 ಆತರ. ಸೊ ಅದರಲ್ಲಿ ಕಾಮನ್ ಆಗಿರೋಂಥದ್ದು ಆಕ್ಲೋಕುಟಿನಿಯಸ್ ಅಲ್ಬಿನಿಸಂ ವರ್ಲ್ಡ್ ವೈಡ್ ಆಗಿ ಆಕ್ಲೋಕುಟಿನಿಯಸ್ ಅಲ್ಬಿನಿಸಂ 1 ಇಸ್ ಅ ಮೋಸ್ಟ್ ಕಾಮನ್. ಬಟ್ ಇನ್ ಆಫ್ರಿಕನ್ ಪಾಪ್ಯುಲೇಷನ್ ಅಲ್ಲಿ ಸೊ ಆಕ್ಲೋಕುಟಿನಿಯಸ್ ಅಲ್ಬಿನಿಸಂ 2 ಇಸ್ ಅ ಮೋಸ್ಟ್ ಪ್ರಿವಲೆಂಟ್ ಇದೆ. ಸರ್, ಡಿಪೆಂಡಿಂಗ್ ಪೆಥೋಜೆನ್ಸಿಸ್ ಅಲ್ಲಿ ಚೇಂಜಸ್ ಗಳಿದಾವೆ. ಈಗ ಆಕ್ಲೋಕೊಟಿನೇಸ್ ಆಲ್ಬಿನಿಸಮ್ ಒನ್ ಅಲ್ಲಿ ಲೈಕ್ ಟೈರೋಸಿನೇಸ್ ಎನ್ಸೈಮ್ಸ್ ಏನ್ ಇರುತ್ತಲ್ಲ ಅದು ಇನಿಬಿಷನ್ ಆಗೋದ್ರಿಂದ ಅವ್ರ ಹತ್ರ ಮೆಲನಿನ್ ಪ್ರೊಡಕ್ಷನ್ ಆಗಂಗಿಲ್ಲ. ಈ ತರ ಸಾಕಷ್ಟು ವೇರಿಯೇಷನ್ಸ್ ಅಂದ್ರೆ ಮೆಲನಿನ್ ಪ್ರೊಡಕ್ಷನ್ ಆಗಿ ಅದನ್ನ ಹೊರಗಡೆ ಅದು ಡೆಂಡ್ರೈಟ್ಸ್ ನಿಂದ ಹೊರಗಡೆ ಹೋಗಿ ಅದು ಸ್ಪ್ರೆಡ್ ಆಗೋವರೆಗೂ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಅದು ಡಿಫೆಕ್ಟ್ ಇರುತ್ತೆ. ಅದ್ರ ಪ್ರಕಾರ ಅದನ್ನ ಸ್ಟೇಜ್ 1, 2, 3, 4 ಅಂತ ಅದನ್ನ ಕನ್ಸಿಡರ್ ಅಂತ ಹೇಳಿದ್ದಾರೆ. ಮುಂಚೆ ಓನ್ಲಿ 4 ಟೈಮ್ಸ್ ಇದು, ರೀಸೆಂಟ್ ಆಗಿ ಅದನ್ನ 3 ಟೈಪ್ಸ್ ಇನ್ನೊಂದ್ 3 ಟೈಪ್ಸ್ ಆಡ್ ಮಾಡಿದ್ದಾರೆ. ಟೋಟಲ್ ಆಗಿ 7 ಟೈಪ್ಸ್ ಇದಾವೆ.
2: ಕುರ್ಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تھی نیوز آن AIR ایپ پر دستیاب
3: آکاشوانی انیت تمل نگلچ نیوز آن AIR ایپل کڑکم

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕುಸುಮ್ ಯೋಜನೆ.
1: ನಮಸ್ಕಾರ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ದೇಶದಾದ್ಯಂತ 3.5 ದಶಲಕ್ಷಕ್ಕೂ ಹೆಚ್ಚು ರೈತರಿಗೆ ಶುದ್ಧ ಸೌರಶಕ್ತಿಯನ್ನು ಒದಗಿಸುವ ವಿಶ್ವದ ಅತಿದೊಡ್ಡ ಉಪಕ್ರಮಗಳಲ್ಲಿ ಪಿಎಂ ಕುಸುಮ್ ಯೋಜನೆ ಪ್ರಮುಖವಾದುದು. ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾಭಿಯಾನ ಇದರ ಪೂರ್ತಿ ಹೆಸರು. ಇದು ರೈತರಿಗೆ ಸೋಲಾರ್ ಪಂಪ್ಗಳನ್ನು ಅಳವಡಿಸಲು ಸಹಾಯಧನ ನೀಡುತ್ತದೆ.

ಜನರಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡೋದು ಈ ಯೋಜನೆಯ ಉದ್ದೇಶ. ನೀರಾವರಿಗೆ ವಿದ್ಯುಚ್ಛಕ್ತಿ ಅವಲಂಬನೆಯನ್ನು ತಪ್ಪಿಸೋದು, ಡೀಸೆಲ್ ಮುಂತಾದ ಇತರ ಇಂಧನಗಳ ಬಳಕೆಯನ್ನು ತಪ್ಪಿಸಿ ಅಗತ್ಯವಿರುವ ಪರ್ಯಾಯ ಸಂಪನ್ಮೂಲವನ್ನು ಈ ಯೋಜನೆಯ ಮೂಲಕ ಒದಗಿಸಲಾಗುತ್ತದೆ. ಈ ಯೋಜನೆಯಲ್ಲಿರುವ ಸೌರ ಪಂಪ್ಗಳನ್ನು ರೈತರ ಬದುಕನ್ನು ಆರ್ಥಿಕವಾಗಿ ಉತ್ತೇಜನಗೊಳಿಸುವಂತಹ ಯೋಜನೆ ಈ ಯೋಜನೆಯ ಉದ್ದೇಶ ಆಗಿದೆ. ಜೊತೆಗೆ ಪರಿಣಾಮಕಾರಿ ನೀರಾವರಿ ವಿಧಾನವನ್ನು ಸಾಧಿಸುವಂಥದ್ದು, ಆ ಮೂಲಕ ರೈತರಿಗೆ ಸಹಾಯ ಮಾಡುವಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ನೋಡೋಣ. ನೀರಾವರಿ ವ್ಯವಸ್ಥೆಗಳು ಮತ್ತು ಕೃಷಿ ಕಾರ್ಯಚಟುವಟಿಕೆಗಳಿಗೆ ವಿದ್ಯುತ್ ಒದಗಿಸುವ ಉದ್ದೇಶದಿಂದ ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಬಹಳಷ್ಟಿದೆ. ರೈತರಿಗೆ ಹಗಲಿನಲ್ಲಿ ವಿದ್ಯುತ್ ಕೊರತೆ ಕಾಡ್ತಾ ಇದೆ. ಹೆಚ್ಚಿನ ಇಂಧನ ವೆಚ್ಚಗಳು ಮತ್ತು ಡೀಸೆಲ್ ಚಾಲಿತ ಪಂಪ್ಗಳ ನಿರಂತರ ನಿರ್ವಹಣೆಯ ಮೂಲಕ ರೈತರ ಮೇಲೆ ಆರ್ಥಿಕವಾಗಿ ಗಮನಾರ್ಹ ಹೊರೆಯಾಗ್ತಾ ಇದೆ. ಕೃಷಿ ಉದ್ದೇಶಗಳಿಗಾಗಿ ಸೌರಶಕ್ತಿಯನ್ನು ಬಳಸೋದ್ರಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಪರಿಹರಿಸಬಹುದು. ಹಗಲು ಹೊತ್ತಿನಲ್ಲಿ ಕೂಡ ಶುದ್ಧ ಇಂಧನಕ್ಕೆ ಸೌರಶಕ್ತಿ ಪರಿಣಾಮಕಾರಿಯಾದ ಇಂಧನ ಮೂಲವಾಗಿದೆ. ಸೌರಶಕ್ತಿಯನ್ನು ಬಳಸಿಕೊಂಡು ಉಪಕರಣಗಳ ಕಾರ್ಯಾಚರಣೆ ಮಾಡುವ ಮೂಲಕ ಇಂಧನ ವೆಚ್ಚ ಕಡಿಮೆ ಮಾಡಬಹುದು. ಪೆಟ್ರೋಲ್ ಡೀಸೆಲ್ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಇರುವ ಕಾರಣ ಅವುಗಳನ್ನು ಅವಲಂಬನೆ ತಪ್ಪಿಸುವ ಉದ್ದೇಶದಿಂದ ಸೌರಶಕ್ತಿ ಬಳಕೆ ಪರಿಣಾಮಕಾರಿಯಾದುದು. ಈ ನಿಟ್ಟಿನಲ್ಲಿ ಪಿಎಂ ಕುಸುಮ್ ಯೋಜನೆ ಎಲ್ಲಾ ಕೃಷಿ ಪದ್ಧತಿಗೆ ಸೌರಶಕ್ತಿಯನ್ನು ಒದಗಿಸುತ್ತೆ. ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸಹಾಯ ಮಾಡಲು ಶುದ್ಧ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಡಿ ಹೆಚ್ಚಿನ ಲಾಭ ಪಡೆಯುವಲ್ಲಿ ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಈ ವಿಷಯ ಹೆಗ್ಗಳಿಕೆಯ ವಿಚಾರ ಆಗಿದೆ. ಚಿತ್ರದುರ್ಗದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಸಿಕೊಳ್ಳುವ ಮೂಲಕ ಮುಂಚೂಣಿ ಸ್ಥಾನವನ್ನು ಕಾಯ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಯೋಜನೆಯಡಿಯಲ್ಲಿ ಈವರೆಗೆ 8,719 ರೈತರು ಈ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಅವರಲ್ಲಿ 5,561 ರೈತರು ತಮ್ಮ ಪಾಲಿನ ಹಣ ಪಾವತಿ ಮಾಡಿದ್ದಾರೆ. ಇವರಲ್ಲಿ 2,482 ರೈತರಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ರೈತರು ಕೃಷಿ ಪಂಪ್ಸೆಟ್ಗಳಿಗೆ 80%ವರೆಗೆ ಸಹಾಯಧನದಡಿ ಸೌರ ಘಟಕವನ್ನು ಅಳವಡಿಸುವಂತಹ ಅವಕಾಶವನ್ನು ಪಡೀತಾರೆ. ಆ ಮೂಲಕ ವಿದ್ಯುತ್ ಸ್ವಾವಲಂಬಿಯಾಗಿ ನಿರಾತಂಕ ಹಾಗೂ ಯಶಸ್ವಿಯಾಗಿ ಕೃಷಿ ಚಟುವಟಿಕೆಯನ್ನು ನಡೆಸಬಹುದು. ಈ ಯೋಜನೆಯಡಿ ಸೌರ ಪಂಪ್ಸೆಟ್ಗಳ ಒಟ್ಟು ವೆಚ್ಚದಲ್ಲಿ 30%ರಷ್ಟು ಕೇಂದ್ರ ಸರ್ಕಾರದಿಂದ ಮತ್ತು 50%ರಷ್ಟು ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ದೊರೆಯುತ್ತೆ. ಕೇವಲ 20%ರಷ್ಟು ಮಾತ್ರ ರೈತರು ತಮ್ಮ ಪಾಲಿನ ಹಣವನ್ನು ಭರಿಸಬೇಕಾಗತ್ತೆ. ಬೇಸಿಗೆಯ ತೀವ್ರತೆ ಹೆಚ್ಚಾದಾಗ ರೈತರಿಗೆ ದಿನಕ್ಕೆ ಕೇವಲ 4-5 ಗಂಟೆ ಮಾತ್ರ ವಿದ್ಯುತ್ ಪೂರೈಕೆ ಆಗತ್ತೆ. ಪಂಪ್ಸೆಟ್ಗಳನ್ನು ನಡೆಸೋದು ಈ ಅವಧಿಯಲ್ಲಿ ಬಹಳ ಕಷ್ಟ. ವೋಲ್ಟೇಜ್ ಏರಿಳಿತದಿಂದಾಗಿ ಮೋಟಾರ್ ಹಾಗೂ ವಿದ್ಯುತ್ ಪರಿಕರಗಳು ಸುಟ್ಟು ಹೋಗ್ತವೆ. ಆಗ ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗತ್ತೆ. ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬೀಳೋದ್ರಿಂದ ಹಳ್ಳಿಗಳಲ್ಲಿ ಪದೇ ಪದೇ ವಿದ್ಯುತ್ ಕಡಿತ ಆಗತ್ತೆ. ಆದರೆ ಸೋಲಾರ್ ಶಕ್ತಿಗೆ ಇವುಗಳ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸರ್ಫೇಸ್ ಮತ್ತು ಸಬ್ಮರ್ಸಿಬಲ್ ಎರಡೂ ವಿಧಾನದ ಸೋಲಾರ್ ಪಂಪ್ಸೆಟ್ಗಳನ್ನು ಸೋಲಾರ್ ಶಕ್ತಿಗೆ ಅಳವಡಿಸಬಹುದು. 3 HP, 5 HP, 7.5 HP ಹಾಗೂ 10 HP ಸಾಮರ್ಥ್ಯದ ಮೋಟಾರ್ಗಳನ್ನು ಸೌರಶಕ್ತಿಗೆ ಬಳಸಬಹುದು. ಆದರೆ ಸಾಮಾನ್ಯವಾಗಿ 5 ಮತ್ತು 7.5 HP ಸಾಮರ್ಥ್ಯದ ಸೋಲಾರ್ ಪಂಪ್ಸೆಟ್ಗಳನ್ನು ಬಳಸಿದರೆ ಒಳ್ಳೆಯದು. ಸೌರಶಕ್ತಿ ಬಳಕೆಯಿಂದ ಆಗುವಂತಹ ಅನುಕೂಲಗಳನ್ನು ನಾವು ನೋಡೋಣ. ಈಗ ಅಸ್ತಿತ್ವದಲ್ಲಿರುವ ಡೀಸೆಲ್ ಪಂಪ್ಗಳನ್ನು ಸೌರ ಪಂಪ್ಗಳಿಂದ ಬದಲಾಯಿಸಿ ಮಾಲಿನ್ಯ ಮತ್ತು ಡೀಸೆಲ್ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇದರಿಂದ ರೈತರು ಪ್ರತಿ ವರ್ಷ ಸುಮಾರು 50,000 ರೂಪಾಯಿವರೆಗೆ ಡೀಸೆಲ್ ವೆಚ್ಚವನ್ನು ಉಳಿಸಬಹುದು. ನಿಶ್ಚಿತ ನೀರಾವರಿಯಿಂದ ಕೃಷಿ ಉತ್ಪಾದನೆ ಹೆಚ್ಚಿಸಬಹುದು. ವಿದ್ಯುತ್ ಕಡಿತ ಅಥವಾ ಅನಿಶ್ಚಿತ ಪೂರೈಕೆಯ ತೊಂದರೆ ಇಲ್ಲದೆ ಹಗಲು ಹೊತ್ತಲು ಕೂಡ ನಿರಾತಂಕವಾಗಿ ನೀರಾವರಿ ಸೌಲಭ್ಯವನ್ನು ಪಡೆಯಬಹುದು. ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ರೈತರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದರಲ್ಲಿ ಈ ಯೋಜನೆ ಪರಿಣಾಮಕಾರಿ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಸೋಲಾರ್ ಪಂಪ್ಸೆಟ್ಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು? ರೈತರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ KREDL ಸಹಯೋಗದೊಂದಿಗೆ ನಿರ್ವಹಿಸಲಾಗುತ್ತಿರುವ ಅಧಿಕೃತ ವೆಬ್ಸೈಟ್ ಸೌರಮಿತ್ರ.com ಆನ್ಲೈನ್ ಮೂಲಕ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು. ಪೋರ್ಟಲ್ನಲ್ಲಿ ನೋಂದಾಯಿಸಿದ ನಂತರ ರೈತರು ಮಾರಾಟಗಾರ ಅಥವಾ ಏಜೆನ್ಸಿಯನ್ನು ಆಯ್ಕೆ ಮಾಡಿಕೋಬೇಕು. ರೈತರು

0: ಪಾಲಿನ ಶೇಕಡ 20%ರಷ್ಟು ಪಾಲನ್ನ ಮೊದಲೇ ಪಾವತಿ ಮಾಡಬೇಕು. ಯೋಜನೆಗೆ ಸಂಬಂಧಿಸಿದ ಅಧಿಕೃತ ಮಾಹಿತಿಗಳನ್ನ kredl.karnataka.gov.in ವೆಬ್ಸೈಟ್ನಿಂದ ಪಡ್ಕೊಳ್ಳಬಹುದಾಗಿದೆ. ನೋಂದಣಿ ಪ್ರಕ್ರಿಯೆಯಲ್ಲಿ ಮೊಬೈಲ್ ಸಂಖ್ಯೆ ದಾಖಲಿಸಿ ಒಟಿಪಿ ಪಡ್ಕೊಳ್ಬೇಕು. ಯಾರೊಂದಿಗೂ ಈ ಒಟಿಪಿಯನ್ನ ಹಂಚಿಕೊಳ್ಬಾರದು. ರೈತರು ತಮ್ಮ ನೋಂದಣಿಯನ್ನ ತಾವೇ ಖುದ್ದಾಗಿ ಪೂರ್ಣಗೊಳಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ KREDL ಹೆಲ್ಪ್ ಲೈನ್ 0802220100, ಮೊಬೈಲ್ ಸಂಖ್ಯೆ 8995132100 ಇಲ್ಲಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹೆಚ್ಚಿನ ಸಹಾಯಕ್ಕಾಗಿ ಹತ್ತಿರದ ವಿದ್ಯುತ್ ವಿತರಣಾ ಕಚೇರಿಗೆ ಭೇಟಿ ಕೊಡಬಹುದು. ಸೋಲಾರ್ ಪಂಪ್ ಸೆಟ್ ಸಬ್ಸಿಡಿಗೆ ಯಾರು ಅರ್ಹರು? ಪಿಎಂ ಕುಸುಮ್ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು, ರೈತ ಗುಂಪುಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಪಂಚಾಯಿತಿಗಳು, ಸಹಕಾರ ಸಂಘಗಳು, ನೀರು ಬಳಕೆದಾರರ ಸಂಘಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆದಿರ್ತಾರೆ. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಭೂ ದಾಖಲೆಗಳು, ಬ್ಯಾಂಕ್ ಪುಸ್ತಕ, ಮೊಬೈಲ್ ಫೋನ್ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನ ಸಲ್ಲಿಸಬೇಕಾಗುತ್ತೆ. 2019ರಲ್ಲಿ ಆರಂಭವಾದ ಈ ಯೋಜನೆಯನ್ನ ಆರಂಭದಲ್ಲಿ 2023ರವರೆಗೂ ವಿಸ್ತರಿಸಲಾಗಿತ್ತು. ಬಳಿಕ ಅದನ್ನ 2026ರವರೆಗೆ ವಿಸ್ತರಿಸಲಾಯಿತು. ನಂತರ ಪಿಎಂ ಕುಸುಮ್ ಯೋಜನೆಯ ಕಾಂಪೋನೆಂಟ್ ಬಿ ಮತ್ತು ಕಾಂಪೋನೆಂಟ್ ಸಿ ಹಂತಗಳನ್ನು ಆರಂಭಿಸಲಾಯಿತು. ಆ ಮೂಲಕ 34,800 ಮೆಗಾವ್ಯಾಟ್ ಸೌರ ವಿದ್ಯುತ್ ಸಾಮರ್ಥ್ಯದ ಗುರಿ ಸಾಧನೆ ಮಾಡಲಾಯಿತು. ಇದಕ್ಕೆ ಕೇಂದ್ರ ಸರ್ಕಾರ 34,422 ಕೋಟಿ ಹಣವನ್ನು ಹಂಚಿಕೆ ಮಾಡಿತು. ಪ್ರಸ್ತುತ ಈ ಯೋಜನೆಯ ಎರಡನೇ ಹಂತವನ್ನು ಪ್ರಾರಂಭಿಸಲಾಗಿದ್ದು ರೈತರು ಈ ಯೋಜನೆಯ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಪಿಎಂ ಕುಸುಮ್ ಯೋಜನೆಯ ಪ್ರಮುಖ ವಿಚಾರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್ ಎಂಎನ್, ಹಿರಿಯ ಪತ್ರಕರ್ತರು ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ ಎಫ್ಎಸ್ಎಸ್ಎಐ ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣ ಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್ ಅಶ್ಮಿತಾ ಚಿಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ಯಾರಿಸ್ನಲ್ಲಿ ಫ್ರಾನ್ಸ್ನ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸರಣಿ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸ್ಯಾಂಟ್ ಗೊಬೈನ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೆನೈಟ್ ಬಾಜಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪರಿಸರ ಸ್ನೇಹಿ ಉತ್ಪಾದನೆ ಮತ್ತು ಸುಸ್ಥಿರ ಮೂಲಸೌಕರ್ಯ

0: ಅಭಿವೃದ್ಧಿಯ ಕುರಿತು ಚರ್ಚೆಗಳು ನಡೆಯಲಿವೆ. ತದನಂತರ ರೈಲ್ವೆ ಆಧುನೀಕರಣ ಮತ್ತು ಸ್ಮಾರ್ಟ್ ಸಂಚಾರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಅನ್ವೇಷಿಸಲು ಆಲ್ಟೋಮ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಪ್ರಧಾನಿ ಭೇಟಿಯಾಗಲಿದ್ದಾರೆ. ತಂತ್ರಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ಕೃತಕ ಬುದ್ದಿಮತ್ತೆ, ನಾವಿನ್ಯತೆ ಹಾಗೂ ಜವಾಬ್ದಾರಿಯುತ ತಂತ್ರಜ್ಞಾನ ಆಡಳಿತದ ಕುರಿತು ಮಿಸ್ಟ್ರಲ್ ಎಐ ಸಂಸ್ಥೆಯ ಸಹ ಸಂಸ್ಥಾಪಕ ಆರ್ಥರ್ ಮೆನೇಶ್ ಅವರೊಂದಿಗೆ ಪ್ರಧಾನಮಂತ್ರಿಯವರು ಸಂವಾದ ನಡೆಸಲಿದ್ದಾರೆ. ಸಿಎಂಎ ಸಿಜಿಎಂ ಸಮೂಹದ ಅಧ್ಯಕ್ಷ ಮತ್ತು ಸಿಇಒ ರೊಡಾಲ್ಫ್ ಸಾಡೆ ಅವರೊಂದಿಗಿನ ಭೇಟಿಯೊಂದಿಗೆ ಈ ಸರಣಿ ಸಭೆಗಳು ಮುಕ್ತಾಯಗೊಳ್ಳಲಿವೆ. ಈ ವೇಳೆ ಕಡಲ ವ್ಯಾಪಾರ, ಬಂದರುಗಳ ಆಧುನೀಕರಣ ಮತ್ತು ಸುದೃಢ ಜಾಗತಿಕ ಪೂರೈಕೆ ಸರಪಳಿಗಳ ನಿರ್ಮಾಣದ ಕುರಿತು ಮಹತ್ವದ ಮಾತುಕತೆಗಳು ನಡೆಯಲಿವೆ. ಪ್ರಧಾನಮಂತ್ರಿಯವರ ಈ ಎಲ್ಲ ಉನ್ನತ ಮಟ್ಟದ ಭೇಟಿಗಳು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ವೃದ್ಧಿಸುತ್ತಿರುವ ಕಾರ್ಯತಂತ್ರದ ಆರ್ಥಿಕ ಸಹಭಾಗಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳಿಗೆ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಬೇತುಲ್ನಲ್ಲಿ ಇಂದು ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ಇಂದೋರ್ಗೆ ತಲುಪಿದ ಅವರನ್ನು ಮಧ್ಯಪ್ರದೇಶ ರಾಜ್ಯಪಾಲ ಮಂಗೂಬಾಯ್ ಪಟೇಲ್, ಮುಖ್ಯಮಂತ್ರಿ ಮೋಹನ್ ಯಾದವ್ ಹಾಗೂ ಹಲವು ಹಿರಿಯ ನಾಯಕರು ಮತ್ತು ಅಧಿಕಾರಿಗಳು ಬರಮಾಡಿಕೊಂಡರು. ಎರಡನೇ ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಹಾರ ಸಂರಕ್ಷಣೆ ಮತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕೇವಲ ಸುರಕ್ಷಿತ ಹಾಗೂ ತುಕ್ಕು ನಿರೋಧಕ ಸಾಮರ್ಥ್ಯವಿರುವ ಚಾಕು, ಬ್ಲೇಡ್ಗಳು ಮತ್ತು ಇತರೆ ಕತ್ತರಿಸುವ ಉಪಕರಣಗಳನ್ನು ಅಷ್ಟೇ ಬಳಸಬೇಕು ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ಎಸ್ಎಸ್ಎಐ ಎಲ್ಲಾ ಆಹಾರ ಉದ್ಯಮಿಗಳಿಗೆ ನಿರ್ದೇಶನ ನೀಡಿದೆ. ಕೆಲವು ಸಂಸ್ಥೆಗಳಲ್ಲಿ ತುಕ್ಕು ಹಿಡಿದ, ಸವೆದು ಹೋದ ಅಥವಾ ಹಾನಿಗೊಳಗಾದ ಅಸುರಕ್ಷಿತ ಪರಿಕರಗಳನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಸೂಚನೆ ನೀಡಲಾಗಿದೆ. ಇಂತಹ ದೋಷಪೂರಿತ ಉಪಕರಣಗಳ ಬಳಕೆಯಿಂದ ಆಹಾರವು ಮಲಿನಗೊಂಡು ಗ್ರಾಹಕರ ಆರೋಗ್ಯಕ್ಕೆ ತೀವ್ರ ಅಪಾಯವನ್ನು ಉಂಟುಮಾಡುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಆಹಾರ ತಯಾರಿಕೆ, ಪ್ಯಾಕೇಜಿಂಗ್ ಮತ್ತು ಸಂಗ್ರಹಣೆಯಲ್ಲಿ ಬಳಸುವ ಎಲ್ಲಾ ಪಾತ್ರೆಗಳು ಹಾಗೂ ಉಪಕರಣಗಳು ಕಡ್ಡಾಯವಾಗಿ ನಂಜುರಹಿತ ವಸ್ತುಗಳಿಂದ ಮಾಡಲ್ಪಟ್ಟಿರಬೇಕು ಮತ್ತು ಅವುಗಳನ್ನು ನಿಯಮಿತವಾಗಿ ಕ್ರಿಮಿನಾಶಕ ಪ್ರಕ್ರಿಯೆಗೆ ಒಳಪಡಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಕಟ್ಟುನಿಟ್ಟಿನ ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿಯಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ನಾಳೆ ಮಹಾರಾಷ್ಟದ ನಾಗ್ಪುರದಲ್ಲಿರುವ ಅಂಬಾಝರಿಯಲ್ಲಿ ಯಂತ್ರ ಇಂಡಿಯಾ ಲಿಮಿಟೆಡ್ನ ಅರ್ನನೆನ್ಸ್ ಕಾರ್ಖಾನೆಯಲ್ಲಿ 10,000 ಟನ್ ಸಾಮರ್ಥ್ಯದ ಬೃಹತ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ನಿರ್ಮಾಣಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಅತ್ಯಾಧುನಿಕ ತಂತ್ರಜ್ಞಾನ ದೇಶದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಅತ್ಯಂತ ಪ್ರಮುಖ ಆಸ್ತಿಯಾಗಲಿದೆ ಎಂದು ಪರಿಗಣಿಸಲಾಗಿದೆ. ಈ ನೂತನ ಯೋಜನೆ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳ ಅಗತ್ಯತೆಗಳನ್ನು ಪೂರೈಸಲು ಬೇಕಾಗುವ ಬೃಹತ್ ಹೆಚ್ಚಿನ ಸಾಮರ್ಥ್ಯದ ಮತ್ತು ನಿಖರ ಅಲ್ಯೂಮಿನಿಯಂ ಮಿಶ್ರಲೋಹದ ಉಪಕರಣಗಳನ್ನು ಸ್ವದೇಶದಲ್ಲೇ ತಯಾರಿಸುವ ಭಾರತೀಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಆತ್ಮನಿರ್ಭರ ಭಾರತ್ ಪರಿಕಲ್ಪನೆಯಡಿ ಕಾರ್ಯಗತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕಳೆದ 12 ವರ್ಷಗಳ ಆಡಳಿತವು ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮದ ಸುವರ್ಣಯುಗವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈ ಅವಧಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಮಂದಿರ, ಕಾಶಿ ವಿಶ್ವನಾಥ ಕಾರಿಡಾರ್ ಹಾಗೂ ಉಜ್ಜಯಿನಿಯ ಮಹಾಕಾಲ್ ಲೋಕ್ ಯೋಜನೆಗಳು ಸಾಕಾರಗೊಂಡಿವೆ ಎಂದಿದ್ದಾರೆ. ಜೊತೆಗೆ ಜಾಗತಿಕ ಮಟ್ಟದ ಮೂಲಸೌಕರ್ಯ ಯೋಜನೆಗಳು ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳು ದೇಶದ ಪ್ರಗತಿಗೆ ಅಭೂತಪೂರ್ವ ವೇಗವನ್ನು ನೀಡಿವೆ ಎಂದು ತಿಳಿಸಿದ್ದಾರೆ. ದೇಶದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮರುಸ್ಥಾಪಿಸುವಲ್ಲಿ ಸರ್ಕಾರದ ಕ್ರಮಗಳನ್ನು ಉಲ್ಲೇಖಿಸಿರುವ ಅವರು, 1 ಕೋಟಿ ಐತಿಹಾಸಿಕ ದಾಖಲೆಗಳ ಡಿಜಿಟಲೀಕರಣ, ವಿದೇಶಗಳಲ್ಲಿದ್ದ 668 ಪುರಾತನ ಕಲಾಕೃತಿಗಳ ವಾಪಸಾತಿ, 11 ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ ಹಾಗೂ 11 ಭಾರತೀಯ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಿರುವುದನ್ನು ಮುನ್ನೆಲೆಗೆ ತಂದಿದ್ದಾರೆ. ಈ ಎಲ್ಲಾ ಸಾಧನೆಗಳು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಗಳು ಪರಸ್ಪರ ಪೂರಕವಾಗಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಸರಕು ಸಾಗಣೆ ವಿಮಾನ ಯಶಸ್ವಿಯಾಗಿ ಭೂಸ್ಪರ್ಶ ಮಾಡಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಚೆನ್ನೈನಿಂದ ವಿವಿಧ ಸರಕುಗಳನ್ನು ಹೊತ್ತು ತಂದ ಈ ವಿಮಾನದ ಆಗಮನ ದೇಶದ ವಾಣಿಜ್ಯ ವಲಯದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇವಲ 2 ದಿನಗಳ ಹಿಂದೆಯಷ್ಟೇ ಈ ನೂತನ ವಿಮಾನ ನಿಲ್ದಾಣ ತನ್ನ ವಾಣಿಜ್ಯ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಆರಂಭಿಸಿತ್ತು. ಕಳೆದ 1 ದಶಕದಲ್ಲಿ ಭಾರತ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಕ್ರೀಡೆ, ಆರೋಗ್ಯ ಮತ್ತು ನಾಗರಿಕ ಭಾಗವಹಿಸುವಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಜನರಿಗೆ ಅವಕಾಶಗಳನ್ನು ವ್ಯಾಪಕವಾಗಿ ವಿಸ್ತರಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ಈ ಕುರಿತು ತಿಳಿಸಿರುವ ಅವರು, ದೇಶದ ಯುವ ಪೀಳಿಗೆಯನ್ನು ಅಮೃತ ಪೀಳಿಗೆ ಎಂದು ಬಣ್ಣಿಸಿದ್ದಾರೆ. ಈ ಪೀಳಿಗೆಯೇ 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಪಯಣದ ಮುಂದಾಳತ್ವವನ್ನು ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಕಾವ್ನಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತೀಯ ಶೆಟ್ಲರ್ಗಳು ಉತ್ತಮ ಪ್ರದರ್ಶನ ತೋರಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಅನ್ಮೋಲ್ ಖರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ವಿಭಾಗದ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತರುಣ್ ಮನ್ನೇಪಲ್ಲಿ ಸೋಲು ಅನುಭವಿಸಿದ್ದು, ಮಹಿಳಾ ಸಿಂಗಲ್ಸ್ನಲ್ಲಿ ಇಶಾರಾಣಿ ಬಹುವಾವ್ ಇಂದು ಮಧ್ಯಾಹ್ನ ನಡೆಯುವ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ ಎಫ್ಎಸ್ಎಸ್ಎಐ ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಅನ್ಮೋಲ್ ಖರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
4: ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಜಿಎಸ್ ಶಿವರುದ್ರಪ್ಪ ಅವರ ಕವಿತೆ. ಹಾಡಿದ್ದಾರೆ ಶ್ರುತಿ. ಸಾಲು ಮರಗಳ ಕೆಳಗೆ ನೆರಳೇ ಇಲ್ಲ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ ಒಳಗೆ ಇಳಿದು ಬಾ ಇಳೆಯುವಂತೆ ನೀ ಮಳೆಯು ಮಣ್ಣ ತಳಕೆ ಹಾಡಿದ್ದಾರೆ ಶಿಲ್ಪಕಲಾ ಬಿಎನ್.

ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ಈಗ ಸಮಯ ಸರಿಯಾಗಿ 1:35 ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಹರಿಹರನ್ ಹಾಗೂ ಚಿತ್ರ ಅವರು ಹಾಡಿರುವ AK-47 ಚಿತ್ರದ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಶಿವರಾಜ್ಕುಮಾರ್ ಹಾಗೂ ನಂದಿತಾ ಅವರ ಯುಗಳ ಸ್ವರದಲ್ಲಿ ಕೇಳಿ ಚಿಗುರಿದ ಕನಸು ಚಿತ್ರದ ಗೀತೆಯನ್ನ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಮನೋಹರ್.

ಕೇಳಿ ಮುಂದೆ ಹರಿಹರನ್ ಹಾಗೂ ಅನುರಾಧ ಪೌದ್ವಾಲ್ ಅವರು ಹಾಡಿರುವ ಪ್ರಿತ್ಸೆ ಚಿತ್ರದ ಗೀತೆಯನ್ನ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

ಆಕಾಶವಾಣಿ ಹಾಸನ. ಈಗ ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡಾ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಬಹುತೇಕ ಶಾಸಕರು ಈವರೆಗೆ ಮತ ಚಲಾಯಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಶೇಕಡಾ 95.50% ಮತದಾನ ನಡೆದಿದ್ದು 212 ಮತಗಳ ಚಲಾವಣೆಯಾಗಿದೆ. ಮತದಾನ ಪ್ರಾರಂಭವಾಗುವ ಮೊದಲು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರ ಕಚೇರಿಯಲ್ಲಿ ನಡೆದ ಉಪಹಾರ ಸಭೆಯಲ್ಲಿ ಬಿಜೆಪಿ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಕಾಂಗ್ರೆಸ್ 120 ಶಾಸಕರಿಗೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ತಮ್ಮ 2ನೇ ಪ್ರಾಶಸ್ತ್ಯದ ಮತ ನೀಡುವಂತೆ ಸೂಚಿಸಿದೆ. ಈ ನಡುವೆ ಜೆಡಿಎಸ್ನ ಕೆಲವು ಶಾಸಕರು ಅಡ್ಡ ಮತದಾನದ ಮೂಲಕ ವಿನಯ್ ಕಾರ್ತಿಕ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು 4 ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು 2 ಬಿಜೆಪಿ ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ಲುವ ನಿರೀಕ್ಷೆ ಇದೆ. 7ನೇ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬೆಂಬಲಿತ ಕೆ ಗೋವಿಂದರಾಜು ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮತ ಚಲಾಯಿಸಿದ ಬಳಿಕ ಮಾತನಾಡಿ ಆತ್ಮಸಾಕ್ಷಿಯಂತೆ ಮತ ಚಲಾಯಿಸಿರುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮನೆಗಳಲ್ಲೇ ಜನರೇ ಬೇರ್ಪಡಿಸಿ ಕಸದ ಗಾಡಿಗೆ ನೀಡಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕಸದ ಗಾಡಿಗಳು ತ್ಯಾಜ್ಯಗಳನ್ನು ಬೇರ್ಪಡಿಸಿಯೇ ಘಟಕಗಳಿಗೆ ತಲುಪಿಸಬೇಕು ಎಂದು ಹೇಳಿದ್ದಾರೆ. ವ್ಯವಸ್ಥೆಯ ಅಡಿಪಾಯದಿಂದಲೇ ಬದಲಾವಣೆ ತರುವ ದೂರದೃಷ್ಟಿ ಯೋಜನೆ ಇಲ್ಲದೆ ಕಸದ ಸಮಸ್ಯೆ ಶಾಶ್ವತ ಪರಿಹಾರ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿಯನ್ನು ಕೊನೆಗೊಳಿಸಬೇಕೆಂದು ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಮತದಾರರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿ ಕೊನೆಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಡತನ ನಿರ್ಮೂಲನೆಗೆ 81 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ವಿತರಣೆ ಸೇರಿದಂತೆ ಹಲವು ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ನಡೆಸಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪಿಎಂ ಉಜ್ವಲ ಯೋಜನೆಯಡಿಯಲ್ಲಿ 11 ಕೋಟಿ ಎಲ್ಪಿಜಿ ಸಿಲಿಂಡರ್ ನೀಡುವ ಮೂಲಕ ಹೊಗೆಮುಕ್ತ ಅಡುಗೆಗೆ ಪ್ರೋತ್ಸಾಹಿಸಲಾಗಿದೆ. 15,000 ಕೋಟಿ ಸಾಲವನ್ನು ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಉದ್ದಿಮೆದಾರರಿಗೆ ನೀಡಲಾಗಿದೆ. ರೈತರ ಖಾತೆಗೆ ಇದುವರೆಗೆ 4.3 ಲಕ್ಷ ಕೋಟಿ ರೂಪಾಯಿ ನೆರವು ನೀಡಲಾಗಿದೆ. ದೇಶದ ಮೂಲಸೌಕರ್ಯಕ್ಕೆ ಹೂಡಲಾಗಿರುವ ಬಂಡವಾಳ 2 ಲಕ್ಷ ಕೋಟಿಯಿಂದ 12 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಕರಾವಳಿಯ ಆರ್ಥಿಕತೆ ಹಾಗೂ ಕೈಗಾರಿಕಾ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮಂಗಳೂರು ಸಮೀಪದ ಗಂಜಿಮಠದಲ್ಲಿ ನಿರ್ಮಾಣವಾಗಲಿರುವ ಪ್ಲಾಸ್ಟಿಕ್ ಪಾರ್ಕ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಪಾರ್ಕ್ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, 104 ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಲಿರುವ ಈ ಪಾರ್ಕ್ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡಲ್ಲಿ ಸ್ಥಳೀಯ ಯುವಕರಿಗೆ ದೊಡ್ಡ ಮಟ್ಟದ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಕಿ ಉಳಿದಿರುವ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೇಸಿಗೆ ಹಾಗೂ ಮುಂಗಾರು ವಿಳಂಬದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗಬಾರದು. ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಕೊರೆಸಲಾಗಿರುವ 70ಕ್ಕೂ ಹೆಚ್ಚು ಹೊಸ ಬೋರ್ವೆಲ್ಗಳಿಗೆ ಕೇವಲ 3 ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಯೋಜನೆಗಳು ಜನರಿಗೆ ತಲುಪುವಲ್ಲಿ ವಿಳಂಬವಾದರೆ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಶಾಲಾ ಕಟ್ಟಡಗಳು ಹಾಗೂ ಅಂಗನವಾಡಿ ಕೇಂದ್ರಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ಭಾನುವಾರ ದೇಶದಾದ್ಯಂತ ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ನಡೆಯಲಿದೆ. ಹಾವೇರಿ ಜಿಲ್ಲೆಯ 5 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಜಿಲ್ಲೆಯ 2532 ಅಭ್ಯರ್ಥಿಗಳು ಪರೀಕ್ಷೆ ಎದುರಿಸಲಿದ್ದಾರೆ. ಈಗಾಗಲೇ ಪರೀಕ್ಷಾ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನೀಟ್ ಪರೀಕ್ಷೆ ಪಾರದರ್ಶಕವಾಗಿ ಶಾಂತಿಯುತವಾಗಿ ನಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ರೈಲ್ವೆ ಈಗ ದಿವ್ಯಾಂಗ ಪ್ರಯಾಣಿಕರಿಗೆ ನೀಡುವ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣವನ್ನು ಸೌಲಭ್ಯವನ್ನು ಇನ್ನು ಮುಂದೆ ಸಂಪೂರ್ಣ ಆನ್ಲೈನ್ ಮೂಲಕ ಪಡೆಯಬಹುದಾಗಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ, ದಾಖಲೆ ಅಪ್ಲೋಡ್, ಸ್ಥಿತಿ ಪರಿಶೀಲನೆ, ಅನುಮೋದಿತ ಕಾರ್ಡ್ ಡೌನ್ಲೋಡ್ ಎಲ್ಲವೂ ಡಿಜಿಟಲೀಕರಣ ಮಾಡಲಾಗಿದೆ. ಅರ್ಹರಾದ ದಿವ್ಯಾಂಗ ಪ್ರಯಾಣಿಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿವ್ಯಾಂಗ್ ಜಾನಿತ್ ಇಂಡಿಯನ್ ರೈಲ್ .gov.in ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕ ಸೇವೆಗಳಲ್ಲಿ ವಿಳಂಬ ಧೋರಣೆ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಕಡಿವಾಣ ಹಾಕಲು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕೋಲಾರ ನಗರಸಭೆ ಕಚೇರಿಗೆ ಇಂದು ದಿಢೀರ್ ಭೇಟಿ ನೀಡಿ ಕಚೇರಿಯ ಕಾರ್ಯವೈಖರಿ ಹಾಗೂ ಸಿಬ್ಬಂದಿಗಳ ಹಾಜರಾತಿ ತಪಾಸಣೆ ನಡೆಸಿದರು. ರೈತರು ಮತ್ತು ಹೈನು ಉತ್ಪಾದಕರು ಜಾನುವಾರುಗಳ ತುರ್ತು ಚಿಕಿತ್ಸೆಗಾಗಿ ಪಶು ಸಂಜೀವಿನಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮೂಲದಲ್ಲಿಯೇ ತ್ಯಾಜ್ಯವನ್ನು ವಿಂಗಡಿಸುವ ಮೂಲಕ ಘನತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಹಾಗೂ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳು ಕಾರ್ಯೋನ್ಮುಖವಾಗಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಬಿವಿ ವಾಸಂತಿ ಅಮರ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 2:40:15. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಕಟ್ಟಿ ಅವರು ಹಾಡಿರುವ ಬಂಗಾರದ ಕಳಸ ಚಿತ್ರದ ಗೀತೆಯನ್ನು. ಎಸ್ ಕುಲಕರ್ಣಿ ಅವರು ಬರೆದಿರುವ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿರುವ ಮನೆಯೇ ಮಂತ್ರಾಲಯ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಈ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ. ಈಗ ಸಮಯ 3 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ.

102.2 MHz ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ. ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ಸುಜಾತ. ನಮ್ಮ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ. ನಿಮ್ಮ ಅಭಿಲಾಷೆಯ ಗೀತೆಯನ್ನ ಕೇಳಿ ಆನಂದಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9141688637 9141688637. ಈ ಸಂಖ್ಯೆಗೆ ನಿಮ್ಮ ಹೆಸರು, ಊರು, ನೀವು ಕೇಳಲು ಬಯಸುವ ಗೀತೆಯ ಹೆಸರನ್ನ ಟೈಪ್ ಮಾಡಿ ಸಂದೇಶವನ್ನ ರವಾನಿಸಿ.

ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಮೊದಲನೇ ಸಂದೇಶವನ್ನ ಓದುವ ಸಮಯ. ನಮಸ್ತೆ ಆಕಾಶವಾಣಿ, ನಿಮಗೂ ಸಹ ನಮಸ್ತೆ. ಟೋನಿ ಚಿತ್ರದಿಂದ ಚೆಲುವ ಪ್ರತಿಮೆ ನೀನು ಈ ಹಾಡನ್ನ ದಯಮಾಡಿ ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನ ರವಾನಿಸಿದ್ದಾರೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ. ಬಿಂದು ಅವರೇ, ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಆರ್ಎನ್ ಜಯಗೋಪಾಲ್ ಅವರ ಗೀತೆ ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದ ಟೋನಿ ಚಿತ್ರದ ಗೀತೆಯೊಂದನ್ನ ಕೇಳಿದಿರಿ. ನಮ್ಮ ಮುಂದಿನ ಸಂದೇಶವನ್ನು ನೋಡುವ ಸಮಯ. ಹೆಲೋ ಹಾಸನ ಆಕಾಶವಾಣಿ, ನಮಗೆ ಚಂದ್ರ ಚಕೋರಿ ಚಿತ್ರದಿಂದ ಒಂದು ಹಾಡನ್ನು ಪ್ರಸಾರ ಮಾಡಿ ಪ್ಲೀಸ್ ಎಂದು ಸಂದೇಶವನ್ನು ಕಳುಹಿಸಿದ್ದಾರೆ. ಆದರೆ ಹೆಸರು ಊರು ತಾವು ತಿಳಿಸಿಲ್ಲ. ನಮ್ಮ ಪ್ರೀತಿಯ ಅನಾಮಧೇಯ ಕೇಳುಗರಿಗಾಗಿ ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ ಚಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

0: ಮೂಡಿ ಬರ್ತಾ ಇದೆ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮ. ಪ್ರೀತಿಯ ಕೇಳುಗರೆ, ನೀವು ಕೇಳಲು ಇಷ್ಟಪಡುವಂತ ಗೀತೆಯನ್ನ ಕೇಳಿ ಆನಂದಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9141 688 637, 9141 688 637 ಈ ಮೊಬೈಲ್ ಸಂಖ್ಯೆಗೆ ನಿಮ್ಮ ಹೆಸರು, ಊರು, ನೀವು ಕೇಳಲಿಕ್ಕೆ ಇಷ್ಟಪಡುವಂತಹ ಗೀತೆಯ ಸಾಲನ್ನ ಟೈಪ್ ಮಾಡಿ ಸಂದೇಶವನ್ನ ರವಾನಿಸಿ.
1: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है.
0: ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನು ಓದುವ ಸಮಯ. ನಮಸ್ಕಾರ ಹಾಸನ ಆಕಾಶವಾಣಿಗೆ, ತಮ್ಮೆಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಮಗೆ ರಥಸಪ್ತಮಿ ಚಿತ್ರದಿಂದ ಶಿಲೆಗಳು ಸಂಗೀತವ ಹಾಡಿವೆ, ಈ ಗೀತೆಯನ್ನು ದಯಮಾಡಿ ಪ್ರಸಾರ ಮಾಡಿ ಎಂದು ಸಂದೇಶವನ್ನು ರವಾನಿಸಿದ್ದಾರೆ ಡಾಕ್ಟರ್ ಗಿರೀಶ್ ಸತ್ಯಮಂಗಲದಿಂದ. ಗಿರೀಶ್ ಅವರೇ, ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಮೂಡಿಬಂದ ರಥಸಪ್ತಮಿ ಚಿತ್ರದ ಗೀತೆಯನ್ನ ಇದುವರೆಗೂ ಕೇಳಿದ್ರಿ. ನಮ್ಮ ಮುಂದಿನ ಸಂದೇಶವನ್ನ ಓದುವ ಸಮಯ. ನಮ್ಮ ಮುಂದಿನ ಸಂದೇಶವನ್ನ ರವಾನಿಸಿದ್ದಾರೆ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಇವರು ಕೇಳಲಿಕ್ಕೆ ಬಯಸುತ್ತಿರುವಂತಹ ಗೀತೆ ಮಿಲನ ಚಿತ್ರದಿಂದ ಅಂತೂ ಇಂತೂ ಪ್ರೀತಿ ಬಂತು. ಅಮೃತ ಅವರೇ, ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿಯವರು. ಈ ಗೀತೆಯನ್ನ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಚಿತ್ರಾ.

0: ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
1: ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ಮುಂದಿನ ಸಂದೇಶವನ್ನು ಓದುವ ಸಮಯ. ಆಕಾಶವಾಣಿ ನಮಸ್ಕಾರ, ಶುಭ ಸಂಜೆ. ನಮಗಾಗಿ ಅನುರಾಗ ಅರಳಿತು ಚಿತ್ರದಿಂದ ನೀ ನಡೆದರೆ ಸೊಗಸು, ನೀ ನಿಂತರೆ ಸೊಗಸು ಗೀತೆಯನ್ನು ದಯಮಾಡಿ ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ ಸ್ವರಾಜ್ ಕುಮಾರ್ ಅವರು, ಕೆಆರ್ಪುರಂ ಹಾಸನದಿಂದ. ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

0: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे। इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी। पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है।
1: ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ನಿಮ್ಮ ಸಂದೇಶ ಮೇಘ ಸಂಗೀತ. ನಮ್ಮ ಮುಂದಿನ ಸಂದೇಶವನ್ನ ಓದುವ ಸಮಯ. ನಮ್ಮ ಮುಂದಿನ ಸಂದೇಶವನ್ನ ರವಾನಿಸಿದ್ದಾರೆ ಉಮಾಮೋಹನ್ ಮುರುಳಿ ಜೋಗಿಮಟ್ಟೆಯಿಂದ, ಜೋಗಿಮಟ್ಟೆ ಚಿತ್ರದುರ್ಗದಿಂದ. ನಮ್ಮ ಪ್ರೀತಿಯ ಹಾಸನ ಆಕಾಶವಾಣಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ನೆಚ್ಚಿನ ನಿರೂಪಕರಿಗೆ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ನಿಮಗೂ ಕೂಡ ಶುಭ ಸಂಜೆ. ನಮಗಾಗಿ ಮೂರು ಜನ್ಮ ಚಿತ್ರದಿಂದ ನೀ ಬಂದರೆ ಮೆಲ್ಲನೆ ಈ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ. ಈ ಹಾಡು ನಮಗಾಗಿ ಹಾಗೂ ಸಮಸ್ತ ಹಾಸನ ಆಕಾಶವಾಣಿ ಕೇಳುಗರಿಗಾಗಿ ಪ್ರಸಾರ ಮಾಡಿ, ಧನ್ಯವಾದಗಳು ಅಂತೇಳಿ ಸಂದೇಶವನ್ನು ಪ್ರೀತಿಯಿಂದ ರವಾನಿಸಿದ್ದಾರೆ ಉಮಾಮೋಹನ್ ಅವರು. ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಆರ್ ಎನ್ ಜೈಗೋಪಾಲ್ ಅವರು ಬರೆದಿರುವ ಗೀತೆಯನ್ನ ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂನಲ್ಲಿ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮವನ್ನ. ನಮ್ಮ ಮುಂದಿನ ಸಂದೇಶ, ಯಾವ ಹಾಡಿಗಾಗಿ ಸಂದೇಶವನ್ನ ರವಾನಿಸಿದ್ದಾರೆ ನೋಡೋಣ. ಬೇಲೂರು ತಾಲೂಕು ತಿರುಮಲನಹಳ್ಳಿಯಿಂದ ರಾಧಾ ವೆಂಕಟೇಶ್ ಅವರು ಸಾಕ್ಷಾತ್ಕಾರ ಚಿತ್ರದಿಂದ ಶೀರ್ಷಿಕೆ ಗೀತೆಯನ್ನ ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನ ರವಾನಿಸಿದ್ದಾರೆ. ರಾಧಾ ಅವರೇ, ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿಗಳಲ್ಲಿ. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು ಬರೆದಿರುವ ಗೀತೆಯನ್ನ ರಾಗ ಜೋಡಣೆ ಮಾಡಿದ್ದಾರೆ ಎಂ ರಂಗರಾವ್.

ನಮ್ಮ ಮುಂದಿನ ಸಂದೇಶ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಅವರು, ಪನ್ನಗಟ್ಟಿ ಅನಂತಕುಮಾರ್ ಅವರು ಸಂದೇಶವನ್ನು ರವಾನಿಸಿದ್ದಾರೆ ಹೊಸ ಬೆಳಕು ಚಿತ್ರದ ಗೀತೆಗಾಗಿ. ಪದ್ಮಶ್ರೀಧರ್ ಅವರೇ, ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆಯನ್ನ ರಾಗ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್.

ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದಿಂದ ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಈ ಗೀತೆಯನ್ನ ದಯಮಾಡಿ ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನ ರವಾನಿಸಿದ್ದಾರೆ ಮಮತಾ ಮಂಜುನಾಥ್ ಖುಷಿ ಹಾಗೂ ಕುಶ್ಮಿತಾ ಅವರು. ಮಮತಾ ಅವರೇ, ನಿಮ್ಮ ನೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಸ್ತೂರಿ ಶಂಕರ್ ಅವರ ಧ್ವನಿಗಳಲ್ಲಿ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು, ರಾಗ ಜೋಡಣೆ ಮಾಡಿದ್ದಾರೆ ಟಿಜಿ ಲಿಂಗಪ್ಪ.

ಚಿನ್ನದ ಗೊಂಬೆ ಚಿತ್ರದ ಒಂದು ಸೊಗಸಾದ ಗೀತೆಗಾಗಿ ಸಂದೇಶವನ್ನು ರವಾನಿಸಿದ್ದಾರೆ. ದಾವಣಗೆರೆಯಿಂದ ವರ್ಷಿತ್, ಗಣೇಶ್, ಗಗನ್, ರಕ್ಷಿತ್, ಸಾವಿತ್ರಿ, ಉಮೇಶ್ ಮತ್ತು ಗಾಯತ್ರಿಯವರು, ರಮೇಶ್, ಭರತ್ ಮತ್ತು ಶರತ್ ಇವರೆಲ್ಲರಿಗಾಗಿ ಚಿನ್ನದ ಗೊಂಬೆ ಚಿತ್ರದ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ ಎಸ್ ರಾಜಲಕ್ಷ್ಮಿ ಅವರ ಧ್ವನಿಯಲ್ಲಿ.

ಭೂತಯ್ಯ ನಮಗ ಅಯ್ಯು ಚಿತ್ರದ ಈ ಒಂದು ಗೀತೆಗಾಗಿ ಸಂದೇಶವನ್ನ ರವಾನಿಸಿದ್ರು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ. ಅನಿಲ್ ಕುಮಾರ್ ಅವರೇ, ನಿಮ್ಮ ನೆಚ್ಚಿನ ಗೀತೆ ಮೂಡಿಬಂತು ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದ ಕಡೆಯ ಸಂದೇಶವನ್ನು ಓದುವ ಸಮಯ. ಶೀಲಾ ನಯನೇಂದ್ರ ರನ್ನ ಮಯೂರ ನಾಗಮ್ಮ ದೇವಮ್ಮ ಹಂಚೂರು ಆಲೂರು ತಾಲೂಕಿನಿಂದ ಸಂದೇಶವನ್ನು ರವಾನಿಸಿದ್ದಾರೆ. ದೇವತಾ ಮನುಷ್ಯದ ಈ ಗೀತೆಗಾಗಿ ಗೀತೆಯನ್ನು ಹಾಡಿದ್ದಾರೆ ಡಾ ರಾಜ್ಕುಮಾರ್ ಮತ್ತು ಬಿಆರ್ ಛಾಯಾ ಅವರು.

0: ಇದುವರೆಗೂ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಸಂದೇಶವನ್ನು ರವಾನಿಸಿದ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಕಂಕಣ, ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹೊಳೆನರಸೀಪುರದ ಸಹಾಯಕ ಕೃಷಿ ನಿರ್ದೇಶಕರಾದ ಸಪ್ನಾ ಕೆಎಚ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಚಿತ್ರ ಚಿತ್ತಾರ ಭವಿಷ್ಯ ಎಚ್ವೈ ಅವರಿಂದ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳ್ವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ, 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಮೂಡಿಬರಲಿದೆ. 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ, 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ ಬಿತ್ತರವಾಗುವುದು. ನಾಳೆಯ ಬೆಳಗ್ಗೆಯ ಪ್ರಸಾರ ಕಾರ್ಯದಲ್ಲಿ 6:10 ಸ್ತುತಿ ಮಲ್ಲಿಕ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಂಪಿಎಂ ಕೊಟ್ರಾಯ್ ಅವರಿಂದ, 6:35 ಹಾಗೂ 7:15 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 6:50 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕಾಗಿ ಯೋಗ. ಭಾಗವಹಿಸುತ್ತಾರೆ ಡಾ ಶಿವರಾಜ್ ಸುಭಾಷ್ ತಿರ್ಲಾಪುರ. ಪ್ರಸ್ತುತಿ ಸುಜಾತ ಎಫ್ ತಳ್ವಾರ್. ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ. 7:45 ಸಿಜೇರಿಯನ್ ಅಥವಾ ಸಿ ಸೆಕ್ಷನ್, ಈ ಕುರಿತು ಮಾಹಿತಿಯನ್ನ ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವೈಯ್ಯಾರ್ ಅವರು. ಪ್ರಸ್ತುತಿ ಸುಜಾತ ಎಫ್ ತಳ್ವಾರ್. ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ಆನಂತರ ಸವಿಗಾನ ಬಿತ್ತರವಾಗುವುದು. 8:30 ಗಾಂಧಿ ಸ್ಮೃತಿ. ಪ್ರಸ್ತುತಿ ಪುಟ್ಟಸ್ವಾಮಿ ಪೀತರಿಕೆರೆ. 8:45 ಸುಮಧುರ. 9:00 ಯೋಗಾಮೃತ. ಉಸಿರಾಟ ತೊಂದರೆಗೆ ಯೋಗ, ಈ ಕುರಿತು ಮಾಹಿತಿ ಮಾಡಿಕೊಡುತ್ತಾರೆ ಡಾಕ್ಟರ್ ಯಶಸ್ ಯು. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಚಿತ್ರಚೈತ್ರ, ಚಿತ್ರಗೀತೆಗಳನ್ನಾಧರಿಸಿದ ಸಂಯೋಜಿತ ಕಾರ್ಯಕ್ರಮ. 10:00 ಜ್ಞಾನದೀವಿಗೆ, ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ. 10:30 ವಾಟ್ಸಪ್ ಗೀತೆಗಳು. 11:00 ಫುಲ್ವಾರಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎನ್ ಚಂದ್ರಶೇಖರ್ ಅವರ ವಯೋಲಿನ್ ವಾದನ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ ಆಯುರ್ವೇದ ಮಹಾವಿದ್ಯಾನಿಲಯದ

0: directed all concerned authorities to remain vigilant and ensure all necessary arrangements for the free and fair conduct of the re-examination. India's Meenakshi Hooda advanced to the quarterfinals of the World Boxing Cup 2026 in Guiyang, China today. Meenakshi secured a convincing 5-0 victory over Poland's Natalia Kuchevska in the women's 51kg round of 16 bout. Four Indian boxers will be in quarterfinal action tomorrow. And that is the end of this news bulletin.
1: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
2: ಕೇಳುಗರೆ, ಇದೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿನ ಹಣವನ್ನು 2026ರ ಜೂನ್ ತಿಂಗಳ 20ರ ಶನಿವಾರದಂದು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಸಮೀಪದಲ್ಲಿರುವ ತಾರಕೇಶ್ವರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಈ ಕಂತಿನಡಿ 9.5 ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಸುಮಾರು 19,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. ಈ ಯೋಜನೆಯಡಿ ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ 6,000 ರೂಪಾಯಿಗಳ ಆರ್ಥಿಕ ನೆರವನ್ನು 3 ಸಮಾನ ಕಂತುಗಳಲ್ಲಿ ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳಂತೆ ನೀಡಲಾಗುತ್ತದೆ. ಈ ಮೊತ್ತವನ್ನು ಆಧಾರ್ ಜೋಡಣೆಯಾದ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಗುತ್ತದೆ. ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 22 ಕಂತುಗಳ ಮೂಲಕ 4,28,00,000 ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನು ರೈತರಿಗೆ ವಿತರಿಸಲಾಗಿದೆ. 22ನೇ ಕಂತಿನಲ್ಲಿ 9 ಕೋಟಿಗೂ ಅಧಿಕ ರೈತರು ಪ್ರಯೋಜನ ಪಡೆದಿದ್ದು ಸುಮಾರು 18,895 ಕೋಟಿ ರೂಪಾಯಿಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಈ ಸಂಜೆಯ ಕೃಷಿ ಕಂಕಣ ಸರಣಿ ಕಾರ್ಯಕ್ರಮದಲ್ಲಿ ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹೊಳೆನರಸೀಪುರದ ಸಹಾಯಕ ಕೃಷಿ ನಿರ್ದೇಶಕರಾದ ಸಪ್ನಾ ಕೆ ಎಚ್ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕೇಳುಗರೆ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ಅಡಿಕೆ, ಕಾಳುಮೆಣಸು, ದಾಳಿಂಬೆ ಹಾಗೂ ಮಾವಿನ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಈ ಬೆಳೆಗಳಿಗೆ ಬೆಳೆ ವಿಮೆಯ ರಕ್ಷಣೆ ಒದಗಿಸಲು ಇಚ್ಛಿಸುವ ಕೃಷಿಕರು ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಬೇಕೆಂದು ಕೋರಲಾಗಿದೆ. ಮಾವಿನ ಬೆಳೆಗೆ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಪಡೆಯಲು 2026 ಜುಲೈ ತಿಂಗಳ 31 ತಾರೀಕು ಕಡೆಯ ದಿನಾಂಕವಾಗಿದ್ದು, ಉಳಿದ ಬೆಳೆಗಳಿಗೆ ಈ ತಿಂಗಳ 30 ತಾರೀಕು ಕಡೆಯ ದಿನಾಂಕ ಆಗಿರುತ್ತದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

102.2 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 6:15. ಕಾರ್ಯಕ್ರಮ ಭಾವಗೀತೆಗಳು.

ಕಾರ್ಯಕ್ರಮದ ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಡಾಕ್ಟರ್ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿರುವ ಡಾಕ್ಟರ್ ಆರ್ ಸಿ ಬೂಸನೂರ್ ಮಠ್ ಅವರ ಭಾವರಚನೆ.

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ವಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9018-61858.
4: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
8: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
9: ಸಾಯಿ ಬಾಲ್.
10: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
11: ಕಾರ್ಯಕ್ರಮದ ಕಡೆಯಲ್ಲಿ ಹೆಚ್ ಆರ್ ಲೀಲಾವತಿ ಅವರ ಕವಿತೆ ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್ ಅವರು.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ.

0: ಪ್ರಮುಖವಾಗಿ ಬೆಳೆಯುವ ಕೃಷಿ ಬೆಳೆಗಳಿಗೆ ಅಗತ್ಯ ಪ್ರಮಾಣದಲ್ಲೇ ರಸಗೊಬ್ಬರಗಳನ್ನು ರೈತರಿಗೆ ವಿತರಿಸುವುದು ಅತ್ಯವಶ್ಯಕವಾಗಿದ್ದು, ಅತಿಯಾದ ಯೂರಿಯಾ ಬಳಕೆಗೂ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಲಹೆ ನೀಡಲಾಗಿದೆ. ರೈತರು ಬೆಳೆಗಳಿಗೆ ಸಾರಜನಕವನ್ನು ಕೇವಲ ಯೂರಿಯಾ ಮೂಲಕ ನೀಡದೆ ಸಂಯುಕ್ತ ರಸಗೊಬ್ಬರಗಳಾದ 17-17-17, 19-19-19, 10-26-26 ಅಥವಾ ಅಮೋನಿಯಂ ಸಲ್ಫೇಟ್ ಅನ್ನು ಮೂಲ ಗೊಬ್ಬರವಾಗಿ ಬಳಸಿ ಯೂರಿಯಾವನ್ನು ಮೇಲುಗೊಬ್ಬರಕ್ಕಾಗಿ ಮಾತ್ರ ಬಳಸಬೇಕು. ಹಾಗೆಯೇ ಮೇಲುಗೊಬ್ಬರವಾಗಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿಯನ್ನು ಸಹ ರೈತರು ಯೂರಿಯಾ ಬದಲಾಗಿ ಬಳಸಬಹುದಾಗಿದೆ. ಬೆಳೆಗಳಿಗೆ ಸಮತೋಲನವಾಗಿ ರಸಗೊಬ್ಬರಗಳನ್ನು ಬಳಕೆ ಮಾಡುವುದರಿಂದ ಇಳುವರಿ ಹೆಚ್ಚುವ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಮಾಹಿತಿ ನೀಡಿದ್ದಾರೆ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರು, ವ್ಯಾಪಾರೋದ್ಯಮಗಳು, ಬಾರ್ ಮತ್ತು ರೆಸ್ಟೋರೆಂಟ್, ಹೋಟೆಲ್ ಮತ್ತು ಇತರೆ ವಾಣಿಜ್ಯ ಉದ್ದಿಮೆದಾರರು, ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಏಪ್ರಿಲ್ 1, 2026 ಜಾರಿಗೆ ತಂದಿರುವ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮಗಳು 2026 ನಿಯಮದ ಪ್ರಕಾರ ತಮ್ಮ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯ ವಸ್ತುಗಳನ್ನು ಹಸಿತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ, ವಿಶೇಷ ಕಾಳಜಿ ತ್ಯಾಜ್ಯ ಎಂದು 4 ವಿಧಗಳಾಗಿ ಕಡ್ಡಾಯವಾಗಿ ಮೂಲದಲ್ಲಿಯೇ ವಿಂಗಡಿಸಿ ಪಟ್ಟಣ ಪಂಚಾಯತ್ ಘನತ್ಯಾಜ್ಯ ವಾಹನಗಳಿಗೆ ನೀಡಬೇಕು. ತಪ್ಪಿದಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮಗಳು 2026 ತ್ಯಾಜ್ಯ ವಿಂಗಡಣೆ ಮಾಡದೇ ಇರುವವರ ವಿರುದ್ದ ದಂಡ ವಿಧಿಸಬಹುದಲ್ಲದೆ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮೀನುಗಾರಿಕೆ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಫಲಾನುಭವಿ ಆಧಾರಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಘಟಕವಾರು ಮತ್ತು ವರ್ಗವಾರು ಗುರಿಗಳನ್ನು ನಿಗದಿಪಡಿಸಿದ್ದು, ಯೋಜನೆಯನ್ನು ಪಾರದರ್ಶಕವಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಅರ್ಹ ಮೀನುಗಾರರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿ ಸಲ್ಲಿಸಲು ಜೂನ್ 20 ಕೊನೆಯ ದಿನ. ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಉಡುಪಿ, ಕುಂದಾಪುರ ಹಾಗೂ ಕಾರ್ಕಳ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ನಡೆದ ಪಿಯುಸಿ, ಡಿಪ್ಲೊಮೋ, ಪದವಿ, ಸ್ನಾತಕೋತ್ತರ ಪದವಿ, ಮೆಡಿಕಲ್, ಇಂಜಿನಿಯರಿಂಗ್ ಮುಂತಾದ ಕೋರ್ಸ್ಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಣವನ್ನು ಮಂಜೂರು ಮಾಡಲು ಅರ್ಹ ವಿದ್ಯಾರ್ಥಿಗಳಿಂದ ಇಲಾಖೆಯ ವೆಬ್ಸೈಟ್ tdkarnataka.gov.in ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ 1 ವಾರದ ಒಳಗಾಗಿ ಅರ್ಜಿಯನ್ನು ಹಾಗೂ ಸಂಬಂಧಿಸಿದ ದಾಖಲಾತಿಗಳನ್ನು ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕರಿಸಿ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ, ಐಟಿಡಿಪಿ ಇಲಾಖೆ, ರಜತಾದ್ರಿ ಮಣಿಪಾಲ ಇಲ್ಲಿಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08-20-25-74-814 ಅನ್ನು ಸಂಪರ್ಕಿಸಬಹುದಾಗಿದೆ ಎಂದು ಐಟಿಡಿಪಿ ಇಲಾಖೆಯ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಉಡುಪಿ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ನಿಶ್ಮಿತಾ ಬೇಕಲ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಹಾಸನ.
2: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, 1,00,000 ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮ ಚಿತ್ರ ಚಿತ್ತಾರ, ಪ್ರಸ್ತುತಿ ಭವಿಷ್ಯ HY. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಜಾಹೀರಾತುಗಳು, ಆನಂತರ ಪ್ರದೇಶ ಸಮಾಚಾರ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: I'm looking for a life insurance policy that has a low premium, gives a good bonus, and is truly trustworthy.
3: Go for PLI.
4: Along with government employees, all professionals, graduates, and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237474 ಎಸ್ಟ್ರಿಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
6: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
7: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ ಒಂದು ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ದಿಗೆ 2000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದೆ. 222 ಶಾಸಕರ ಮತಗಳ ಪೈಕಿ ಒಂದು ಮತ ಅಸಿಂಧುವಾಗಿದೆ. ಕಾಂಗ್ರೆಸ್ನ 135, ಬಿಜೆಪಿಯ 62, ಜೆಡಿಎಸ್ 18, ಪಕ್ಷೇತರರು 2, ಸರ್ವೋದಯ ಪಕ್ಷ 1, ಬಿಜೆಪಿ ಉಚ್ಚಾಟಿತ ಶಾಸಕರು 3 ಮತಗಳನ್ನು ಚಲಾಯಿಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ನಿರಾಯಾಸವಾಗಿ ಗೆಲುವು ಸಾಧಿಸಲಿದ್ದಾರೆ. 1 ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಈ ಬಾರಿ 100% ಮತದಾನವಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉಚ್ಚಾಟಿತ ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಿರುವುದಾಗಿ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕರು, ಸೌಜನ್ಯಕ್ಕಾಗಿ ಬೆಂಬಲ ಕೋರಿಲ್ಲ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ದಿ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ಹಾಕಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಲಾಗಿದೆಯೇ ಹೊರತು ಬೇರೆ ಯಾವುದೇ ಬೇಡಿಕೆಗಳಿಲ್ಲ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ದ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು, ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು. ಈ ಪ್ರಾಜೆಕ್ಟ್ ತಮಿಳುನಾಡವ್ರಿಗೆ ಜಾಸ್ತಿ ಕರ್ನಾಟಕಿನ ಏನಪ್ಪ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವರಿಗೆ ಕೊಡ್ತೇವೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡಿಗೂ ಬದುಕಬೇಕು.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ವಾರ್ಡ್ ರಸ್ತೆಗಳನ್ನು ಸುಧಾರಿಸಿ ಅಭಿವೃದ್ದಿಪಡಿಸಲು 2000 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಘನತ್ಯಾಜ್ಯ ನಿರ್ವಹಣೆ ಕುರಿತು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಟ್ಟು ಹೋಗಿರುವ ವಾರ್ಡ್ ರಸ್ತೆಗಳನ್ನು ಗುರುತಿಸಿ ಅಲ್ಪಾವಧಿಯ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ.

0: 5 ನಗರ ಪಾಲಿಕೆಗಳ ಆಯುಕ್ತರು ಹದಗಟ್ಟರುವ ರಸ್ತೆಗಳನ್ನು ಪಟ್ಟಿ ಮಾಡಬೇಕು, ಶೀಘ್ರವೇ ಕಾಮಗಾರಿಗಳನ್ನು ಆರಂಭಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಈ ವರ್ಷವೂ ಬೆಲೆ ಕೊರತೆ ಪಾವತಿ ಯೋಜನೆ ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಬವಣೆ ಸಂಕಷ್ಟ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಸಚಿವರು ಸಮಸ್ಯೆಗಳಿಗೆ ಶೀಘ್ರವೇ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಬೆಲೆ ಕೊರತೆ ಪಾವತಿ ಯೋಜನೆ ಅಡಿ ನೆರವಾಗುವಂತೆ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 23ನೇ ಕಂತಿನ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇದೇ ಶನಿವಾರ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರ್ನಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳು ನೇರವಾಗಿ ವರ್ಗಾವಣೆಯಾಗಲಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯಲಿದ್ದಾರೆ. ಸುಮಾರು 1 ಕೋಟಿಗೂ ಹೆಚ್ಚು ರೈತರು ಅಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ಬೆಂಗಳೂರಿನ ವಿವಿಧೆಡೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಕರ್ತವ್ಯ ಯೋಜನೆಯಡಿ ಉದ್ಯೋಗಿಗಳ ನೋಂದಣಿ ಪ್ರಕ್ರಿಯೆಯು ಅತ್ಯಂತ ವೇಗವಾಗಿ ನಡೆಯುತ್ತಿದ್ದು ಈಗಾಗಲೇ 70.6% ಹೆಚ್ಚು ನೌಕರರು ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ದತ್ತಾಂಶದ ಪ್ರಕಾರ ಒಟ್ಟು 43 ಪ್ರಮುಖ ಇಲಾಖೆಗಳು ಹಾಗೂ 137 ಸರಣಿ ಇಲಾಖೆಗಳು ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ 4,78,181 ನೌಕರರ ಪೈಕಿ 3,37,748 ನೌಕರರು ಈಗಾಗಲೇ ಆಪ್ನಲ್ಲಿ ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದೆ. ಕರ್ತವ್ಯ ತಂತ್ರಾಂಶವು ಸರ್ಕಾರಿ ನೌಕರರ ಹಾಜರಾತಿಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರಲು ರೂಪಿಸಲಾದ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಎಂದು ಸರ್ಕಾರ ಪುನರುಚ್ಚರಿಸಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಇಂದು ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ತುಂಗಭದ್ರಾ ಜಲಾಶಯಕ್ಕೆ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಗೇಟ್ಗಳನ್ನು ಬದಲಾಯಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು ಇದಕ್ಕಾಗಿ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಈ ಗೇಟ್ಗಳು 55-60 ವರ್ಷಗಳವರೆಗೆ ಬಾಳಿಕೆ ಬರಲಿವೆ ಎಂದು ತಿಳಿಸಿದರು. ನೂತನ ಗೇಟ್ಗಳ ಲೋಕಾರ್ಪಣೆ ಸಮಾರಂಭಕ್ಕೆ ಕೇಂದ್ರ ಜಲಸಂಪನ್ಮೂಲ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಶಾಸನಬದ್ದ ನಿಯಮಗಳನ್ನು ಅಳವಡಿಸಿಕೊಂಡು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಎಂದು ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಚಿತ್ರೋದ್ಯಮಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೂಕರು ಹಾಗೂ ಕಿವುಡರಿಗೆ ಅನೇಕ ಸೌಕರ್ಯಗಳನ್ನು ಸಿನಿಮಾ ಹಾಗೂ ಸಿನಿಮಾ ಮಂದಿರಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರೋಗಿಗಳ ಆರೋಗ್ಯದ ತುರ್ತು ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡು ಎಲ್ಲಾ ವೈದ್ಯಕೀಯ ವರದಿಗಳನ್ನು ವಿಳಂಬವಿಲ್ಲದೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಂಡ್ಯ.

0: ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ವೈದ್ಯರ ಸಲಹೆ ಇಲ್ಲದೆ ಔಷಧಿ ಮಾರಾಟ ಮಾಡುತ್ತಿದ್ದ ಖಾಸಗಿ ಮೆಡಿಕಲ್ ಶಾಪ್ ಪರವಾನಗಿ ರದ್ದುಪಡಿಸಲಾಗಿದೆ ಎಂದು ಸಹಾಯಕ ಔಷಧ ನಿಯಂತ್ರಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ ಒಂದು ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ದಿಗೆ 2000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಹಾಸನ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಇದೀಯಾ ರೈತ ಬಾಂಧವರು ಮತ್ತು ಕೇಳುಗರಿಗೆಲ್ಲ, ಇಂದಿನ ಕಿಸಾನ್ ವಾಣಿ ಕೃಷಿ ಕಂಕಣ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಕೃಷಿ ಕಂಕಣ.
1: ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ, ನನ್ನ ನಿನ್ನ ತಾಯಿಗಳು ನಮ್ಮ.
2: ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.
2: ಆಲಿಸಿ ಕೃಷಿ ಕಂಕಣ.

0: ಆತ್ಮೀಯ ರೈತ ಬಾಂಧವರೇ, ಹಾಸನದ ಕೃಷಿ ಇಲಾಖೆ ಪ್ರಾಯೋಜನೆ ಮಾಡಿರುವ ಬಾನುಲಿ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಈಗಾಗಲೇ 13 ಸರಣಿ ಪ್ರಸಾರವಾಗಿದ್ದು ಇಂದು 14ನೆಯ ಕಂತು ಬಿತ್ತರವಾಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೊಳೆನರಸೀಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಕೆಎಚ್ ಸ್ವಪ್ನ ಅವರು ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ವಿಚಾರಗಳನ್ನು ಮಾಡಿಕೊಡಲಿದ್ದಾರೆ. ಕಾರ್ಯಕ್ರಮವನ್ನು ಆಲಿಸ್ಕೊಳ್ಳಿ. ಸರಣಿಯ ಕೊನೆಯಲ್ಲಿ ಕೇಳಲಾಗುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಬರೆದು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಿಮ್ಮ ಪತ್ರಗಳು ಅಂಚೆ ಕರಡಿನಲ್ಲಿಯೇ ಇರಲಿ. ಪತ್ರ ಬರೆಯುವಾಗ ನಿಮ್ಮ ಹೆಸರು, ವಿಳಾಸ ಹಾಗೂ ತಪ್ಪದೇ ದೂರವಾಣಿ ಸಂಖ್ಯೆಯನ್ನು ನಮೂದಿಸಿ ಕಳುಹಿಸಿಕೊಡಿ ಅಂತ ಹೇಳ್ತಾ ಬನ್ನಿ, ಕಾರ್ಯಕ್ರಮವನ್ನು ಕೇಳೋಣ. ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಹೊಳೆನರಸೀಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಕೆಎಚ್ ಸ್ವಪ್ನ ಅವರೊಂದಿಗಿನ ಸಂದರ್ಶನವನ್ನ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ನೀರಾವರಿ ಸೌಲಭ್ಯ ಇರುವಂತಹ ಅರಕಲಗೂಡು, ಹೊಳೆನರಸೀಪುರ, ಚಂದ್ರಾಯಪಟ್ಟಣ ಮತ್ತು ಬೇಲೂರಿನ ಕೆಲವು ಭಾಗಗಳಲ್ಲಿ ಕಬ್ಬಿನ ಬೆಳೆಯನ್ನು ಮಾಡಲಾಗುತ್ತೆ. ಕಬ್ಬು ಒಂದು ಒಳ್ಳೆಯ ಬೆಳೆ ಕೂಡ ಹೌದು. ಯಾಕೆಂತ ಹೇಳಿದರೆ ಹೆಚ್ಚು ಶ್ರಮವನ್ನು ಬೇಡದ ಮತ್ತು ವರ್ಷಪೂರ್ತಿ ಇರುವಂತಹ ಒಂದು ಬೆಳೆ ಇದಾಗಿರುತ್ತೆ. ಚೆನ್ನಾಗಿ ಮಾಡಿದ್ದೇ ಆದಲ್ಲಿ ಒಳ್ಳೆಯ ನಿರೀಕ್ಷಿತ ಮಟ್ಟದ ಆದಾಯವನ್ನು ಕೂಡ ಪಡೆದುಕೊಳ್ಳಬಹುದು. ಈ ಕಬ್ಬಿನಲ್ಲಿ ಸುಧಾರಿತ ಬೇಸಾಯದ ಕ್ರಮಗಳು ಯಾವ್ಯಾವು ಇದ್ದಾವೆ, ಯಾವ ಕ್ರಮಗಳನ್ನು ಅನುಸರಿಸಿ ನಾವು ಈ ಕಬ್ಬಿನ ಬೇಸಾಯವನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹೊಳೆನರಸೀಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಕೆಎಚ್ ಸ್ವಪ್ನ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸರ್.
1: ಹಾಸನದಲ್ಲಿಯೂ ಕೂಡ ಈ ಕಬ್ಬಿನ ಬೆಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿಯೇ ಮಾಡಲಾಗುತ್ತೆ. ಈ ಕಬ್ಬಿನ ಬೆಳೆಯನ್ನು ಮಾಡಲಿಕ್ಕೆ ವಾತಾವರಣ, ಮಣ್ಣು ಹೇಗಿರಬೇಕು?
2: ಸರ್, ಮೊದಲನೇದಾಗಿ ಮಣ್ಣಿಗೆ ಬಂದರೆ ಮಣ್ಣು ಒಂದು ನೀರು ಬಸಿದು ಹೋಗುವಂತಹ ಒಂದು ನೇಚರ್ ಇರಬೇಕು. ಮತ್ತೆ ಇದರಲ್ಲಿ ರಸಸಾರ ಬಂದು 6.5-7 ಇರಬೇಕು ಅಂತ ಹೇಳ್ತೀವಿ ಸರ್. ಮತ್ತೆ ಇದಕ್ಕೆ ಕಪ್ಪು ಮತ್ತೆ ಕೆಂಪು ಮಣ್ಣು ಎರಡೂ ಕೂಡ ಸೂಟಬಲ್ ಆಗಿದೆ. ಮೇಜರ್ ಆಗಿ ನೀರು ಬಸ್ತೋಗುವಂತ ನೇಚರ್ ಇರಬೇಕು,
1: ನೀರು ನಿಲ್ಲಬಾರದು.
2: ಹೌದು,
1: ನೀರು ಹಿರ್ಕಳ ಅಂತ ಮಣ್ಣಿನಲ್ಲಿ ಚೆನ್ನಾಗಿ ಇದನ್ನ ಬೆಳೆಯಬಹುದು. ಕಬ್ಬನ್ನ ಬೆಳೆಯಲಿಕ್ಕೆ ಭೂಮಿಯನ್ನ ಹೇಗೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು?
2: ಸರ್, ಮೊದಲನೇದಾಗಿ ಕಬ್ಬನ್ನ ಬೆಳೆಯೋದಕ್ಕೂ ಪೂರ್ವಭಾವಿಯಾಗಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಭೂಮಿಯಲ್ಲಿ ಬೆಳಿಬೇಕಾಗತ್ತೆ. ಹಸಿರೆಲೆ ಗೊಬ್ಬರಗಳಾದ ಸೆಣಬು, ಡಯಂಚ ಮತ್ತೆ ದ್ವಿದಳ ಧಾನ್ಯದ ಬೆಳೆಗಳಾದಂತಹ ಅಲಸಂದೆ, ಹೆಸರು, ಉದ್ದು ಇವೆಲ್ಲವನ್ನು ಕೂಡ ನಾವು ಬೆಳಿಬಹುದು. ಹಸಿರೆಲೆ ಗೊಬ್ಬರಗಳನ್ನ ಯಾಕೆ ಬೆಳಿಬೇಕು ಅಂತಂದ್ರೆ ಹಸಿರೆಲೆ ಗೊಬ್ಬರದಿಂದ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾಗುತ್ತೆ. ಸಾವಯವ ಅಂಶ ಹೆಚ್ಚಾದಾಗ ಒಂದು ಸಾವಯವ ಆಮ್ಲಗಳು ಮಣ್ಣಿನಲ್ಲಿ ರಿಲೀಸ್ ಆಗಿ ಅದು ಪ್ರಧಾನ ಒಂದು ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಒಂದು ಬೆಳೆಗೆ ಅವೈಲಬಿಲಿಟಿ ಆಗೋತರ ನೋಡ್ಕೊಳ್ಳುತ್ತೆ ಸರ್. ನಂತರ ಈ ಒಂದು ಹಸಿರೆಲೆ ಗೊಬ್ಬರಗಳಿಂದ ಮಣ್ಣಿನ ಒಂದು ಭೌತಿಕ ಗುಣ ಕೂಡ ಚೆನ್ನಾಗಾಗತ್ತೆ. ಅಂದ್ರೆ ಒಂದು ಕಣರಚನೆ ಆಗಿರ್ಬೋದು ಅಥವಾ ನೀರಿನ ಧಾರಣಾ ಶಕ್ತಿ ಅಥವಾ ಗಾಳಿ ಆಡುವಿಕೆ ಇದೆಲ್ಲನೂ ಕೂಡ ಇಂಪ್ರೂವ್ ಆಗೋದ್ರ ಜೊತೆಗೆ ನಮ್ಗೆ ಸೂಕ್ಷ್ಮ ಜೀವಿಗಳ ಒಂದು ಚಟುವಟಿಕೆ ಕೂಡ ಜಾಸ್ತಿ ಆಗತ್ತೆ ಸರ್. ಆದ್ರಿಂದ ನಾವು ಕಡ್ಡಾಯವಾಗಿ ಕಬ್ಬು ಒಂದು ನಾಟಿ ಮಾಡುವುದಕ್ಕೆ ಮುಂಚಿತವಾಗಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಅದನ್ನ 2-3 ಸಾರಿ ಒಂದು ಅಂದ್ರೆ ಅದು 45-60 ದಿನ ಅಂದ್ರೆ ಹೂ ಆಡುವ ಸಮಯದಲ್ಲಿ ಅದನ್ನ ಭೂಮಿಗೆ ಸೇರಿಸಬೇಕಾಗತ್ತೆ. ಸೇರಿಸಿದ ನಂತರ ಒಂದು 2-3 ಬಾರಿ ಉಳುಮೆಯನ್ನ ಮಾಡಿ ನಂತರ ಒಂದು 10 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನ ನಾವು ಭೂಮಿಗೆ ಸೇರಿಸಬೇಕಾಗತ್ತೆ. ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಲಭ್ಯ ಇಲ್ಲ ಅಂದ್ರೆ ಈಗ ಸಕ್ಕರೆ ಕಾರ್ಖಾನೆಯಲ್ಲಿ ಮಡ್ಡಿ ಅಂತ ಸಿಗುತ್ತೆ, ಅಂದ್ರೆ ಪ್ರೆಸ್ ಮಡ್, ಅದು ಸುಮಾರು 2 ಟನ್ಗೆ 2 kg ಅಜಿಸ್ಟೋ ಬ್ಯಾಕ್ಟರ್ ಅನ್ನ ಮಿಕ್ಸ್ ಮಾಡಿ ಕೂಡ ನಾವು ಹಾಕಬಹುದಾಗಿದೆ ಸರ್.
1: ಈಗ ನಾಟಿ ಮಾಡಬೇಕು ಅನ್ನುವ ಸಮಯಕ್ಕಿಂತಲೂ ಎಷ್ಟು ದಿವಸ ಮುಂಚಿತವಾಗಿ ಹಸಿರೆಲೆ ಬೀಜಗಳನ್ನು ಚೆಲ್ಕಬೇಕು?
2: ಇದು ಸುಮಾರು 2 ತಿಂಗಳು ಮುಂಚೆ ಹಾಕಬೇಕಾಗತ್ತೆ. ಇದನ್ನ ಭೂಮಿಗೆ ಸೇರಿಸಬೇಕಾದ್ರೆ 45-60 ದಿನ ಮುಂಚೆ ಸೇರಿಸಬೇಕಾಗತ್ತೆ.
1: ಹೆಸರಲ್ಲೇ ಗೊಬ್ಬರದ ಬೀಜಗಳು ಕೃಷಿ ಇಲಾಖೆಯಿಂದ ದೊರೆಯುತ್ತೆ?
2: ಕೃಷಿ ಇಲಾಖೆಯಿಂದ ಲಭ್ಯ ಇದೆ ಸರ್. ಇದು 50% ಸಬ್ಸಿಡಿಯಲ್ಲಿ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಸರ್.
1: ಕಬ್ಬನ್ನ ನಾಟಿ ಮಾಡಲಿಕ್ಕೆ ಸೂಕ್ತವಾದಂತಹ ಸಮಯ ಯಾವುದು?
2: ಕಬ್ಬನ್ನ ಮೂರು ಸಮಯದಲ್ಲಿ ನಾಟಿ ಮಾಡ್ತೇವೆ. ಒಂದು ಜೂನಿಂದ ಆಗಸ್ಟ್ ಸಮಯದಲ್ಲಿ ಅಥವಾ ಅಕ್ಟೋಬರ್ ಇಂದ ನವೆಂಬರ್ ಟೈಮಲ್ಲೂ ಕೂಡ ಮಾಡಬಹುದು. ನಂತರ ಬೇಸಿಗೆ ಬೆಳೆಯಾಗಿ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲೂ ಕೂಡ ನಾಟಿ ಮಾಡ್ತಾರೆ. ಆದ್ರೆ 80% ನಮ್ಮ ರಾಜ್ಯದಲ್ಲಿ ಜೂನಿಂದ ಆಗಸ್ಟ್ ವರೆಗೂ ಬಿತ್ತನೆಯನ್ನ ಮಾಡ್ತಾರೆ ಸರ್. ಇನ್ನು 20% ಮಾತ್ರ ಈ ಎರಡು ಸಮಯದಲ್ಲಿ ಮಾಡ್ತಾರೆ.
1: ಈ ಮುಂಗಾರು ಹಂಗಾಮಿನಲ್ಲಿಯೇ ಹೆಚ್ಚು ಪ್ರಮಾಣದಲ್ಲಿ
2: ಹೌದು, ಯಾಕೆಂದ್ರೆ ಇಳುವರಿ ಕೂಡ ಇಲ್ಲಿ ಜಾಸ್ತಿ ಬರುತ್ತೆ ಸರ್.
1: ನಮ್ಮ ಜಿಲ್ಲೆಗೆ ಸೂಕ್ತವಾದಂತಹ ತಳಿಗಳು ಯಾವ್ಯಾವು ಮತ್ತೆ ಯಾವೆಲ್ಲ ಸುಧಾರಿತ ತಳಿಗಳು ಕಬ್ಬಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಬಂದಿದ್ದಾವೆ?
2: ಈಗ ನಮ್ಮಲ್ಲಿ ಈಗ 3-4 ಇಯರ್ಸ್ ಇಂದ ಪಾಪ್ಯುಲರ್ ಆಗಿರುವಂತ ವೆರೈಟೀಸ್ ಯಾವುದು ಅಂತಂದ್ರೆ VCF 0517 ಅಂತ. ಇದನ್ನ ಬಾಹುಬಲಿ ತಳಿ ಅಂತ ಕೂಡ ಕರಿತೀವಿ. ಅಂದ್ರೆ ಇದು ಹೆಸರೇ ಹೇಳೋ ಹಾಗೆ ತುಂಬಾ ಈಲ್ಡ್ ಜಾಸ್ತಿ ಇದೆ. ಇದು 90 ಟನ್ ಒಂದು ಹೆಕ್ಕರೆಗೆ ಕೊಡೋಷ್ಟು ಕೆಪಾಸಿಟಿ ಇದೆ ಸರ್. ನಂತರ ಇದು ಸ್ವಲ್ಪ ಬರಗಾಲವನ್ನ ಸಹಿಷ್ಣುತೆಯನ್ನು ಹೊಂದಿರುವಂತಹ ತಳಿಯಾಗಿದೆ ಮತ್ತೆ ಇದರಲ್ಲಿ ಶುಗರ್ ಕಂಟೆಂಟ್ ಸುಪೀರಿಯರ್ ಆಗಿದೆ ಸರ್. ನಂತರ ಬಂದು COVC 18061 ಅಂತ, ಇದು ಕೂಡ ಈಲ್ಡ್ ಚೆನ್ನಾಗಿದೆ. 70-80 ಟನ್ ಇಳುವರಿಯನ್ನ ಕೊಡುತ್ತೆ. ನಂತರ ಇದರಲ್ಲಿ ಇಂಟರ್ನೋಡ್ ಕೌಂಟ್ಸ್ ಕೂಡ ಜಾಸ್ತಿ ಇದೆ ಮತ್ತೆ ಇದು ತಡವಾಗಿ ಸೂಲಂಗಿ ಬರುವಂತ ತಳಿಯಾಗಿದೆ ಸರ್. ಇವೆರಡು ತಳಿ ನಮ್ಮ ಒಂದು ಭಾಗದಲ್ಲಿ ಪಾಪ್ಯುಲರ್ ಆಗಿದೆ. ಇದನ್ನ ಬಿಟ್ಟು CO62175, CO419, CO86032 ಈ ತಳಿಯನ್ನ ನಯನ ಅಂತ ಹೇಳ್ತೀವಿ. ಈ ವೆರೈಟೀಸ್ ಕೂಡ ನಮ್ಮಲ್ಲಿ ಪಾಪ್ಯುಲರ್ ಇದೆ ಸರ್.
1: ನಮ್ಮ ಹೊಳೆಹಸಿಪುರ ಮತ್ತೆ ಚನ್ನರಾಯಪಟ್ಟಣ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವಂತ ತಳಿ ಯಾವುದು?
2: ಬಾಹುಬಲಿ.
1: ಬಾಹುಬಲಿ
2: ಮತ್ತೆ CO VC 18061 ಈ ಎರಡು ತಳಿಗಳು ಜಾಸ್ತಿ ಇದೆ.
1: ಎಷ್ಟು ಪ್ರದೇಶದಲ್ಲಿ ಬಿತ್ತನೆ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ?
2: ಜಿಲ್ಲೆಯಲ್ಲಿ ಸುಮಾರು 10,000 ಎಕರೆ, ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 9,375 ಎಕರೆಗಳಲ್ಲಿ ಇದು ಬಿತ್ತನೆ ಆಗುತ್ತೆ ಸರ್.
1: ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನ ಕೊಟ್ಟು ಬಿತ್ತನೆಯನ್ನು ಮಾಡಬೇಕಾಗುತ್ತೆ?
2: ಇದು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 3 ಅಡಿ ಅಂತರನ್ನ ನಾವು ಕಾದ್ಕೊಳ್ಬೇಕಾಗತ್ತೆ ಸರ್.
1: ಒಂದು ಗಿಣ್ಣಿಂದ ಇನ್ನೊಂದು ಗಿಣ್ಣಿಗೆ
2: ಅದು ನೋಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾವ ತರ ಯೂಸ್ ಮಾಡ್ತೀವಿ ಸೆಟ್ಸ್ ಅಂತ. ಬಟ್ ಒಂದು ಸಾಲಿನಿಂದ ಇನ್ನೊಂದು ಸಾಲ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ಎರಡು ಸಾಲಿನ ಮಧ್ಯೆ 3 ಅಡಿ ಅಥವಾ 5 ಅಡಿ, ಕೆಲವೊಂದು ವೆರೈಟೀಸ್ಗೆ 5 ಅಡಿ ಡಿಮ್ಯಾಂಡ್ ಮಾಡುತ್ತೆ ಸರ್. ಉದಾಹರಣೆಗೆ ಈಗ CO62175, ನಯನ, ವಿಶಾಲ್ ಅಥವಾ CO VC 18061 ಈ ತಳಿಗಳಿಗೆ 5 ಅಡಿ ನಾವು ಅಂತರ ಕೊಡಬೇಕಾಗತ್ತೆ. 5 ಅಡಿ ಅಂತರ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ಸಾಲಿನ ಎರಡು ಬದಿಯಲ್ಲಿ ಕೂಡ ನಾವು ಜಿಗ್ಜಾಗ್ ಮಾದರಿಯಲ್ಲಿ ಆಲ್ಟರ್ನೇಟಿವ್ ಆಗಿ ನಾವು ಅದನ್ನ ನಾಟಿ ಮಾಡಬೇಕಾಗತ್ತೆ. ಇದರಿಂದ ನಮಗೆ ಸುಮಾರು 25% ಅಷ್ಟು ಸೆಟ್ಸ್ ರಿಕ್ವೈರ್ಮೆಂಟ್, ಬಿತ್ತನೆ ಬೀಜದ ರಿಕ್ವೈರ್ಮೆಂಟ್ ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಇದರಲ್ಲಿ ಟಿಲ್ಲರಿಂಗ್, ತಂಡೆ ಹೊಡೆಯೋದು ಅಂತ ಏನ್ ಹೇಳ್ತೀವಿ, ಅದು ತುಂಬಾ ಚೆನ್ನಾಗುತ್ತೆ ಸರ್.
1: ಬಿತ್ತನೆ ಬೀಜದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಮೇಡಮ್, ಎಲ್ಲಿ ಸಿಗುತ್ತೆ ಮತ್ತೆ ಇದಕ್ಕೇನಾದರೂ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ?
2: ಹೌದು ಸರ್, ಫಸ್ಟ್ ಎಲ್ಲಿ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ರೆ, ನಾವು ಹಾಸನ ಭಾಗದ ಜನರು ಮೇಜರ್ ಆಗಿ ಶುಗರ್ ಕೇನ್ ಫ್ಯಾಕ್ಟ್ರಿ, ನಮ್ಮ ಚಾಮ್ ಶುಗರ್ಸ್ ಏನಿದೆ ಅಲ್ಲಿಂದ ಬಿತ್ತನೆ ಬೀಜನ ತಗೊಳ್ತಾರೆ. ಅದಲ್ಲದೆ ಇದು ನಮ್ಮ ವಿಸಿ ಫಾರ್ಮ್ ಮಂಡ್ಯ ಸಂಶೋಧನಾ ಕೇಂದ್ರದಲ್ಲೂ ಕೂಡ ಲಭ್ಯ ಇದೆ. ಈಗ ಇದಕ್ಕೆ ಬಿತ್ತನೆ ಬೀಜದ ಬೀಜೋಪಚಾರ ಏನ್ ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ ನಾವು ಬಿತ್ತನೆ ಬೀಜದ ತುಂಡನ್ನ 1 ಲೀಟರ್ಗೆ 1 ಗ್ರಾಮ್ ಕಾರ್ಬನ್ ಡೈಜಿಮ್ ಅನ್ನೋ ತರ ಅದನ್ನ 15 ನಿಮಿಷ ಬಿತ್ತನೆ ಬೀಜದನ್ನ ಅದ್ದಿ ನಾವು ಬಿತ್ತನೆಯನ್ನ ಮಾಡಬೇಕಾಗತ್ತೆ. ಅಥವಾ ಶಾಖೋಪಚಾರ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಇದೇನಕ್ಕೆ ಅಂತಂದ್ರೆ, ಯಾವುದೇ ಒಂದು ಸೆಟ್ ಬೋರ್ನ್ ಡಿಸೀಸಸ್ ಅಂತ ಹೇಳ್ತೀವಿ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಈ ಶಾಖೋಪಚಾರ ಟ್ರೀಟ್ಮೆಂಟ್ ಮಾಡ್ತೀವಿ. ಈ ಟ್ರೀಟ್ಮೆಂಟ್ ಏನು ಅಂತಂದ್ರೆ, ಸುಮಾರು 52 ಡಿಗ್ರಿ ಸೆಲ್ಸಿಯಸ್ ನ ನೀರಿನಲ್ಲಿ ನಾವು ಈ ಒಂದು ಬಿತ್ತನೆ ಬೀಜದ ತುಂಡುಗಳನ್ನ 20 ನಿಮಿಷ ಇದರಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನ ಮಾಡ್ತೀವಿ ಸರ್.
1: ಹೀಗೆ ಇದಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನ ಮಾಡಬೇಕಾಗುತ್ತೆ. ಬಿತ್ತನೆ ಆದ ನಂತರ ಏನೆಲ್ಲ ಬೇಸಾಯದ ಕ್ರಮಗಳನ್ನು ಅಳವಡಿಸಿಕೊಳ್ಬೇಕು?
2: ಬಿತ್ತನೆ ಆದ ನಂತರ ಮೊದಲನೇದಾಗಿ ಬರೋದೇನೆ ಗೊಬ್ಬರ ನಾವು ಹಾಕುವಂತದ್ದು,
1: ಪೋಷಕಾಂಶಗಳ
2: ನಿರ್ವಹಣೆ. ಈಗ ಗೊಬ್ಬರನ ಹಾಕಬೇಕಾದ್ರೆ ಸುಮಾರು ನಮಗೆ ಶಿಫಾರಸಿನ ರಸಗೊಬ್ಬರ ಏನು ಅಂತಂದ್ರೆ, 100 ಕೆಜಿ ಸಾರಜನಕ, 40 ಕೆಜಿ ರಂಜಕ ಮತ್ತು 50 ಕೆಜಿ ಪೊಟ್ಯಾಶ್ ಅನ್ನ ಹಾಕಬೇಕಾಗತ್ತೆ. ಆದಷ್ಟು ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಯಾವಾಗ್ಲೂ ಕೂಡ ನೀವು ರಸಗೊಬ್ಬರನ ಮಣ್ಣಿಗೆ ಸೇರಿಸಬೇಕಾದ್ರೆ ನೀವು ಸಾಯಿಲ್ ಟೆಸ್ಟ್ ಅನ್ನ ಮಾಡಿಸಿ, ತಮ್ಮ ಒಂದು ಜಮೀನಿನ ಮಣ್ಣಿನ ಪರೀಕ್ಷೆ ಮಾಡಿ, ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ದಯವಿಟ್ಟು ಬಳಸಿ. ಈಗ ಗೊಬ್ಬರವನ್ನ ಹಾಕಬೇಕಾದ್ರೆ ಏನು 100, 40, 50 ಅಂತ ಹೇಳಿದೆ ನಾನು, ಆ 100 kg ಸಾರಜನಕದಲ್ಲಿ ನಾವು 10% ಸಾರಜನಕವನ್ನ ಮಾತ್ರ ಮೂಲ ಗೊಬ್ಬರವಾಗಿ ಕೊಡಬೇಕಾಗುತ್ತೆ, ಬೇಸಲ್ ಡೋಸ್. ಹೌದು, ಮತ್ತು ಶಿಫಾರಸಿನ ಸಂಪೂರ್ಣ ರಂಜಕ ಮತ್ತು ಪೊಟ್ಯಾಷಿಯಂ ನಾವು ಭೂಮಿಗೆ ಸೇರಿಸಬೇಕಾಗತ್ತೆ. 10% ಅಂತಂದ್ರೆ ಸುಮಾರು 10 kg ಬರುತ್ತೆ ಸರ್. ಮೇಜರ್ ಆಗಿ ನಮ್ಮಲ್ಲಿ 10 kg ಅಂತಂದ್ರೆ ಬರೀ 10 kg DAP ಅಥವಾ ಯೂರಿಯಾವನ್ನ ಹಾಕೋದಲ್ಲ, ಉದಾಹರಣೆಗೆ ಈಗ 10 kg ಸಾರಜನಕ ಅಂದ್ರೆ DAP ಅಲ್ಲಿ 18% ಸಾರಜನಕ ಇರುತ್ತೆ ಅಂತಂದ್ರೆ ನಮ್ಗೆ 10 kg ಬೇಕು ಅಂತಂದ್ರೆ ಸುಮಾರು 56 kg ಆಗತ್ತೆ ಸರ್. 56 kg DAP ಅನ್ನ ನಾವು ಮೂಲ ಗೊಬ್ಬರವಾಗಿ ಹಾಕ್ಬೇಕಾಗತ್ತೆ. ನಂತರ ಮೇಲು ಗೊಬ್ಬರವಾಗಿ ನಾವು ಕಬ್ಬಿಗೆ 3 ಸಲ ಕೊಡ್ತೀವಿ. ಅದು ಯಾವಾಗ ಅಂತಂದ್ರೆ ಒಂದು 45 ದಿನ ಆದ ನಂತರದಲ್ಲಿ ಶಿಫಾರಸಿನ 20% ಸಾರಜನಕವನ್ನ ನಾವು ನೀಡ್ತೀವಿ. ನಂತರ 75 ದಿನಗಳ ನಂತರ ನಾವು ಉಳಿಕೆ 30% ಅನ್ನ ಮತ್ತು 105 ದಿನಗಳ ನಂತರ ಉಳಿಕೆ 40% ಸಾರಜನಕವನ್ನ ಕೊಡಬೇಕಾಗತ್ತೆ ಸರ್.
1: ಅದರ ಬೆಳವಣಿಗೆಗೆ ಅನುಗುಣವಾಗಿ ಹೆಚ್ಚಳ ಮಾಡ್ತಾ ಹೋಗಿ.
2: ಹೌದು ಹೌದು, ಕಬ್ಬಿನಲ್ಲಿ ಎಲ್ಲರೂ ಕೂಡ ಒಂದು ನೆಗ್ಲೆಕ್ಟ್ ಮಾಡುವಂತ ಥಿಂಗ್ ಏನಂತಂದ್ರೆ ಜೈವಿಕ ಗೊಬ್ಬರಗಳನ್ನ ಬಳಸುದಿಲ್ಲ ಸರ್. ಈಗ ಜೈವಿಕ ಗೊಬ್ಬರಗಳನ್ನ ಬಳಕೆಯಿಂದ ನಾವು ಇಳುವರಿಯನ್ನ ಹೆಚ್ಚು ಮಾಡಬಹುದು ಅಂತನ್ಬಿಟ್ಟು ನಮ್ಮ ಸಂಶೋಧನೆಗಳು ಕೂಡ ತಿಳಿಸ್ಕೊಟ್ಟಿದೆ. ಕಬ್ಬಿಗೆ ರೆಕಮೆಂಡೆಡ್ ಜೈವಿಕ ಗೊಬ್ಬರಗಳು ಯಾವುದು ಅಂತಂದ್ರೆ, ಒಂದು ಅಜಿಟೋಬ್ಯಾಕ್ಟರ್, ಇದು ವಾತಾವರಣದಲ್ಲಿರುವಂತ ಒಂದು ಸಾರಜನಕವನ್ನ ಸ್ಥಿರೀಕರಿಸುವಂತಹ ಒಂದು ಜೈವಿಕ ಗೊಬ್ಬರ. 1 kg ಅಜಿಟೋಬ್ಯಾಕ್ಟರ್ ಅನ್ನ ನಾವು 50 kg ನಮ್ಮ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ 2 ಪ್ರಪೋರ್ಷನ್ ಆಗಿ ಡಿವೈಡ್ ಮಾಡ್ಕೋಬೇಕು ಸರ್. ಅದನ್ನ ಒಂದು ಪೋರ್ಷನ್ ಅನ್ನ ನಾವು 30 ದಿನಗಳ ನಾಟಿ ಆದ ನಂತರ ಮತ್ತೆ ಇನ್ನೊಂದು ಪೋರ್ಷನ್ ಅನ್ನ 60 ದಿನಗಳ ನಾಟಿ ಆದ ನಂತರ ನಾವು ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ರಂಜಕ ಕರಗಿಸುವ ಸಾವಯವ ಗೊಬ್ಬರ ಅಂತ ಇದು 2 ಬರುತ್ತೆ ಸರ್. ಒಂದು ಆಗ್ರೋಬ್ಯಾಕ್ಟೀರಿಯಂ ರೇಡಿಯೋಬ್ಯಾಕ್ಟರ್ ಅಂತ ಮತ್ತೆ ಇನ್ನೊಂದು ಆಸ್ಪರ್ಜಿಲಸ್ ಅವಮೋರಿ ಅಂತ. ಇದು ಬಂದು 4 kg ಜೈವಿಕ ಗೊಬ್ಬರವನ್ನ ನಾವು ಸುಮಾರು 200 kg ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ನಾಟಿ ಆದಂತಹ 30 ದಿನಗಳ ನಂತರ ನಾವು ಇದನ್ನ ಹಾಕಬೇಕಾಗತ್ತೆ ಸರ್.
1: ಜೈವಿಕ ಗೊಬ್ಬರಗಳನ್ನ ಇಲ್ಲಿ ಕಬ್ಬಿನ ಬೆಳೆಯಲ್ಲಿ ಬಳಕೆ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ?
2: ಮೊದಲನೇದಾಗಿ ಈಗ ಸಸ್ಯದ ಬೆಳವಣಿಗೆಗೆ ಬೇಕಾಗುವಂತಹ ಒಂದು ಹಾರ್ಮೋನ್ಸ್ ಗಳಾಗಿರ್ಬೋದು ಅಥವಾ ವಿಟಮಿನ್ಸ್ ಗಳಾಗಿರ್ಬೋದು, ಇದೆಲ್ಲ

0: ಸಾರಜನಕವನ್ನ ಉಪಯೋಗವನ್ನ ಇದರಿಂದ ಕಡಿಮೆ ಮಾಡಬಹುದು. ನಂತರ ಇದು ಪ್ರೂವನ್ ಆಗಿದೆ, ಸುಮಾರು 20-30% ಇಳುವರಿ ಕೂಡ ನಾವು ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಜಾಸ್ತಿ ಆಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಪರಿಸರ ಸ್ನೇಹಿಯಾಗಿದೆ. ಇದು ನಮ್ಮ ವಾಟರ್ ಟೇಬಲ್ಗೆ ಯಾವುದೇ ಒಂದು ಕೆಮಿಕಲ್ಸ್ ಅನ್ನ ಲೀಚ್ ಔಟ್ ಮಾಡೋದಿಲ್ಲ. ಹೌದು,
1: ಹಾಗಾಗಿ ಪರಿಸರ ಮಾಲಿನ್ಯ ಏನಾಗ್ತಾ ಇದೆಯೋ ಅದು ಕೂಡ
0: ಕಡಿಮೆ ಆಗುತ್ತೆ.
1: ಕಬ್ಬನ್ನ ನಾಟಿ ಮಾಡಿದ ನಂತರ ಅಂತರ ಬೇಸಾಯವನ್ನ ಯಾವ ಯಾವಾಗ ಮಾಡಬೇಕು, ಅಂತರ ಬೇಸಾಯವನ್ನ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡ್ಕೋಬಹುದು?
0: ಅಂತರ ಬೇಸಾಯದ ಬಗ್ಗೆ ಹೇಳಬೇಕು ಅಂತಂದ್ರೆ, ಮೊದಲನೇದಾಗಿ ನಮ್ಗೆ ಬರೋದೇನೆ, ನಾವು ಅಂತರ ಬೇಸಾಯ ಮಾಡೋದು ಕಳೆಗಳನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ. ಯಾಕೆ ಅಂತಂದ್ರೆ ಕಬ್ಬಿನಲ್ಲಿ ಕಳೆಗಳು ಜಾಸ್ತಿ. ಯಾಕೆ ಅಂದ್ರೆ ಮೊದಲನೇದಾಗಿ ಅದರದ್ದು ದೀರ್ಘಾವಧಿ ಬೆಳೆ ಆಗಿರುತ್ತೆ, ಆಮೇಲೆ ಅಂತರ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ಸೊ ಅದ್ರ ಇನಿಷಿಯಲ್ ಆಗಿ ಅದ್ರ ಬೆಳವಣಿಗೆ ಕೂಡ ಸ್ಲೋ ಇರೋದ್ರಿಂದ ಕಳೆಗಳು ತುಂಬಾ ಬರುತ್ತೆ. ಸೊ ಆದ್ರಿಂದ ನಾವು ರೆಕಮೆಂಡ್ ಮಾಡೋದೇನು ಅಂತಂದ್ರೆ, ಸ್ಪೇಸಿಂಗ್ ಜಾಸ್ತಿ ಇರೋದ್ರಿಂದ ಅದ್ರ ಮಧ್ಯೆ ನೀವು ಅಂತರ ಬೆಳೆಯನ್ನ ತಗೊಳ್ಳಿ, ಅದರಿಂದ ನಿಮ್ಗೆ ಕಳೆಗಳ ನಿರ್ವಹಣೆ ಆಗತ್ತೆ ಅಂತ ಹೇಳ್ತೀವಿ. ಅಂತರ ಬೆಳೆಯಾಗಿ ಪ್ರಮುಖವಾಗಿ ಸೋಯಾ ಅವರೆಯನ್ನ ನಾವು ತಗೋಬಹುದು, ಅಥವಾ ತಿಂಗಳ ಅವರೆಯನ್ನ ತಗೋಬಹುದು, ತಿಂಗಳ ಹುರುಳಿ. ತಿಂಗಳ ಹುರುಳಿಯನ್ನ ನಾವು ಬೆಳಿಬೇಕು ಅಂತಂದ್ರೆ 3 ಅಡಿ ಅಂತರದ ಸಾಲುಗಳಲ್ಲಿ 2 ಲೈನ್ಸ್ ಅನ್ನ ಬೆಳಿಬೇಕಾಗತ್ತೆ, ಅಥವಾ 5 ಅಡಿ ಸಾಲು ಏನಾದ್ರೂ ನಾವು ತಗೋತಾ ಇದೀವಿ ಅಂತಂದ್ರೆ ಅದರಲ್ಲಿ 3 ಲೈನ್ಸ್ ನ ತಗೋಬೇಕಾಗತ್ತೆ. ಸರಿ, ಇದರಲ್ಲಿ 1 ಲೈನಿಂದ ಇನ್ನೊಂದು ಲೈನಿಗೆ 1 ಅಡಿ ಅಂತರ ಇರಬೇಕು. ಪ್ಲಾಂಟ್ ಟು ಪ್ಲಾಂಟ್ ಬಂದು 6 ಅಂಗುಲ ಅಂತರ ಇರಬೇಕಾಗತ್ತೆ. ಮತ್ತೆ ಇದು ತಿಂಗಳ ಹುರುಳಿನ ತಗೊಳ್ತಾ ಇದೀವಿ ಅಂತಂದ್ರೆ ಇದು ರೆಕಮೆಂಡೇಶನ್ ಇದೆ, 2 ವೆರೈಟಿ ತುಂಬಾ ಸೂಟಬಲ್ ಅಂತನ್ಬಿಟ್ಟು, ಅದು S9 ಮತ್ತೆ ಬರ್ಫಿ ಸ್ಟ್ರಿಂಗ್ಲೆಸ್ ಅಂತ. ಸುಮಾರು 15 ಕೆಜಿ ಸೀಡ್ಸ್ ನಮ್ಗೆ 1 ಎಕರೆಯಲ್ಲಿ ಅಂತರ ಬೆಳೆ ಮಾಡೋದಕ್ಕೆ ಬೇಕಾಗತ್ತೆ ಸರ್. ಇದು ಸುಮಾರು 50-60 ದಿನಗಳಲ್ಲಿ ನಮ್ಗೆ ಕಟಾವಿಗೆ ಬರುತ್ತೆ, ಮತ್ತೆ ಸುಮಾರು 12 ಕ್ವಿಂಟಲ್ ಕಾಯಿ ನಮ್ಗೆ ಇದರಿಂದ ಸಿಗುತ್ತೆ. ಇಲ್ಲಿ ನಾವು ಮೇಜರ್ ಆಗಿ ಏನ್ ನೋಡ್ಬೇಕು ಅಂತಂದ್ರೆ, ಸುಮಾರು ಕಬ್ಬಿನ ಇಳುವರಿ ಕೂಡ 4-5 ಟನ್ ಅಷ್ಟು ಜಾಸ್ತಿ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ 1-6% ಅಷ್ಟು ಇಳುವರಿ ಜಾಸ್ತಿ ಆಗೋದನ್ನ ಕೂಡ ನಾವು ನೋಡಬಹುದು. ಇದಲ್ಲದೆ ನಮ್ಗೆ 6,000-7,000 ಅಡಿಷನಲ್ ಇನ್ಕಮ್ ಕೂಡ ಸಿಗುತ್ತೆ ಸರ್.
1: ಹೇಗೆ ಹೆಚ್ಚಳ ಆಗುತ್ತೆ ಕಬ್ಬಿನ ಇಳುವರಿ?
0: ಹೇಗೆ ಅಂತಂದ್ರೆ, ಒಂದು ಇದು ಮೇಜರ್ ಆಗಿ ಅಂತರ ಬೆಳೆಯಾಗಿ ನಾವು ದ್ವಿದಳ ಧಾನ್ಯಗಳನ್ನ, ಹೌದು, ಅದು ಕಂಡೀಷನ್ ಇದೆ. ಅಂತರ ಬೆಳೆ ಬೆಳಿಬೇಕು ಅಂತಂದ್ರೆ, ಒಂದು ಯಾವ ಬೆಳೆಯನ್ನ ನಾವು ತಗೋತೀವಿ ಆ ಬೆಳೆ ಮುಖ್ಯ ಬೆಳೆಯ ಜೊತೆ ಕಾಂಪಿಟೇಷನ್ ಕೊಡಬಾರ್ದು. ಅದು ನಂತರ ತುಂಬಾ ಎತ್ತರವಾಗಿ ಅಥವಾ ತುಂಬಾ ಅಗಲವಾಗಿ ಬೆಳೆಯುವಂತ ಬೆಳೆ ಆಗಿರಬಾರ್ದು. ಮತ್ತೆ ದ್ವಿದಳ ಬೆಳೆಗಳನ್ನ ನಾವು ಬೆಳೆದಾಗ ಏನಾಗುತ್ತೆ ಅಂತಂದ್ರೆ, ಅದು ಸಾರಜನಕವನ್ನ ಸ್ಥಿರೀಕರಣ ಮಾಡುತ್ತೆ. ಸೊ ಇದರಿಂದ 20% ಅಷ್ಟು ಸಾರಜನಕವನ್ನ ಆ ಒಂದು ಸಸ್ಯಗಳನ್ನೇ ಅಂತರ ಬೆಳೆಯೇ ಮುಖ್ಯ ಬೆಳೆಗೆ ಕೊಡುತ್ತೆ ಸರ್. ಇದರಿಂದ ಇಳುವರಿ ಹೆಚ್ಚಾಗುತ್ತೆ, ಜೊತೆಗೆ ಈ ಅಂತರ ಬೆಳೆಯಿಂದ ಕಳೆಗಳು ಕಡಿಮೆ ಆಗೋದ್ರಿಂದ ಒಂದು ಮುಖ್ಯ ಬೆಳೆಗೆ ಕಾಂಪಿಟೇಷನ್ ಕೂಡ ಅವಾಯ್ಡ್ ಆಗುತ್ತೆ ಸರ್.
1: ಇನ್ನು ಈ ಕಬ್ಬಿನ ನಾಟಿಯನ್ನ ಮಾಡಿದ ನಂತರ ನೀರಾವರಿಯನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು?
0: ಕಬ್ಬು ತುಂಬಾ ನೀರನ್ನ ಡಿಮ್ಯಾಂಡ್ ಮಾಡುವಂತ ಕ್ರಾಪ್ ಆಗಿದೆ. ನಾವು 1 ಟನ್ ಕಬ್ಬಿನ ಇಳುವರಿಯನ್ನ ಪಡಿಬೇಕು ಅಂತಂದ್ರೆ ಸುಮಾರು 200-250 ಟನ್ ಅಷ್ಟು ನಮ್ಗೆ ನೀರು ಬೇಕಾಗತ್ತೆ ಸರ್. ಈಗ ನೀರನ್ನ ಪ್ರಮುಖವಾಗಿ ನಾವು ವಾತಾವರಣ ಹೇಗಿದೆ ಅಥವಾ ಮಣ್ಣಿನ ನೇಚರ್ ಹೇಗಿದೆ ಅಂತ ನೋಡಿಕೊಂಡು ನಾವು ಕೊಡ್ಬೇಕಾಗತ್ತೆ. ಅದರಲ್ಲೂ 4 ಸಂದಿಗ್ಧ ಸ್ಥಿತಿಗಳು ಅಂತ ಹೇಳ್ತೀವಿ, ಕ್ರಿಟಿಕಲ್ ಸ್ಟೇಜಸ್ ಅಂತ. ಆ ಒಂದು ಸ್ಟೇಜಸ್ ಅಲ್ಲಿ ನಾವು ಕೊಡ್ಲೇಬೇಕಾಗತ್ತೆ. ಮೊದಲನೇದು ಬಂದು ಒಂದು ಮೊಳಕೆ ಹೊಡೆಯುವ ಅಂತ, ಅದು ಸುಮಾರು 45 ದಿನಗಳ ಟೈಮ್ ಅಲ್ಲಿ ಬರುತ್ತೆ. ಇನ್ನೊಂದು ತೆಂಡೆ ಹೊಡೆಯುವ ಅಂತ 60-120 ದಿನಗಳಲ್ಲಿ, ಮತ್ತು ಹೆಚ್ಚು ಬೆಳವಣಿಗೆ ಅಂತ 180-240 ದಿನಗಳಲ್ಲಿ, ಮತ್ತು ಸಕ್ಕರೆ ಶೇಖರಣೆ ಅಂತ 240-360 ದಿನಗಳಲ್ಲಿ ಬರುತ್ತೆ. ಈ ಸಮಯದಲ್ಲಿ ನಾವು ನೀರನ್ನ ಕೊಡದೇ ಇದ್ದಲ್ಲಿ ಇಳುವರಿ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ ಸರ್.
1: ಕೆಲವು ಸಂದಿಗ್ಧ ಪರಿಸ್ಥಿತಿಗಳಿದ್ದಾವೆ, ನೀವು ಹೇಳಿದಾಗೆ 45ನೇ ದಿವಸ, ಮತ್ತೆ 60-120 ದಿವಸ, 180-250 ದಿವಸ, 240-360 ದಿವಸ, ಈ ದಿವಸಗಳಲ್ಲಿ ನಾವು ಸಮರ್ಪಕವಾಗಿ ಸೂಕ್ತವಾಗಿ ನೀರನ್ನ ಅದಕ್ಕೆ ನೀಡಬೇಕಾಗುತ್ತೆ.
0: ಹೌದು ಸರ್. ಒಂದ್ ವೇಳೆ ಏನಾದ್ರೂ ನೀರ್ ಶಾರ್ಟೇಜ್ ಆಗ್ತಿದೆ ಅಂತ ಆತರ ಇದ್ದಂತಹ ಸಂದರ್ಭದಲ್ಲಿ ನಾವು ಒಂದು 4-5 ಕ್ರಮಗಳನ್ನ ತಗೋಬೇಕಾಗತ್ತೆ. ಒಂದು, ಮುಂಚೆನೆ ನಮಗೆ ಗೊತ್ತಿರುತ್ತೆ ನೀರ್ ನನಗೆ ಈ ಸಲ ಶಾರ್ಟೇಜ್ ಆಗತ್ತೆ ಅಂತ. ಸೊ ನಾವು ವೆರೈಟಿ ಬಂದು ಒಂದು CO62175 ಅಂತ ಒಂದು ವೆರೈಟಿ ವೆರೈಟಿ ಇದೆ, ಇದು ಕಡಿಮೆ ನೀರನ್ನು ಡಿಮ್ಯಾಂಡ್ ಮಾಡುತ್ತೆ ಸರ್. ಮತ್ತೆ ನಾವು ಡ್ರಿಪ್ ಇರಿಗೇಷನ್ಸ್ನ ಮಾಡೋದ್ರಿಂದನೂ ಕೂಡ ತುಂಬಾ ಒಂದು ನೀರು ವ್ಯಯ ಆಗೋದನ್ನ ನಾವು ತಡಿಬಹುದು. ಮತ್ತೆ ಈಗ ಬರ ಇದೆ ಅಂತ ಅಂದ ಸಂದರ್ಭದಲ್ಲಿ ಸುಮಾರು ನಾವು ಪೊಟ್ಯಾಷನ್ನ 25 kg ಒಂದು ಎಕರೆಗೆ ಎಕ್ಸ್ಟ್ರಾ ಹಾಕೋದ್ರಿಂದನೂ ಕೂಡ ಒಂದು ನಿರ್ವಹಣೆಯನ್ನು ಮಾಡಬಹುದು.

0: ನಾವು
1: ಹೌದು,
0: ನಿವಾರಣೆ
1: ಅಥವಾ
0: ಮಾಡ್ಬೋದು.
1: ಸಾಲು ಬಿಟ್ಟು ಸಾಲು ನಾವು ನೀರು ಕೊಡೋದ್ರಿಂದ, ಅಥವಾ ಮಲ್ಚಿಂಗ್, ಈ ತರಗನ್ನ
0: ಮಲ್ಚ್
1: ಅಲ್ಲೇನೆ
0: ಮಾಡೋದ್ರಿಂದ
1: ಮಲ್ಚಿಂಗ್ ಮಾಡೋದ್ರಿಂದನು ಕೂಡ ನಾವು ನಿರ್ವಹಣೆಯನ್ನ ಮಾಡಬಹುದು ಸರ್ ಬರ ಬಂದಂತ ಸಂದರ್ಭ.
0: ಕಬ್ಬಿಗೆ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಂಡ್ರೆ ನೀರು ಸಾಕಾಗುತ್ತಾ? ಅದಕ್ಕೆ
1: ಸಾಕಾಗತ್ತೆ ಸರ್,
0: ಸಾಕಾಗುತ್ತೆ. ಈ ಹನಿ ನೀರಾವರಿಯನ್ನ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಇಲಾಖೆಯಿಂದ ಏನಾದರೂ
1: ಸರ್,
0: ಸಹಾಯಧನ?
1: ಇಲಾಖೆಯಿಂದ 90% ಸಬ್ಸಿಡಿ ದರದಲ್ಲಿ ನಾವು ಡ್ರಿಪ್ ಇರಿಗೇಷನ್ ಅನ್ನ ಕೊಡ್ತಾ ಇದ್ದೀವಿ, ಆದರೆ ರೈತರು ಆಸಕ್ತಿ ತೋರ್ತಾ ಇಲ್ಲ ಸರ್. ನಾನು ಈ ಸಂದರ್ಭದಲ್ಲಿ ರೈತರಿಗೆ ಒಂದು ಮನವಿ ಮಾಡೋದೇನೆಂದರೆ, ಕೃಷಿ ಇಲಾಖೆಯಿಂದ 90% ಸಬ್ಸಿಡಿ ದರದಲ್ಲಿ ನಾವು ಡ್ರಿಪ್ ಇರಿಗೇಷನ್ ಫೆಸಿಲಿಟಿಯನ್ನು ನೀಡ್ತಾ ಇದ್ದೀವಿ
0: ಕಬ್ಬು ಬೆಳೆಗಾರರಿಗೆ.
1: ಹೌದು ಸರ್.
0: ಹಾಂ ಹಾಂ, ಅವರು ಹೇಗೆ ಇದನ್ನು ಪಡ್ಕೊಳ್ಳೋಂಥದ್ದು?
1: ಇದಕ್ಕೆ ಬೇಸಿಕ್ ಆಗಿ ಫಸ್ಟ್ FID ಅನ್ನ ಹೊಂದಿರಬೇಕು ಅವರು ಇಲಾಖೆಯಲ್ಲಿ, ನಂತರ ಆಧಾರ್ ಕಾರ್ಡು, ಪಾಣಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ನಂತರ ನೀರಾವರಿ ದೃಢೀಕರಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ನೀಡಿದ್ದಲ್ಲಿ ಅವರು ಈ ಸೌಲಭ್ಯವನ್ನು ಪಡ್ಕೊಳ್ಬಹುದು ಸರ್.
0: ಈ ಒಂದು ಹನಿ ನೀರಾವರಿಯನ್ನು ಮಾಡ್ಕೊಳ್ಳುವಂಥದ್ದು ಹೆಚ್ಚು ಸೂಕ್ತ.
1: ಹೌದು,
0: ನೀರಿನ ಕೊರತೆ ಇದ್ದರೂ ಕೂಡ ನಾವು ಅದನ್ನು ತೆರೆದೂಗಿಸಬಹುದು, ಜೊತೆಗೆ ಹೆಚ್ಚು ನೀರು ಪೋಲಾಗ ಅಂತದನ್ನು ಕೂಡ ತಪ್ಪಿಸ್ಬೋದು ಅಲ್ವಾ. ಹಾಗಾಗಿ ಹನಿ ನೀರಾವರಿ ಹೆಚ್ಚು ಸೂಕ್ತ ಅನ್ನುವಂಥದ್ದು. ಇನ್ನು ಕೂಳೆ ಬೆಳೆಯನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ?
1: ಕೂಳೆ ಬೆಳೆ ನಿರ್ವಹಣೆಗೆ ಬಂದರೆ, ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ 2-3 ಕೂಳೆ ಬೆಳೆಯನ್ನ ತಗೊಳ್ತಾ ಇದ್ದಾರೆ. ಕೂಳೆ ಬೆಳೆ ಬೆಳಿಬೇಕು ಅಂತಂದ್ರೆ ಪ್ರಮುಖವಾಗಿ ಮೊದಲು ಕಬ್ಬು ಕಟಾವಾದ ನಂತರದಲ್ಲಿ, ಅಂದ್ರೆ 8-10 ದಿನದೊಳಗಡೆ ಕಬ್ಬು ಕಟಾವನ್ನ ಮುಗಿಸ್ಬೇಕು, ನಂತರ ಭೂಮಿ ಮಟ್ಟಕ್ಕೆ ಕೂಳೆಯನ್ನ ಸವರ್ಬೇಕಾಗತ್ತೆ ಸರ್. ಮತ್ತೆ ಈ ಸಮಯದಲ್ಲಿ ಒಂದು ಪ್ರಮುಖವಾಗಿ ಏನ್ ಅಂಶ ನಾವು ನೆನ್ಪಿಟ್ಕೋಬೇಕು ಅಂದ್ರೆ, ಮಾರ್ಚ್ ಮತ್ತೆ ಮೇ ತಿಂಗಳಲ್ಲಿ ನಾವು ಕೂಳೆ ಬೆಳೆಯನ್ನ ಮಾಡಬಾರ್ದು. ಆ ಸಮಯದಲ್ಲಿ ಸ್ವಲ್ಪ ಒಣ ಹವೆ ಇರೋದ್ರಿಂದ ಅದು ಸೂಟಬಲ್ ಅಲ್ಲ ಅಂತ ಅಂದ್ಬಿಟ್ಟು ನಾವು ಶಿಫಾರಸನ್ನ ಮಾಡ್ತೀವಿ ಸರ್. ಈ ಕೂಳೆ ಬೆಳೆಯನ್ನ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಅದು ನಾವೇನು ಕೂಳೆ ಸವರಿದ ನಂತರ ಸುಮಾರು 10 ಟನ್ನಷ್ಟು ನಾವು ಕೊಟ್ಟಿಗೆ ಗೊಬ್ಬರವನ್ನ ಸಾಲುಗಳಿಗೆ ಸೇರಿಸಿ ಶಿಫಾರಸಿನ ರಸಗೊಬ್ಬರಗಳೇ, ಅಂದ್ರೆ 100 ಕೆಜಿ ಸಾರಜನಕ, 40 ಕೆಜಿ ರಂಜಕ ಮತ್ತು 50 ಕೆಜಿ ಪೊಟ್ಯಾಷ್ ಅನ್ನ ನಾನು ಆಗ್ಲೇ ಹೇಳಿದಾಗ ಹಾಗೇನೆ ಎಲ್ಲಾ ಒಂದು ಬೇಸಾಯ ಕ್ರಮಗಳನ್ನ ಮಾಡ್ಕೊಂಡು ಬರ್ಬೇಕಾಗತ್ತೆ. ಮತ್ತೆ ಕೂಳೆ ಬೆಳೆ ಮಾಡೋದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಒಂದು ತರಗು ನಿರ್ವಹಣೆಯನ್ನ ಮಾಡ್ಬೇಕಾಗತ್ತೆ ಸರ್. ತರಗು ನಿರ್ವಹಣೆ ಹೇಗ್ ಮಾಡ್ಬೇಕು ಅಂತಂದ್ರೆ, ಯೂಶುವಲ್ ಆಗಿ ಇಲ್ಲಿ ಎಲ್ಲರೂ ಕೂಡ ತರಗನ್ನ ಸುಡ್ತಾ ಇದ್ದಾರೆ, ಆದರೆ ಸುಡೋದ್ರಿಂದ ಒಂದು ಪೊಲ್ಯೂಷನ್ನು ಜಾಸ್ತಿ ಆಗ್ತಿದೆ, ಮತ್ತೆ ನಮ್ಮ ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಕೂಡ ಸಾಯ್ತಾ ಇದ್ದಾವೆ. ತರಗು ನಿರ್ವಹಣೆ ಮಾಡೋದ್ರಿಂದ ಮರ್ತೇ ಬಿಟ್ಟಿದ್ದೀವಿ, ಒಂದು ಅಡಿಷನಲ್ ಒಂದು ಸಾವಯವ ಅಂಶನು ಸೇರುತ್ತೆ ನಮ್ಮ ಭೂಮಿಗೆ, ಮತ್ತೆ ಅದರಿಂದ ಪೋಷಕಾಂಶಗಳು ಕೂಡ ಲಭ್ಯ ಆಗತ್ತೆ ಅಂತ. ಈ ತರಗು ನಿರ್ವಹಣೆನ ಹೇಗ್ ಮಾಡಬೇಕು ಅಂತಂದ್ರೆ, ತರಗನ್ನ ಒಂದು ಪರ್ಯಾಯ ಸಾಲುಗಳಲ್ಲಿ ಹರಡ್ಬಿಟ್ಟು ನಾವು ನೀರು ಹಾಯಿಸ್ಬೇಕಾಗತ್ತೆ. ನೀರಾಯಿಸಿದ ನಂತರ ಸುಮಾರು 15 ಕೆಜಿ 1 ಎಕರೆಗೆ ಯೂರಿಯಾನ 5% ಸಗಣಿ ಬಗಡದ ಜೊತೆ ಅದ ಮೇಲೆ ಚಿಮ್ಕಿಸ್ಬೇಕಾಗತ್ತೆ. ಅಥವಾ ನಮಗೆ ಅದು ಇನ್ನೂ ಬೇಗ ಫಾಸ್ಟ್ ಡಿಕಂಪೋಸಿಷನ್ ಬೇಕು ಅಂತ ಹೇಳಿದ್ರೆ, ಒಂದು ಪ್ಲೂರಿಟಸ್ ಅಂತ ಅಂದ್ಬಿಟ್ಟು ಮೈಕ್ರೋ ಆರ್ಗಾನಿಸಮ್ ಬರುತ್ತೆ ಸರ್, ಇದನ್ನ 4 ಕೆಜಿ 1 ಎಕರೆಗೆ ನಾವು ಸ್ಪ್ರೇ ಮಾಡಿದ್ರು ಕೂಡ ನಾವು ನಿರ್ವಹಣೆಯನ್ನ ಮಾಡಬಹುದು ಸರ್.
0: ಹೀಗೆ ಅದರ ತರಗನ್ನು ಕೂಡ ನಾವು ನಿರ್ವಹಣೆಯನ್ನ ಮಾಡಬೇಕು. ತರಗಿಗೆ ಸಾಮಾನ್ಯವಾಗಿ ಬೆಂಕಿಯನ್ನ ಹಚ್ಚತಕ್ಕಂತ ಒಂದು ಪ್ರವೃತ್ತಿ ಇದೆ, ಯಾಕೆ ಈ ಒಂದು ಪ್ರವೃತ್ತಿ, ಮತ್ತೆ ಈಗಲೂ ಕೂಡ ಅದನ್ನ ತಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ, ಯಾವ ಕಾರಣದಿಂದಾಗಿ?
1: ಅದು ಏನಕ್ಕೆ ಅಂತಂದ್ರೆ, ರೈತರಿಗೆ ಆ ತರಗನ್ನ ನಾವು ತೆಗಿಬೇಕಾದ್ರೆ ಒಂದು ಮೈ ಕೈ ಎಲ್ಲಾನು ಪರ್ಚ್ಕೊಳ್ಳುತ್ತೆ ಅನ್ನೋದು ಒಂದು, ಆಮೇಲೆ ಇದು ಕೊಳಿಯೋದು ನಿಧಾನ ತುಂಬಾ, ಅದನ್ನ ವೇಸ್ಟ್ ಅಲ್ಲೇ ಬಿಟ್ರೆ ಅವ್ರದ್ದು ಒಂದು ಟೈಮ್ ಕನ್ಸ್ಯೂಮ್ ಆಗತ್ತೆ ಅಂತ ಅನ್ನೋ ರೀಸನ್ ಗೆ ಅವರು ತರಗನ್ನ ಸುಡ್ತಾ ಇದಾರೆ ಸರ್. ಆದ್ರೆ ಸುಮಾರು 3-4 ಟನ್ ಅಷ್ಟು ತರಗಲ್ಲಿ ನಮ್ಗೆ ಕಬ್ಬಿಣದ ಅಂಶ, ಮೆಗ್ನೀಷಿಯಂ, ಸತು, ಕಾಪರ್ ಇದೆಲ್ಲನೂ ಕೂಡ ಸಿಗುತ್ತೆ. ಜೊತೆಗೆ ನಮಗೆ ಮೇಜರ್ ಪೋಷಕಾಂಶಗಳಾದಂತಹ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಇದು ಕೂಡ ನಮಗೆ ಸಿಗುತ್ತೆ ಸರ್. ದಯವಿಟ್ಟು ರೈತರು ಯಾರೂ ಕೂಡ ತರಗನ್ನ ಸುಡಬೇಡಿ. ನಾವು ಹೇಳಿದ ಹಾಗೆ 15 ಕೆಜಿ ಯೂರಿಯಾದ ಜೊತೆ ಒಂದು 5% ಸಗಣಿ ಬಗಡವನ್ನ ಅದ್ರ ಮೇಲೆ ಹಾಕಿ 2 ತಿಂಗಳಷ್ಟರಲ್ಲಿ ಅದು ಡಿಕಂಪೋಸ್ ಆಗುತ್ತೆ, ಜೊತೆಗೆ ನಿಮಗೆ ಒಂದು ಸಾವಯವ ಅಂಶ ಕೂಡ ತಮ್ಮ ಭೂಮಿಗೆ ಸೇರುತ್ತೆ ಅಂತ ನಾನು ಕೇಳ್ಕೊಳ್ತೀನಿ.
0: ಈ ಸಾಲಿನಲ್ಲಿ ಕಬ್ಬಿನ ಬಿತ್ತನೆ ಹೇಗಿದೆ?
1: ಈಗ ಸುಮಾರು 1,000 ಎಕರೆ ಏನಿದೆ ಅಂತ ಹೇಳಿದ್ವಿ, ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ ಸರ್. ಈ ವರ್ಷದಲ್ಲಿ ಇದುವರೆಗೂ ಕೂಡ ಸುಮಾರು 4,500 ಎಕರೆ ಮಾತ್ರ ಈಗ ಬಿತ್ತನೆ ಆಗಿದ್ದು, ಇನ್ನೂ ಪ್ರಗತಿಯಲ್ಲಿದೆ ಸರ್.
0: ಇನ್ನೂ ಪ್ರಗತಿಯಲ್ಲಿದೆ, ಹೆಚ್ಚೆಚ್ಚು ಕಬ್ಬನ್ನ ಬೆಳೀತಾರೆ. ಈ ಕಬ್ಬಿನ ಬೆಳೆಗಾರರಿಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ?
1: ಕರ್ನಾಟಕ ರಾಜ್ಯದಲ್ಲಿ ಕಬ್ಬು ಒಂದು ವಾಣಿಜ್ಯ ಬೆಳೆ ಆಗಿದ್ದು, ಸುಮಾರು ಇದು ರಾಷ್ಟ್ರದಲ್ಲಿ 25 ಟನ್ ಮಾತ್ರ ಒಂದು ಇಳುವರಿ ಇದೆ, ಸರಾಸರಿ ಇಳುವರಿ. ಆದ್ರೆ ಕರ್ನಾಟಕದಲ್ಲಿ 34.38

0: ಟನ್ನಷ್ಟು ಇಳುವರಿ ಇದೆ,
1: ಜಾಸ್ತಿ ಇಳುವರಿ
0: ಇದೆ. ನಾವು ನಾನಾಗ್ಲೇ ನಿಮ್ಗೆ ಹೇಳಿದೆ, ಬಾಹುಬಲಿ ಅನ್ನೋ ತಳಿ 90 ಟನ್ ವರ್ಗೂ ಕೂಡ ಕೊಡುತ್ತೆ. ಸೊ ಆ ರೀತಿ ಒಂದು 90 ಟನ್ ತಗೊಳ್ಳೋ ಅಂತ ರೈತರು ನೀವಾಗಬೇಕು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ಸಮಗ್ರ ಬೇಸಾಯವನ್ನ ಅಳವಡಿಸ್ಕೊಂಡಿದ್ದಲ್ಲಿ ಇದು ಖಂಡಿತ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ತಮ್ಗೆಲ್ಲರಿಗೂ ಕೂಡ ಗೊತ್ತು, ಇದು ಬೇರೆ ಬೆಳೆಗಳಿಗೆ ನೀವು ಹೋಲಿಕೆ ಮಾಡಿದ್ದಲ್ಲಿ ಸ್ವಲ್ಪ ಇದರಲ್ಲಿ ಲೇಬರ್ ಇಂಟೆನ್ಸಿವ್ ಕೂಡ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಗೆ ಸುಮಾರು 1.5 ಲಕ್ಷದಷ್ಟು ನೀವು ಒಂದು ಆದಾಯವನ್ನು ಕೂಡ ಪಡ್ಕೊಳ್ಬಹುದಾಗಿದೆ. ಸೊ ಇದು ರೈತನಿಗೆ ಒಂದು ಬಂಪರ್ ಕ್ರಾಪ್ ಅಂತಾನೆ ಹೇಳ್ಬೋದು ಸರ್. ಆದ್ರಿಂದ ಈ ಎಲ್ಲ ಸಮಗ್ರ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಕಬ್ಬಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಬಹುದಾ?
0: 888-400-9324.
1: ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು.
0: 888-400-9324.
1: ಒಳ್ಳೆಯದು ಕೆ ಎಚ್ ಸಪ್ನ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಕಬ್ಬನ್ನ ಬೆಳೆಯುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಸುಧಾರಿತ ಬೇಸಾಯದ ಕ್ರಮಗಳನ್ನ ಅಳವಡಿಕೆಯನ್ನ ಮಾಡಿಕೊಳ್ಬೇಕು, ಇದಕ್ಕೆ ಪೂರಕವಾಗಿ ಕೃಷಿ ಇಲಾಖೆಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೆಯುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಹೊಳೆನರಸೀಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಕೆಎಚ್ ಸ್ವಪ್ನ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಣ್ಣು ನೀರಿನ ಸಂರಕ್ಷಣೆ ಹಾಗೂ ಜಲಾನಯನ ಕಾರ್ಯಕ್ರಮಗಳು ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆ, ಅದಕ್ಕೆ ಸರಿ ಉತ್ತರ ಹಾಗೂ ನಿಗದಿತ ದಿನದ ಒಳಗಾಗಿ ಸರಿಯಾದಂತಹ ಉತ್ತರವನ್ನು ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಟ್ಟ ನಮ್ಮ ಶ್ರೋತೃಗಳು ಯಾರು ಅಂಥೇಳಿ ಗಮನಿಸುವುದರ ಜೊತೆಗೆ ಲಾಟರಿ ಮೂಲಕ ಕಳೆದ ಸಂಚಿಕೆಯಲ್ಲಿ ವಿಜೇತರಾದ ಶ್ರೋತೃಗಳು ಯಾರು ಅಂಥೇಳಿ ನೋಡುವಂತಹ ಸಮಯ. ಕಳೆದ ವಾರ ನಾವು ಕೇಳಿದಂತಹ ಪ್ರಶ್ನೆ, 100 ಕೆಜಿ ಯೂರಿಯಾ ಗೊಬ್ಬರದಲ್ಲಿ ಎಷ್ಟು ಕೆಜಿ ಸಾರಜನಕ ಇರುತ್ತದೆ? ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ, 100 ಕೆಜಿ ಯೂರಿಯಾ ಗೊಬ್ಬರದಲ್ಲಿ ಎಷ್ಟು ಕೆಜಿ ಸಾರಜನಕದ ಅಂಶ ಇರುತ್ತೆ ಅಂಥೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 46 ಕೆಜಿ ಸಾರಜನಕದ ಅಂಶ ಇರುತ್ತೆ ಅನ್ನೋದು. ಸರಿಯಾದಂತಹ ಉತ್ತರವನ್ನು ಬರೆದು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪೋ ಹಾಗೆ ಕಳುಹಿಸಿಕೊಟ್ಟ ಶ್ರೋತೃಗಳು ಹಾಸನ ತಾಲೂಕು ಹಂಡ್ರಂಗಿಯ ಬಿ ಮಂಜುನಾಥ್, ಅರಕಲಗೂಡು ತಾಲೂಕು ಕಾರಗಲ್ಲು ಗ್ರಾಮದ ಆರ್ ವೆಂಕಟೇಶ್, ಬೇಲೂರು ತಾಲೂಕು ಗೊರೂರು ಗ್ರಾಮದ ಜಿಬಿ ಈಶ್ವರಪ್ಪ, ಅರಸೀಕೆರೆ ತಾಲೂಕು ಹೆಂಜಗೋಡನಹಳ್ಳಿಯ ಎಂ ಬಸವರಾಜು, ಚಿಕ್ಕಮಗಳೂರಿನ ಜಿಎನ್ ಸುಮಾ, ಹಾಸನ ತಾಲೂಕು ಮಡೇನೂರಿನ ಭಾರತಿ, ಬೇಲೂರು ತಾಲೂಕು ತೆಂಡೇಕೆರೆಯ ಟಿಡಿ ತಮ್ಮಣ್ಣಗೌಡ, ಹಾಸನ ತಾಲೂಕು ನಿಟ್ಟೂರಿನ ತೀರ್ಥಾವತಿ, ಅರಸೀಕೆರೆ ತಾಲೂಕು ಹೋರಿ ಮಂಗಳಾಪುರದ ಎಂಎನ್ ನಾಗರಾಜು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯ ಟಿಸಿ ಬಸವರಾಜು ಹಾಗೂ ಚನ್ನರಾಯಪಟ್ಟಣದ ಎಸ್ಎಂ ಶೋಭಾ. ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸಿದ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಚಿಕ್ಕಮಗಳೂರಿನ ಕಣದಾಳು ರಸ್ತೆಯ ಜಿಎನ್ ಸುಮಾ ಹಾಗೂ ಬೇಲೂರು ತಾಲೂಕು ಗೊರೂರು ಗ್ರಾಮದ ಜಿಬಿ ಈಶ್ವರಪ್ಪ. ಜಿಎನ್ ಸುಮಾ ಹಾಗೂ ಜಿಬಿ ಈಶ್ವರಪ್ಪ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ, ಕಬ್ಬಿನ ಬೆಳೆಯನ್ನ ಸಾಗುವಳಿ ಮಾಡಬೇಕಾದರೆ ಮಣ್ಣಿನ ರಸಸಾರ ಎಷ್ಟಿರಬೇಕು? ಈ ಕುರಿತಂತೆ ಇಂದಿನ ಕಾರ್ಯಕ್ರಮದಲ್ಲಿ ಕೆಎಚ್ ಸ್ವಪ್ನ ಅವರು ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ, ಕಬ್ಬಿನ ಬೆಳೆ ಸಾಗುವಳಿ ಮಾಡಬೇಕಾದರೆ ಮಣ್ಣಿನ ರಸಸಾರ ಎಷ್ಟಿರಬೇಕು? ಸರಿಯಾದಂತಹ ಉತ್ತರವನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಕೃಷಿಕಂಕಣ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಮೆ ರಸ್ತೆ, ಹಾಸನ 573-202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
3: ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ.
4: ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ.
5: ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.
6: ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ.
4: ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ಕೃಷಿ ಇಲಾಖೆ ಹಾಸನ.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವುದು ಹೇಗೆ ಅನ್ನುವ ಕುರಿತಂತೆ ವಿಚಾರವನ್ನ ಗಮನಿಸೋಣ. ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದ ಹಿಪ್ಪೆಯನ್ನು ಹಿಂಡಿಗಳು ಅಂಥೇಳಿ ಕರೀತಾರೆ. ಎಣ್ಣೆ ಹಿಂಡಿಗಳ ಉಪಯೋಗ ಅನೇಕ. ಇವುಗಳನ್ನು ಗೊಬ್ಬರವಾಗಿ, ಮಾನವನ ಹಾಗೂ ಪ್ರಾಣಿಗಳ ಆಹಾರಕ್ಕಾಗಿ, ಅಂಟು ಹಾಗೂ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ, ಜೊತೆಗೆ ಕೈಗಾರಿಕೆಯಲ್ಲೂ ಕೂಡ ಇವುಗಳನ್ನು ಬಳಸುತ್ತಾರೆ. ಆದುದರಿಂದ ಹಿಂಡಿಗಳು ಮಾನವನ ದಿನನಿತ್ಯದ ಬಳಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಿಂಡಿಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಬಹುದು. ಅವುಗಳಲ್ಲಿ ನೆಲಗಡಲೆ, ಸೋಯಾ, ಅವರೆ, ಸೂರ್ಯಕಾಂತಿ, ಸಾಸಿವೆ, ಕುಸುಬೆ, ಎಳ್ಳು, ಹುಚ್ಚೆಳ್ಳು ಹಾಗೂ ತೆಂಗಿನಕಾಯಿ ಹಿಂಡಿಗಳನ್ನು ಅಡುಗೆ ಮತ್ತು ಪಶುಗಳ ಆಹಾರವಾಗಿ ಬಳಕೆಯಾಗುವ ಖಾದ್ಯ ಹಿಂಡಿಗಳಾದರೆ ಹರಳು, ಹೊಂಗೆ, ಬೇವು, ಹಿಪ್ಪೆ ಮುಂತಾದವುಗಳಿಂದ ತಯಾರಾಗುವ ಹಿಂಡಿಗಳನ್ನು ಗೊಬ್ಬರವನ್ನಾಗಿ ಮಾತ್ರ ಬಳಕೆ ಮಾಡಲಾಗುತ್ತೆ. ಹಿಂಡಿಗಳ ಮಹತ್ವದ ಕುರಿತು ಮಾಹಿತಿಯನ್ನ ನೋಡೋದಾದರೆ, ಯಾವುದೇ ಬೆಳೆಯ ಬೀಜವು ಉತ್ತಮವಾಗಿ ಮೊಳೆತು ಸಸಿಯಾಗಿ ಬೆಳೆಯಲು ಬೇಕಾಗಬಹುದಾದ ಎಲ್ಲಾ ಪೋಷಕಾಂಶಗಳು ಬೀಜದಲ್ಲಿ ಹೇರಳವಾಗಿರುತ್ತವೆ. ಆದುದರಿಂದ ಹಿಂಡಿಗಳಲ್ಲೂ ಸಹ ಸಸ್ಯಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಪೋಷಕಾಂಶಗಳು ಸಮತೋಲನ ಪ್ರಮಾಣದಲ್ಲಿ ಇರುತ್ತವೆ. ಹಿಂಡಿಗಳಲ್ಲಿ ಬೇರೆಲ್ಲಾ ಪೋಷಕಾಂಶಗಳು ಇದ್ದಾಗ್ಯೂ ಸಹ ಅದರಲ್ಲಿರಬಹುದಾದ ಸಾರಜನಕವೇ ಪ್ರಧಾನವಾದದ್ದು. ಏಕೆಂತಂದರೆ ಸಾರಜನಕವು ಸಾವಯವ ರೂಪದಾಗಿದ್ದು ಅದು ಬೆಳೆಗಳಿಗೆ ಬೇಗನೆ ದೊರಕುವ ರೂಪದಲ್ಲಿದ್ದು ಅದರ ಬಿಡುಗಡೆಯೂ ಸಹ ನಿರಂತರವಾಗಿದ್ದು ಬೆಳೆಯ ಪೂರ್ಣಾವಧಿಯವರೆಗೂ ಕೂಡ ದೊರಕುತ್ತಿರುತ್ತೆ. ಹಿಂಡಿಗಳನ್ನು ನೇರವಾಗಿ ಭೂಮಿಗೆ ಹಾಕುವುದರಿಂದ ತೆಂಗು, ದ್ರಾಕ್ಷಿ, ಹಿಪ್ಪುನೇರಳೆ, ಬಾಳೆ, ಟೊಮ್ಯಾಟೋ ಮತ್ತಿತರ ಬೆಳೆಗಳಲ್ಲಿ ಬೆಳವಣಿಗೆಯು ಹೆಚ್ಚಾಗಿ ಸಸಿಗಳು ಸಮೃದ್ಧವಾಗಿ ಬೆಳೆದು ಅಧಿಕ ಇಳುವರಿ ನೀಡಿರುವುದು ಕಂಡುಬಂದಿದೆ. ಅಲ್ಲದೆ ಹಿಂಡಿಗಳನ್ನು ಬಳಸಿದ ಬೆಳೆಗಳಲ್ಲಿ ಜಂತುಗಳು ಅಂತಂದರೆ ನೆಮೆಟೋಡ್ಸ್ ಬಾಧೆ ಕಡಿಮೆ ಅಂಥೇಳಿ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಬೇವು ಮತ್ತು ಹೊಂಗೆ ಹಿಂಡಿಗಳು ಜಂತುಗಳನ್ನು ಹತೋಟಿ ಮಾಡುವಲ್ಲಿ ಇತರೆ ಹಿಂಡಿಗಳಿಗಿಂತ ಹೆಚ್ಚು ಸಮರ್ಥ. ಈ ಹಿಂಡಿಗಳ ಬಳಕೆಯಿಂದ ಜಂತುಗಳು ಮೊಟ್ಟೆಗಳಿಂದ ಹೊರಬರುವುದು ಕಡಿಮೆಯಾಗುತ್ತೆ. ಅಲ್ಲದೆ ಹೊರಬಂದ ಮರಿಗಳು ಬಹುಬೇಗನೆ ಸಾಯುತ್ತವೆ. ಇದರಿಂದ ಸಸ್ಯಗಳ ಬೇರುಗಳಲ್ಲಿ ಉಂಟಾಗುವ ಗಂಟುಗಳ ಸಂಖ್ಯೆ ಮತ್ತು ಪ್ರಮಾಣವು ಕಡಿಮೆಯಾಗುತ್ತೆ. ಇದರಿಂದ ಸಸ್ಯಗಳ ಬೇರುಗಳು ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೆಚ್ಚು ಸಮರ್ಥವಾಗಿ ಹೀರಿ ಹುಲುಸಾಗಿ ಬೆಳೆಯುತ್ತವೆ. ಎಣ್ಣೆ ಹಿಂಡಿಗಳು ಸಾವಯವ ಗೊಬ್ಬರಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಾದರೂ ಸಹ ಅವು ಮಣ್ಣಿನಲ್ಲಿರುವ ಅನೇಕ ರೀತಿಯ ಉಪಯುಕ್ತ ಜೀವಿಗಳಾದ ಎರೆಹುಳು, ರೈಸೋಬಿಯಂ, ಅಜೋಸ್ಪೈರಿಲಂ, ಅಜೋಟೋಬ್ಯಾಕ್ಟರ್ ಮುಂತಾದ ಸೂಕ್ಷ್ಮ ಜೀವಿಗಳಿಗೆ ಆಹಾರವನ್ನು ಒದಗಿಸುವುದರಿಂದ ಮಣ್ಣಿನಲ್ಲಿ ಈ ಜೀವಿಗಳ ಸಂಖ್ಯೆಯೂ ವೃದ್ಧಿಯಾಗುತ್ತೆ. ಇದರಿಂದ ಬೆಳೆಗಳು ಉತ್ತಮವಾಗಿ ಬೆಳವಣಿಗೆಯಾಗಲು ಸಹಕಾರಿಯಾಗುತ್ತೆ. ಅಲ್ಲದೆ ಹಿಂಡಿ ಗೊಬ್ಬರಗಳನ್ನು ನಿರಂತರವಾಗಿ ಬಳಸುವುದರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳು ಉತ್ತಮಗೊಳ್ಳುತ್ತವೆ. ಹಿಂಡಿಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅಂಶಗಳ ಜೊತೆಗೆ ಬೆಳೆಗೆ ಬೇಕಾಗಬಹುದಾದ ಲಘು ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ, ಸತು, ಬೋರಾನ್, ಮಾಲಿಬ್ಡಿನಮ್ ಮುಂತಾದವುಗಳು ಸಹ ಇರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆಯು ಮಣ್ಣಿನಲ್ಲಿ ಕಂಡುಬರ್ತಾ ಇದ್ದು ಹಿಂಡಿಗಳ ಬಳಕೆಯಿಂದ ಈ ಕೊರತೆಯನ್ನು ನೀಗಿಸಬಹುದು. ಅಲ್ಲದೆ ಬೆಳೆಗಳ ಉತ್ಪಾದಕತೆಯನ್ನು ಕೂಡ ಹೆಚ್ಚಿಸಬಹುದು. ಆದ್ದರಿಂದ ನಮ್ಮ ರೈತರು ತಮ್ಮ ಸುತ್ತಮುತ್ತ ಲಭ್ಯವಿರುವ ಎಣ್ಣೆಕಾಳುಗಳ ಹಿಂಡಿಗಳನ್ನು ಬಳಕೆ ಮಾಡಿಕೊಂಡು ತಮ್ಮ ಬೆಳೆಗಳ ಇಳುವರಿಯನ್ನು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಇನ್ನು ಬೇವಿನ ಹಿಂಡಿ ಮತ್ತು ಅದರ ಬಳಕೆಯತ್ತ ನಮ್ಮ ಚಿತ್ತ. ಬೇವಿನ ಹಿಂಡಿಯನ್ನು ಉತ್ತಮ ಸಾವಯವ ಗೊಬ್ಬರವಾಗಿ ಉಪಯೋಗಿಸಬಹುದು. ಈ ಹಿಂಡಿಯಲ್ಲಿ ಪ್ರತಿಶತ 5.2 ರಿಂದ 5.3 ಸಾರಜನಕ, ಒಂದರಿಂದ 1.1 ರಂಜಕ ಮತ್ತು 1.3 ರಿಂದ 1.4 ಪೊಟ್ಯಾಶ್ ಅಂಶ ಇರುತ್ತೆ. ಇದನ್ನು ಬಳಸಿದಾಗ ಬೆಳೆಗೆ ಬೇಕಾದ ಪೋಷಕಾಂಶಗಳು ದೊರಕುವುದೇ ಅಲ್ಲದೆ ಗಿಡದ ಬೇರು ಕಡಿಯುವ ಕೀಟಗಳು ಮತ್ತು ಗೆಡ್ಡೆ ಗೆಣಸುಗಳನ್ನು ಕೊರೆಯುವ ಕೀಟಗಳನ್ನು ಹತೋಟಿಯನ್ನು ಮಾಡುತ್ತೆ. ಮಣ್ಣಿನಲ್ಲಿ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುವಂತಹ ಕೆಲವು ಕೀಟಗಳನ್ನು ನಿಯಂತ್ರಿಸಲು ಹಾಗೂ ಸಸ್ಯಗಳ ಬೇರುಗಳಿಗೆ ಹಾನಿ ಮಾಡಿ ಅದರ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಜಂತುಗಳು ಅಂತಂದರೆ ನೆಮಟೋಡ್ಗಳನ್ನು ತಡೆಗಟ್ಟಲು ಬೇವಿನ ಹಿಂಡಿಯನ್ನು ಬಳಸಬಹುದಾಗಿದೆ. ಬೇವಿನ ಹಿಂಡಿಯ ಬಳಕೆಯಿಂದ ಕಂಡುಬರುವಂತಹ ಉತ್ತಮ ಫಲಿತಾಂಶಗಳು ಏನು ಅಂಥೇಳಿ ನೋಡಿದಾಗ, ಬೇವಿನ ಹಿಂಡಿಯನ್ನು ಬಳಸಿದಾಗ ಹತ್ತಿ ಬೆಳೆಯಲ್ಲಿ 37% ಮತ್ತು ಭತ್ತದಲ್ಲಿ 19% ಅಧಿಕ ಇಳುವರಿ ಬಂದಿರುವುದು ಕಂಡುಬಂದಿದೆ. ಬೇವಿನ ಹಿಂಡಿಯನ್ನು ಅರಣ್ಯ ಸಸಿ ಮಡಿಗಳಲ್ಲಿ ಬಳಸಿದಾಗ ಅವುಗಳ ಬೆಳವಣಿಗೆಯು ತೀವ್ರಗತಿಯಲ್ಲಿ ಹೆಚ್ಚಾಗಿರುವುದು ಕಂಡುಬಂದಿದೆ. ಹಿಪ್ಪು ನೇರಳೆ ಬೆಳೆಗೆ ಹೆಕ್ಟೇರ್ಗೆ 2 ಕೆಜಿ ಆಲ್ಡಿಕಾರ್ಪ್ ಹಾಗೂ 1 ಟನ್ ಬೇವಿನ ಹಿಂಡಿಯನ್ನು 4 ಕಂತುಗಳಲ್ಲಿ ಬಳಸುವುದರಿಂದ ಜಂತುಗಳ ಬಾಧೆಯನ್ನು ನಿಯಂತ್ರಿಸಬಹುದು ಎಂಬುದಾಗಿ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಬೇವಿನ ಹಿಂಡಿ ಲೇಪಿತ ರಸಗೊಬ್ಬರಗಳ ಕುರಿತು ಮಾಹಿತಿಯನ್ನು ಗಮನಿಸಿದಾಗ, ಬೇವಿನ ಹಿಂಡಿ ಲೇಪಿತ ಯೂರಿಯಾ ಹಾಗೂ ಹರಳು ರೂಪದ ಮಿಶ್ರಣ ರಸಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಕಂಡುಬರ್ತಾ ಇದೆ. ಇವುಗಳ ಬಳಕೆಯಿಂದಾಗಿ ಸಾರಜನಕದ ಪೂರ್ಣ ಪ್ರಯೋಜನದ ಜೊತೆಗೆ ರೋಗ ಮತ್ತು ಕೀಟಾದಿಗಳ ಬಾಧೆಯನ್ನು ತಕ್ಕ ಮಟ್ಟಿಗೆ ನಿಯಂತ್ರಿಸಬಹುದು. ಯೂರಿಯಾವನ್ನು ಬೇವಿನ ಹಿಂಡಿಯಿಂದ ಲೇಪಿಸಿ ಭತ್ತದ ಬೆಳೆಯಲ್ಲಿ ಉಪಯೋಗಿಸೋದ್ರಿಂದ ಸಾರಜನಕದ ಬಳಕೆ ಸಮರ್ಥವಾಗುವುದರ ಜೊತೆಗೆ ಪ್ರತಿ ಹೆಕ್ಟೇರ್ಗೆ 6 ಕ್ವಿಂಟಲ್ ಅಧಿಕ ಇಳುವರಿ ದೊರೆಯುತ್ತೆ ಮತ್ತು ಯೂರಿಯಾದ ಬಳಕೆಯಲ್ಲಿ ಸುಮಾರು 40 ಕೆಜಿಯಷ್ಟು ಕಡಿತವನ್ನು ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಿಸಾನ್ ಕಾಲ್ ಸೆಂಟರ್ ಸಂಖ್ಯೆ 1800 1851 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800 4253 5353 ಈ ಸಂಖ್ಯೆಗೆ ಶುಲ್ಕರಹಿತ ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ರೈತ ಬಾಂಧವರೇ, ಇದುವರೆಗೆ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
0: ಇದುವರೆಗೆ ಕಾರ್ಯಕ್ರಮ ಕೃಷಿಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ವಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9018-61858.
5: हमने फसल बीमा योजना को अधिक प्रभावी बनाया, उसके दायरे में ज्यादा किसानों

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಕಾರ್ಯಕ್ರಮ ಯುವವಾಣಿಯಲ್ಲಿ ಚಿತ್ರಚಿತ್ತಾರ, ಪ್ರಸ್ತುತಿ ಭವಿಷ್ಯ HY ಅವರಿಂದ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಮೂಡಿಬರಲಿದೆ.

ಇಂದು ರಾತ್ರಿ 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಜಾಹೀರಾತುಗಳು, ಆನಂತರ ಕನ್ನಡದಲ್ಲಿ ವಾರ್ತೆ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳುತ್ತೀರಿ.
1: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ವಾರ್ತೆಗಳ ವಿವರ: ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿಯ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಹಾಗೂ ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಹಾಗೂ ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಭಾರತ ಫ್ರಾನ್ಸ್ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಗಾಢಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ವಿವಾಟೆಕ್ 2026ರಲ್ಲಿ ಭಾಗವಹಿಸಲಿದ್ದಾರೆ. ವಿವಾಟೆಕ್ ಶೃಂಗಸಭೆಯು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಕಾರ್ಯಕ್ರಮವಾಗಿದ್ದು, ಅಲ್ಲಿ ಪ್ರಧಾನಿ ಮೋದಿ ಅವರು ಭಾರತದ ಬೆಳೆಯುತ್ತಿರುವ ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಪ್ರಸ್ತಾಪಿಸಲಿದ್ದಾರೆ. ಈ ಆವೃತ್ತಿಯ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾರತ ಅತಿದೊಡ್ಡ ರಾಷ್ಟೀಯ ವೇದಿಕೆಯನ್ನು ಹೊಂದಿರುತ್ತದೆ. ಇದು ಭಾರತೀಯ ಮತ್ತು ಯುರೋಪಿಯನ್ ನಾವೀನ್ಯತೆ ಪರಿಸರ ವ್ಯವಸ್ಥೆಗಳ ನಡುವಿನ ಪಾಲುದಾರಿಕೆಯ ಅಗಾಧ ಸಾಮರ್ಥ್ಯದ ಸಂಕೇತವಾಗಿದೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಲ್ಸ್ಟೋಮ್ನ ಸಿಇಒ ಮಾರ್ಟಿನ್ ಸಿಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಮಂತ್ರಿಯವರು ಭಾರತದಲ್ಲಿ ಆಲ್ಸ್ಟೋಮ್ನ ಮಹತ್ವದ ಹೂಡಿಕೆಗಳ ಕುರಿತು ಮಾಹಿತಿ ಪಡೆದರು. ಇದು ಉದ್ಯೋಗ ಸೃಷ್ಟಿ ಮತ್ತು ಭಾರತದ ರೈಲು ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡುತ್ತಿದೆ. ಭಾರತದಲ್ಲಿ ಮತ್ತಷ್ಟು ವಿತರಣೆ ಮತ್ತು ಹೂಡಿಕೆಗಳಿಗಾಗಿ ಆಲ್ಸ್ಟೋಮ್ನ ಯೋಜನೆಗಳ ಕುರಿತು ಮಾರ್ಟಿನ್ ಸಿಯಾನ್ ಅವರು ಮಾಹಿತಿಯನ್ನು ಹಂಚಿಕೊಂಡರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಿಸಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರಾಗಿದ್ದಾರೆ ಎಂದು ತಿಳಿಸಿದರು. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80% ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆದ ಯುವಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಹೇಳಿದರು. ಈ ಕಾರ್ಯಕ್ರಮದ ವೇಳೆ 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಇದೇ ಶನಿವಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ವೈಜ್ಞಾನಿಕ ಸಂಗ್ರಹಣೆ ಮತ್ತು ಆಹಾರ ಧಾನ್ಯಗಳ ಪರಿಣಾಮಕಾರಿ ವಿತರಣೆಯೂ ಅಗತ್ಯ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಆಹಾರ ನಿಗಮದ ವತಿಯಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಗೋದಾಮುಗಳಿಗೆ ಸ್ಮಾರ್ಟ್ ವೇರ್ ಹೌಸಿಂಗ್ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭ ಮತ್ತು ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣವು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪರಿವರ್ತಿಸಿದೆ ಮತ್ತು ಆಹಾರ ಧಾನ್ಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಬಲಪಡಿಸಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ವಿತರಿಸಲಾದ ಸುಮಾರು 98.5% ಆಹಾರ ಧಾನ್ಯಗಳು ಈ ಪಿಒಎಸ್ ಸಾಧನಗಳ ಮೂಲಕ ಆಧಾರ್ ದೃಢೀಕರಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಎಲ್ಲಾ ಸಂಸ್ಕರಣಾಗಾರಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ 3 ದಿನಗಳಲ್ಲಿ 1.36 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳು ಬುಕಿಂಗ್ಗಳನ್ನು ಸ್ವೀಕರಿಸಲಾಗಿದೆ ಮತ್ತು 1.47 ಕೋಟಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ನಿರ್ದೇಶಕ ಓಪೇಶ್ ಕುಮಾರ್ ಶರ್ಮಾ ಮಾತನಾಡಿ, 62,370 ಮೆಟ್ರಿಕ್ ಟನ್ ಸರಕುಗಳನ್ನು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಬೆಳಗ್ಗೆ ಗುಜರಾತ್ನ ದಹೇಜ್ ಬಂದರು ತಲುಪುವ ನಿರೀಕ್ಷೆಯಿದೆ. ಈ ಹಡಗು ಸೋಮವಾರ ಹರ್ಮೋಜ್ ಜಲಸಂಧಿಯನ್ನು ದಾಟಿತ್ತು ಎಂದು ಮಾಹಿತಿ ನೀಡಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಒಪ್ಪಂದ ಜಾರಿಗೆ ಬಂದಿದ್ದು ಸುಮಾರು 4 ತಿಂಗಳಿಂದ ಮುಂದುವರೆದಿದ್ದ ನೇರ ಸಂಘರ್ಷಕ್ಕೆ ತಕ್ಷಣದ ವಿರಾಮ ದೊರೆತಿದೆ. ಜೊತೆಗೆ ಸಮಗ್ರ ಶಾಂತಿ ಒಪ್ಪಂದದ ಕುರಿತು ಮಾತುಕತೆ ನಡೆಸಲು 60 ದಿನಗಳ ಕಾಲಾವಕಾಶವನ್ನು ಒದಗಿಸಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಲಿರುವ ಸಭೆಗೆ ಮುನ್ನ ಡಿಜಿಟಲ್ ಸಹಿ ಮಾಡಲಾದ 14 ಅಂಶಗಳ ಈ ಒಪ್ಪಂದವು ತಕ್ಷಣದ ಕದನ ವಿರಾಮವನ್ನು ಜಾರಿಗೊಳಿಸುವುದರ ಜೊತೆಗೆ ಉಭಯ ರಾಷ್ಟಗಳು ಪರಸ್ಪರ ದಾಳಿ ನಡೆಸುವ ಕ್ರಮಗಳಿಂದ ದೂರವಿರಲು ಬದ್ದವಾಗಿದೆ. ಅಲ್ಲದೆ ಇರಾನ್ನ ಅಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ವಿಷಯಗಳಿಗೆ ಸಂಬಂಧಿಸಿದ ದೀರ್ಘಕಾಲೀನ ವಿವಾದಗಳನ್ನು ಬಗೆಹರಿಸಲು ಒಂದು ಚೌಕಟ್ಟನ್ನು ರೂಪಿಸಿದೆ. ಅಮೆರಿಕ ರಾಯಭಾರಿ ಸರ್ಜಿಯೋ ಗೋರ್ ನವದೆಹಲಿಯಲ್ಲಿ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವ ಅಮಿತ್ ಶಾ, ಉಭಯ ರಾಷ್ಟಗಳ ನಡುವಿನ ಭದ್ರತಾ ಸಹಕಾರವನ್ನು ವಿಶೇಷವಾಗಿ ಭಯೋತ್ಪಾದನೆ ನಿಗ್ರಹ ಮತ್ತು ಮಾದಕ ವಸ್ತುಗಳ ನಿಯಂತ್ರಣ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಮುದಾಯ ರೇಡಿಯೋಗಳು ದೇಶದ ಕೊನೆಯ ಜನರನ್ನು ತಲುಪುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಎಐಆರ್ನಲ್ಲಿ ಇಂದು ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಜನರ ಪ್ರಯೋಜನಕ್ಕಾಗಿ ಜಾಗೃತಿ ಸಂದೇಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು ರೇಡಿಯೋದಲ್ಲಿನ ನಾವೀನ್ಯತೆ ಮುಖ್ಯವಾಗಿದೆ ಎಂದು ಹೇಳಿದರು. ಬ್ರೆಜಿಲ್ನ ಬ್ರೆಸಿಯಾದಲ್ಲಿ ನಡೆದ 16ನೇ ಅಂತಾರಾಷ್ಟೀಯ ವಿಶ್ವ ಔಷಧೀಯ ಉತ್ಪನ್ನಗಳ ಸಭೆಯಲ್ಲಿ ಭಾರತ ಜಾಗತಿಕ ಔಷಧೀಯ ಗುಣಮಟ್ಟದ ಮಾನದಂಡಗಳಲ್ಲಿ ತನ್ನ ಬೆಳೆಯುತ್ತಿರುವ ನಾಯಕತ್ವವನ್ನು ಪುನರುಚ್ಚರಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತೀಯ ಔಷಧೀಯ ಆಯೋಗದ ನಿಗಮವು ಈ ತಿಂಗಳ 15ರಿಂದ 17ರವರೆಗೆ ನಡೆದ 3 ದಿನಗಳ ಸಭೆಯಲ್ಲಿ ಭಾಗವಹಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5 ಬಿ

0: ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ ಸರಿಯಾಗಿ 7:45:57. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಮೌರ್ಯ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶ್ರೀನಿವಾಸ್ ಮತ್ತು ಶ್ರೇಯಾ ಘೋಷಾಲ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನಾಮೆಚ್ಚಿದ ಹುಡುಗ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿಯವರು. ಗೀತೆಯ ರಚನೆ ಆರ್ ಎನ್ ಜಯಗೋಪಾಲ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ವಿಜಯಭಾಸ್ಕರ್.

ಆತ್ಮೀಯ ಕೇಳುಗರೆ, ನಾಳೆ ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

ಕಾರ್ಯಕ್ರಮದ ಕಡೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಅಭಿಮನ್ಯು ಚಿತ್ರದ ಗೀತೆಯ ರಚನೆ ಮತ್ತು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖಾ.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು.
1: ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ

ಯುವ ಕೇಳುಗರಿಗೆಲ್ಲ ಭವಿಷ್ಯ ಹೆಚ್ಚುವ ಜೀವಾಳ ಮಾಡುವ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಚಿತ್ರಚಿತ್ತಾರ, ಕನ್ನಡ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಅಬ್ಬಬ್ಬಾ, ಮಳೆ ಶುರು ಆಗೇ ಹೋಯ್ತು. ನಂಗಂತೂ ಇವತ್ತು ಬೆಳಿಗ್ಗೆನೆ ಮಳೆ ಶುರು ಆಗಿದ್ ನೋಡಿ ತುಂಬಾನೇ ಖುಷಿಯಾಯ್ತು. ಈ ಮಳೆನೇ ಹೀಗೆ ಅಲ್ವಾ, ಮನಸ್ಸಿಗೆ ಒಂಥರ ಮುದ ನೀಡುತ್ತೆ. ನಂಗಂತೂ ವರ್ಷದಲ್ಲಿ ಬರೋ ಕಾಲಗಳಲ್ಲಿ ಅತಿ ಹೆಚ್ಚು ಇಷ್ಟ ಆಗೋದೇ ಈ ಮಳೆಗಾಲ. ಅದರಲ್ಲೂ ಕೆಲವೊಬ್ಬೊಬ್ರು ಬೈಕೋತಾರೆ, ಅಯ್ಯಯ್ಯೋ ಆಫೀಸ್ಗೆ ಹೋಗೋ ಟೈಮಲ್ಲಿ ಮಳೆ ಶುರು ಆಯ್ತಲ್ಲ ಅಂತ. ಇನ್ನ ದ್ವಿಚಕ್ರ ವಾಹನದಲ್ಲಿ ಹೋಗೋರಂತೂ ಈ ಮಳೆಲ್ ಮಕ್ಕಳನ್ನ ಹೇಗೆ ಸ್ಕೂಲ್ಗೆ ಬಿಡೋದಪ್ಪ, ಆಫೀಸ್ಗೆ ಹೇಗೆ ಹೋಗೋದು, ಬಟ್ಟೆ ಬರೆ ಎಲ್ಲ ಒದ್ದೆ ಆಗುತ್ತೆ ಅಂತ ಬೈಕೊಳ್ತಾ, ಮಳೆ ಸ್ವಲ್ಪ ನಿಂತಂಗಿದೆ, ಬೇಗ ಬೇಗ ಆಫೀಸ್ ಕಡೆಗೆ ಹೋಗ್ಬಿಡೋಣ ಅಂತ ಅನ್ಕೊಳ್ತಾರೆ. ನಾವು ಮನುಷ್ಯರೇ ಹೀಗಲ್ವಾ, ಇರೋದಕ್ಕೆ ಬೈಕೊಳ್ತೀವಿ, ಇಲ್ಲದೆ ಇರೋದಕ್ಕೆ ಆಸೆ ಪಡ್ತೀವಿ. ಬನ್ನಿ ಸ್ನೇಹಿತರೆ, ಮೈನಾ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಈ ಗೀತೆಗೆ ಸಾಹಿತ್ಯ ಕವಿರಾಜ್ರವರದ್ದು, ಸಂಗೀತ ಸಂಯೋಜಿಸಿದ್ದಾರೆ ಜೆಸ್ಸಿ ಗಿಫ್ಟ್, ಈ ಗೀತೆಗೆ ಸ್ವರ ಸಂಯೋಜಿಸಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ನಾವು ಸ್ಕೂಲಿಗೆ ಹೋಗ್ಬೇಕಾದ್ರಂತೂ ಬೆಳಿಗ್ಗೆ ಬೆಳಿಗ್ಗೆನೆ ಏನಾದ್ರೂ ಮಳೆ ಶುರು ಆಯ್ತು ಅಂದ್ರೆ ಮೊದ್ಲು ಟಿವಿಲಿ ನ್ಯೂಸ್ ಹಾಕ್ತಿದ್ವಿ, ಶಾಲೆಗೆ ರಜೆ ಘೋಷಿಸಿದ್ರಾ ಅಂತ. ಅಥವಾ ನಮ್ ಟೀಚರ್ಸ್ಗೆ ಅಮ್ಮಂದ್ರೆಲ್ಲ ಫೋನ್ ಮಾಡಿ ಕೇಳ್ತಿದ್ರು, ಇವತ್ ಶಾಲೆ ಉಂಟಾ, ಮಕ್ಕಳನ್ ಸ್ಕೂಲಿಗೆ ಕಳಿಸ್ಬೇಕಾ ಅಂತ. ಇನ್ನ ಮಳೆಗಾಲದಲ್ಲಿ ಕರೆಂಟ್ ಹೋದ್ರಂತೂ ನಮ್ಮ ಅಮ್ಮಂದ್ರು ಪಾಡ್ ಕೇಳೋ ಹಾಗಿರ್ಲಿಲ್ಲ. ಕೆಇಬಿಗೆ ಫೋನ್ ಮಾಡೋದು, ಕರೆಂಟ್ ಯಾವಾಗ ಬರುತ್ತೆ ಅಂತ ಕೇಳೋದು. ಅವರು ಅಲ್ಲಿ ಟ್ರಾನ್ಸ್ಫಾರ್ಮರ್ ಹೋಗಿದೆ, ಇಲ್ಲಿ ಕಂಬ ಬಿದ್ದೋಗಿದೆ, ಅಲ್ಲೆಲ್ಲೋ ಲೈನ್ ಮೇಲೆ ಮರ ಬಿದ್ದಿದೆ, ತಡ ಆಗುತ್ತೆ ಅಂತ ಅನ್ನೋದು. ಇನ್ನು ಸ್ಕೂಲಿಗೆ ರಜೆ ಸಿಕ್ತು, ದಿನವಿಡೀ ಕುತ್ಕೊಂಡು ಟಿವಿ ನೋಡ್ಬೋದು ಅನ್ನೋ ನಮ್ಮ ಕನಸು ಕನಸಾಗೆ ಉಳಿತು. ಮತ್ತೆ ಶಾಲೆ ಬಿಡೋ ಸಮಯಕ್ಕೆ ಮಳೆ ಬರುತ್ತಾ ಇಲ್ವಾ ಅನ್ನೋದನ್ನ ನಾವು ಅವತ್ತು ಛತ್ರಿ ತಗೊಂಡೋಗಿದೀವಾ ಇಲ್ವಾ ಅನ್ನೋದ್ರ ಮೇಲೆ ಹೇಳ್ತಿದ್ವಿ, ಹೇ ನೋಡ್ ನಾನಿವತ್ ಛತ್ರಿ ತಂದಿಲ್ಲ, ಇವತ್ ಗ್ಯಾರಂಟಿ ಮಳೆ ಬರುತ್ತೆ ಅಂತ. ಅವಾಗಿನ ದಿನಗಳೇ ಚೆನ್ನಾಗಿತ್ತು ಅನ್ಸುತ್ತೆ. ಬನ್ನಿ ಸ್ನೇಹಿತರೆ, ಮುಂಗಾರು ಮಳೆ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಗೀತೆಗೆ ಸಾಹಿತ್ಯ ಯೋಗರಾಜ್ ಭಟ್ರವರದ್ದು, ಸಂಗೀತ ಮನೋಮೂರ್ತಿಯವರದ್ದು, ಹಾಡಿದ್ದಾರೆ ಸೋನು ನಿಗಮ್.

ಯಾರಿಗೆಲ್ಲ ಮೊದಲ ಮಳೆಯ ಸುವಾಸನೆ ಅಂದ್ರೆ ಇಷ್ಟ? ನಂಗಂತೂ ತುಂಬಾನೇ ಇಷ್ಟ. ಅದರಲ್ಲೂ ಮಳೆ ಬೀಳ್ತಾ ಇರೋ ಶಬ್ದ ಅಂತೂ ಯಾವ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗೇನು ಕಮ್ಮಿ ಇಲ್ಲ. ನೆಲದ ಮೇಲೆ ಬೀಳೋ ಮಳೆ ಹನಿ ಶಬ್ದ ಒಂದಾದ್ರೆ, ಮನೆಯ ಹಂಚಿನ ಮೇಲೆ ಬೀಳೋ ಅಂತ ಶಬ್ದ ಬೇರೆ ತರ. ಅದರಲ್ಲೂ ಮನೆಯ ಚಾವಣಿ ಶೀಟಿನದ್ದಾದ್ರೆ ಅದ್ರ ಶಬ್ದನೇ ಬೇರೆ. ಹೀಗೆ ವಾಹನಗಳ ಮೇಲೆ ಬೀಳೋ ಮಳೆ ಹನಿ ಶಬ್ದ ಬೇರೆ ತರ. ಬನ್ನಿ ಸ್ನೇಹಿತರೆ, ಅಮೃತವರ್ಷಿಣಿ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್ ರವರದ್ದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ದೇವ, ಹಾಡಿದ್ದಾರೆ ಕೆ ಎಸ್ ಚಿತ್ರಾ.

ಮಳೆಗಾಲದಲ್ಲಿ ಬೇರೆಯವ್ರದ್ದೆಲ್ಲ ಒಂಥರ ಸಮಸ್ಯೆ ಆದರೆ ನಮ್ಮ ಹೆಂಗಸರದ್ದು ಇನ್ನೊಂಥರ ಗೋಳು. ಅಯ್ಯೋ, ಮೊನ್ನೆ ಒಣ ಹಾಕಿದ ಬಟ್ಟೆ ಇನ್ನೂ ಒಣಗಿಲ್ಲ, ಮುಗ್ಗುಲ್ ವಾಸನೆ ಬೇರೆ ಬರುತ್ತೆ ಅಂತ ಒಂದಾದ್ರೆ, ಈ ಮದುವೆ ಮನೆಗೆ ಹೋಗೋ ಹೆಂಗಸರದ್ದು ಇನ್ನೊಂದು ಗೋಳು. ಈ ಮಳೆಯಲ್ಲಿ ರೇಷ್ಮೆ ಸೀರೆ ಎಲ್ಲ ಉಟ್ರೆ ಹಾಳಾಗುತ್ತೆ ಕಣ್ರಿ ಅಂತ ಒಬ್ರಾದ್ರೆ, ಇನ್ನೊಬ್ರು ಅದಕ್ಕೆ ಕಣ್ರಿ ನಾನು ಅಷ್ಟು ದುಡ್ಡು ಕೊಟ್ಟು ತಗೊಂಡಿರೋ ರೇಷ್ಮೆ ಸೀರೆ ಹಾಳಾಗುತ್ತೆ ಅಂತ ಫ್ಯಾನ್ಸಿ ಸೀರೆ ಉಟ್ಕೊ ಬಂದೆ ಅಂತ ಮಾತು ಜೋಡಿಸೋರು ಇನ್ನೊಂದ್ ಕಡೆ. ನಾವು ಮನುಷ್ಯರೇ ಹೀಗೆ ಅಲ್ವಾ, ಎಲ್ಲದಕ್ಕೂ ಮೂದಲಿಸೋದು. ಬನ್ನಿ ಸ್ನೇಹಿತರೆ, ಮೊಗ್ಗಿನ ಮನಸ್ಸು ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಗೀತೆಗೆ ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದ್ದು, ಸಂಗೀತ ಸಂಯೋಜಿಸಿದ್ದಾರೆ ಮನೋಮೂರ್ತಿ, ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

ನಿಮ್ಗೊಂದ್ ಗೊತ್ತಾ, ಈ ಮಳೆಗಾಲ ಅಂದ್ರೆ ಬರೀ ಮಳೆ ಅಲ್ಲ. ಮಳೆಗಾಲನ ನಿಜವಾಗಿಯೂ ಅನುಭವಿಸಿದ್ರೆ ಮಾತ್ರ ಮಳೆಗಾಲ ಅಂದ್ರೆ ಏನು ಅಂತ ಗೊತ್ತಾಗೋದು. ಮಳೆಗಾಲದಲ್ಲಿ ಸಿಗೋ ಹಣ್ಣುಗಳು, ವಿಶೇಷ ಪದಾರ್ಥಗಳು, ಮಳೆಗಾಲದಲ್ಲಿ ಮಾತ್ರ ಮಾಡೋ ವಿಶೇಷ ಅಡುಗೆಗಳು, ಮಳೆಗಾಲದಲ್ಲಿ ಮಾತ್ರ ನೋಡ ಸಿಗೋ ಅಚ್ಚ ಹಸುರಿನ ಗದ್ದೆ ಬಯಲುಗಳು, ನಟ್ಟಿ ಮಾಡಿರೋ ಗದ್ದೆ, ಹೊಳೆ, ನದಿ, ನೀರು ಬಿಟ್ಟಿರೋ ಡ್ಯಾಮ್, ಹೀಗೆ ಮಳೆಗಾಲ ಅಂದ್ರೆ ಸುಮ್ನೆನಾ ಹೇಳಿ? ಹಾಗೆಯೇ ಮಳೆಗಾಲದಲ್ಲಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಗೀತೆಗೆ ಸಂಗೀತ ವಿ ಹರಿಕೃಷ್ಣರವರದ್ದು, ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದ್ದು. ಗೀತೆಯನ್ನ ಹಾಡಿದ್ದಾರೆ ವಾಣಿ ಹರಿಕೃಷ್ಣ.

ಯುವವಾಣಿಯಲ್ಲಿ ಇದುವರೆಗೆ ಚಿತ್ರಚಿತ್ತಾರ ಕನ್ನಡ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಭವಿಷ್ಯ ಹೆಚ್ ವೈ ಜೀವಾಳ ಮಾಡುವ ನಮಸ್ಕಾರಗಳು.

ಇದು ಆಕಾಶವಾಣಿ ಹಾಸನ ಕೇಂದ್ರ. ಸಮಯ ಸರಿಯಾಗಿ 8:30:42. ಕಾರ್ಯಕ್ರಮ ಗಜಲ್ಗಳು. ಆರಂಭದಲ್ಲಿ ಖಾಸಿಂ ಖುರೈಷಿ ಅವರ ರಚನೆ, ಹಾಡಿದ್ದಾರೆ ಭುವೇಂದರ್ ಸಿಂಗ್.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಗಜಲ್ಗಳನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ, ಸಮಯ ಆಗ್ತಾ ಇದೆ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ. ಆತ್ಮೀಯ ಕೇಳುಗರೆ, ಕನ್ನಡ ಭಾರತಿ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ ತೊಂಬತ್ತು ತುಂಬಿದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಆಯೋಜಿತವಾಗ್ತಾ ಇದೆ, ಅದನ್ನು ನೀವು ಗಮನಿಸಿದ್ದೀರಿ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗಾಯನ ಸಮಾಜದಲ್ಲಿ ಮೇ 30ನೇ ತಾರೀಕು ಸ್ವರ ಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಸಾಹಿತ್ಯ, ಸಂಗೀತ, ನಾಟಕ ಮತ್ತು ಕೇಳುಗರು ಈ ಎಲ್ಲ ವಿಷಯಗಳ ಬಗ್ಗೆ ತಜ್ಞರು ವಿಷಯಗಳನ್ನು ಮಂಡಿಸಿದರು. ಈ ದಿನ ಆ ಕಾರ್ಯಕ್ರಮದಿಂದ ಆಯ್ದ ಭಾಗಗಳನ್ನು ನೀವು ಆಲಿಸಲಿದ್ದೀರಿ. ಮೊದಲು ಕೇಳೋಣ ಆಕಾಶವಾಣಿ ಮತ್ತು ಸಾಹಿತ್ಯ. ಈ ವಿಷಯವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ ಸಾದರ್ ಅವರ ಮಾತುಗಳು.
2: ಸಾಹಿತ್ಯ ನಮ್ಮೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳೇ ಆಗಿರೋದ್ರಿಂದ ಸಾಹಿತ್ಯದ ಬಗ್ಗೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಮಾತು ಬರ್ತದೆ, ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳಿ, ಸಹಿತವಾದದ್ದು ಅಂತ. ಈ ಸಹಿತ ಅನ್ನೋದು ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವುದು

ಇದಕ್ಕೂ ನಾವು ಸಿಕ್ವೆಲ್ ಆಗಿ ಬಳಸಿದ್ರೆ ಆಕಾಶವಾಣಿ ಪ್ರಸಾರ ಮಾಡ್ತಾ ಇರುವಂತ ಸಂಗೀತ ಸಾಹಿತ್ಯ ಅಥವಾ ಇತರೆ ಯಾವುದೇ ಕಾರ್ಯಕ್ರಮಗಳು ಬಹುಜನರ ಹಿತವನ್ನ ಬಹುಜನರ ಸುಖವನ್ನ ಬಯಸುವಂತ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ನಾವೆಲ್ಲ ಎಂಎ ಓದ್ತಾ ಇರುವಾಗ ನನಗೆ ಬಹಳ ನೆನಪಿರುವಂತಹ ಒಂದು ಸಂದರ್ಭ, ಅಡಿಗರ ಭೂಮಿಗೀತವನ್ನ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಅಡಿಗರ ಭೂಮಿಗೀತವನ್ನ ಅಭ್ಯಾಸ ಮಾಡುವಾಗ ನಮ್ಮ ಕಲಸವರು ಅದರ ಪ್ರತಿ ಶಬ್ದದ ಒಂದೊಂದು ಅರ್ಥವನ್ನ ಬಿಡಿಸಿ ಅದರ ಆಳಕ್ಕೆ ಹೋಗಿ ಹೇಳುವಾಗ ಆ ಶಬ್ದಗಳನ್ನ ಇಲ್ಲಿ ಹೇಳಕ್ ಹೋದ್ರೆ ಸಮಯ ಹೋಗುತ್ತೆ. ಅಡಿಗರು ಭೂಮಿಯ ಒಳಕ್ಕೆ ಒಳಕ್ಕೆ ಕುಕ್ಕಿ ಕುಕ್ಕಿ ಆಳಕ್ಕೆ ಹೆಕ್ಕಿ ತೆಗೆದಂತೆ ಗರಿ ಮಿದಿರುವ ಚಿನ್ನ ಸಿಗತ್ತೆ ಅಂತ ಹೇಳ್ತಾರೆ. ಅದು ಅದಿರು ಸಿಗತ್ತೆ, ಅದನ್ನು ಪುಟ್ಟಕ್ಕಿಟ್ಟು ಚಿನ್ನ ಮಾಡುದು. ಈ ಕವಿ ಹೆಂಗಿರಬೇಕು ಅಂತ ಹೇಳಿ ಒಂಥರದ ನಿಜವಾಗಿ ಅವಾಗ ಊಹೆ ಮಾಡ್ಕೊಳ್ತಿದ್ವಿ. ಅಡಿಗರ ಭೂಮಿಗೀತ ಕವಿತೆ ಎಷ್ಟು ಅದ್ಭುತವಾದದ್ದಿದೆ, ಈ ಭೂಮಿಗೀತ ಕವಿತೆ ಹುಟ್ಟಿದ್ದೇ ಆಕಾಶವಾಣಿ ಮೈಸೂರಿನಿಂದ ಅಂತ ಕೇಳಿದಾಗ ನಿಜಕ್ಕೂ ನನಗೆ ರೋಮಾಂಚನ. ಭುವಿ ನೀಡಿದ ಬೆಳಕು ಅಂತ ಮೈಸೂರು ಆಕಾಶವಾಣಿ ಒಂದು ಕವಿಗೋಷ್ಠಿಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷತೆಗೆ ಅಡಿಗರನ್ನ ಕರೆದಾಗ ಅವರು ಬರೆದ ಗೀತೆ ಮೊದಲಿದ್ದು ಭೂಮಿಗೀತೆ. ನೋಡಿ, ಒಂದು ನಮ್ಮೆ ಘಟ್ಟದ ಪ್ರವರ್ಧಮಾನಕ್ಕೆ ಕಾರಣರಾದ ಅಡಿಗರು ಆ ಕವಿತೆಯನ್ನ ಬರೆದಿದ್ದು ಆಕಾಶವಾಣಿಯಿಂದ. ಆಕಾಶವಾಣಿಯನ್ನ ಆರಂಭಿಸಿದ ಎಂಇ ಗೋಪಾಲಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು. ಆಕಾಶವಾಣಿಯ ಆರಂಭದಲ್ಲಿ ಮೊಟ್ಟ ಮೊದಲು ಪ್ರಸಾರ ಆದ ಭಾಷಣ ಕುವೆಂಪು ಅವರ ಸಾಹಿತ್ಯದ ಭಾಷಣ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಸೊ ಸಾಹಿತ್ಯ ಮತ್ತು ಆಕಾಶವಾಣಿ ಅನ್ನೋದು ಅಭಿನ್ನವಾದ ಎರಡು ಅಂಗಗಳು ಅನ್ನೋದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಮಾಡಿದ ಸಾಹಿತ್ಯದ ಕಾರ್ಯಕ್ರಮಗಳ ಒಂದು ದೊಡ್ಡ ಯಾದಿಯನ್ನು ಕೊಟ್ಟುಕೊಳ್ತಾ ಹೋದ್ರೆ ಒಂದು ತಿಂಗಳವರೆಗೆ ಅದನ್ನು ಹೇಳಬಹುದು. ಅಷ್ಟು ಸಮೃದ್ಧವಾದದ್ದು ಆಕಾಶವಾಣಿ ಮಾಡಿರುವಂತಹ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದಿದೆ, ನಮ್ಮ ಹಿಂದಿನವರು ಮಾಡಿ ಹೋಗಿದ್ದಿದೆಯಲ್ಲ, ಅದನ್ನು ನಾವು ಕೇಳಿ ಕೂಡ ನಾವು ಅದನ್ನು ಸಂತೋಷಪಟ್ಟಿದ್ದೇವೆ. ಉದಾಹರಣೆಗೆ ನಮ್ಮ ಆರ್ಕೇವ್ ಅಲ್ಲಿ ಇರುವಂತಹ ಎಷ್ಟೆಷ್ಟು ಮಾಸ್ತಿಯವರದು, ಕುವೆಂಪು ಅವರದು, ಬೇಂದ್ರೆ ಅವರ ಸಂದರ್ಶನಗಳು, ಅವರ ಭಾಷಣಗಳನ್ನು ಕೇಳಿಬಿಟ್ರೆ ಆ ವ್ಯಕ್ತಿಗಳನ್ನ ನಾವು ನೋಡ್ಬೇಕಿತ್ತಲ್ಲ ಅನ್ನುವಷ್ಟು. ನನ್ನ ಭಾಗ್ಯ ಅಂದ್ರೆ ಆಕಾಶವಾಣಿ ಸೇರಿದ್ದು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕುವೆಂಪು ಮತ್ತು ಮಾಸ್ತಿ ಅವರ ಇಬ್ಬರನ್ನ ಬಿಟ್ರೆ ಉಳಿದ ಆರು ಜನ ಜ್ಞಾನಪೀಠ ಪ್ರಶಸ್ತಿ ವಿದೇಶರನ್ನ ಸಂದರ್ಶನ ಮಾಡೋ ಭಾಗ್ಯ ನನಗೆ ಆಕಾಶವಾಣಿಯಲ್ಲಿ ಸಿಕ್ಕಿತು. ಇದು ಸಂದರ್ಶನ ಮಾಡೋ ಭಾಗ್ಯ ಅಷ್ಟೇ ಅಲ್ಲ, ಅವರ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು. ಇದೆಲ್ಲದರಿಂದ ಪ್ರೇರಿತನಾಗಿ ನಾನು ಆಕಾಶವಾಣಿಯಲ್ಲಿ ಮಾಡಿದ ಸಾಹಿತ್ಯಿಕ ಪ್ರಯೋಗಗಳನ್ನು ಒಂದೆರಡನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. 1992 ಆಕಾಶವಾಣಿಯ ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲನೇ ಪ್ರಯೋಗವನ್ನು ಮಾಡಿದ್ವಿ. ಅದರ ಹೆಸರು ನೇರ ನಗೆಜಾಲ ಅಂತ. ಬಹುಶಃ ನಮ್ಮ ಇಂಜಿನಿಯರ್ ವಿಭಾಗದಲ್ಲಿ ಇದ್ದಾರೆ ಅನಿಲ್ ಕುಮಾರ್ ಅಂತ ಒಬ್ಬ ಇಂಜಿನಿಯರ್ ಇದ್ರು, ಅಸಿಸ್ಟೆಂಟ್ ಇಂಜಿನಿಯರ್. ಕರ್ನಾಟಕದಲ್ಲಿ ಅವತ್ತು 6 ಕೇಂದ್ರಗಳಿದ್ವು. 6 ಕೇಂದ್ರಗಳನ್ನ ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಪ್ರಸಾರ ಮಾಡಬೇಕು ಅನ್ನೋದೊಂದು ಚಾಲೆಂಜ್ ಅನ್ನು ಅವ್ರಿಗೆ ಹೇಳಿದ್ದೀನಿ. ಇವತ್ತು ತಾಂತ್ರಿಕ ಯುಗದಲ್ಲಿ ಇದು ಸುಲಭ ಆಗಬಹುದು. ಆದ್ರೆ ಎಂಥ ದೊಡ್ಡ ಸಾಧನೆ ಅಂದ್ರೆ ನಮ್ಮ ಡಾಕ್ಟರ್ ಜೋತ್ಸ್ನಾ ಕಾಮತ್ ಅವರು ಇದನ್ನ ಹೆಂಗ್ ಮಾಡ್ತೀರಿ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಿದ್ರು. ನೀವು ಬಂದು ಸ್ಟುಡಿಯೋದಾಗ ಕುಂತ್ ನೋಡ್ರಿ ಅಂತ ಹೇಳ್ತಿದ್ದೆ. ಎಷ್ಟು ಸಕ್ಸಸ್ಫುಲ್ ಆಯ್ತಂದ್ರೆ 6 ಕೇಂದ್ರಗಳನ್ನ ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಒನ್ ಸ್ಟೇಷನ್ ಟು ಅನದರ್ ಸ್ಟೇಷನ್ ಹಿಂಗ್ ಹೋಗಿ ನಮ್ಮ ಹಲವಾರು ಕಲಾವಿದರು ಕೂಡ ಅದನ್ನು ನೋಡಿದ್ದಾರೆ. ಆ ಕಾರ್ಯಕ್ರಮ ಪ್ರಸಾರ ಆದ್ಮೇಲೆ ಅವಾಗ AR ಸಿಂಧೆ ಅಂತೇಳಿ ನಮ್ಮ ಡೈರೆಕ್ಟರ್ ಜನರಲ್ ಇದ್ರು. ಅದ್ರದೊಂದು ರಿಪೋರ್ಟ್ ನಮ್ಮ ಚಂದ್ರಮೌಳಿ ಅವರು ಕಳಿಸಿದಾಗ ಆಕಾಶವಾಣಿ ಬೆಂಗಳೂರು ಮಾಡಿದ ಈ ಕಾರ್ಯಕ್ರಮದ ರೀತಿಯಲ್ಲಿನೆ ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಮಾಡಬೇಕು ಅಂತ ಹೇಳಿ ಒಂದು ಪರಮಾನ ಹೊಂದಿಸಿ. ಇದು ಆಕಾಶವಾಣಿಯ ಕೊಡುಗೆ. ಇಂತಹ ಹಲವಾರು ಕಾರ್ಯಕ್ರಮಗಳು. ಇನ್ನೊಂದು ನನಗೆ ನೆನಪಾಗ್ತಾ ಇದೆ, ಬೇಂದ್ರೆ ಅವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ನಾನು ಧಾರವಾಡದಲ್ಲಿದ್ದೆ. ಒಂದು 100 ವರ್ಷಕ್ಕೆ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಒಂದು 100 ವರ್ಷಕ್ಕೆ 100 ನಿಮಿಷದ ಕಾರ್ಯಕ್ರಮ, 100 ಶ್ರೋತೃಗಳನ್ನು ಕರೆಯೋದು ಸ್ಟುಡಿಯೋದಲ್ಲಿ, ಇದು ಒಂದು ಹಾಲಲ್ಲಿ 100 ನಿಮಿಷಕ್ಕೆ ಪ್ರಸಾರ ಮಾಡೋದು, ಆಮೇಲೆ ನೇರ ಪ್ರಸಾರ ಅಲ್ಲಿಂದನೆ, ಎಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಅರೇಂಜ್ ಮಾಡಿ ಅಲ್ಲಿಂದ ಲೈವ್ ಮಾಡೋದು. ಬಹುಶಃ ಭಾರತದ ಪ್ರಸಾರ ಇತಿಹಾಸದಲ್ಲಿ ಅದು ಕೂಡ ಒಂದು ಮೈಲಿಗಲ್ಲಾಗಿ ಉಳಿತು. ಇವೆಲ್ಲವನ್ನು ನೆನೆಸಿಕೊಂಡಾಗ ಆಕಾಶವಾಣಿಯಿಂದ ಕಾರ್ಯಕ್ರಮ ಮಾಡುವಾಗ ಏನೇನು ಸಾಧ್ಯತೆಗಳಿದ್ದಾವೆ, ಒಂದು ಮಾಡಿದ್ಮೇಲೆ ಹಳತಾಗತ್ತೆ ಇನ್ನೊಂದು ಬರ್ತದೆ. ಇದರ ಜೊತೆಗೆ ಹಲವಾರು ನಾಟಕಗಳನ್ನ ಪ್ರೊಡ್ಯೂಸ್ ಮಾಡುವಾಗ ನಮ್ಮ ಸಂಗೀತ ವಿಭಾಗದ ಹಲವಾರು ಕಲಾವಿದರನ್ನು ನಾನು ಬಳಸಿಕೊಂಡಿದ್ದೇನೆ. ಮಾಲ್ತಿ ಅವರಿದ್ದಾರೆ ನೆನಪಾಗತ್ತೆ, ಒಂದು ಜೇನಹನಿ ಅಂತ ಕೇವಲ ಒಂದೇ ಒಂದು ನಿಮಿಷದ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿದ್ದೆ. ಈ ಜೇನಹನಿಯನ್ನು ಕೇಳೋದಕ್ಕೆ ಲಕ್ಷಾಂತರ ಜನರ ಕಿವಿಗಳು ಕಾಯ್ತಿದ್ವು ಅನ್ನೋದನ್ನ. ಅಪರ್ಣ ಮತ್ತು ನಾನು ಒಂದು ವರ್ಷದವರೆಗೆ ಒಂದು ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ, ಬರೀ ಸಾಹಿತ್ಯ ಆಧಾರಿತ. ಆ ಕಾರ್ಯಕ್ರಮ ರಾತ್ರಿ 10 ಆ ವೇಳೆಯಲ್ಲಿಯೂ ಕೂಡ ಎಚ್ಚರಿದು ಕೇಳುವಂತ ಒಂದು ಕೇಳುವ ವರ್ಗ ನಿರ್ಮಾಣ ಆಯಿತು. ಸಾಹಿತ್ಯದ ಶಕ್ತಿಯಷ್ಟು. ಬೆಂಗಳೂರು ಮತ್ತು ಕರ್ನಾಟಕದ ಆಕಾಶವಾಣಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ದೊಡ್ಡ ಕ್ರಾಂತಿ ಏನಂತಂದ್ರೆ, ಆಕಾಶವಾಣಿಯಲ್ಲಿ ಪ್ರಸಾರ ಮಾಡುವುದಿದೆ, ಪ್ರಕಟಣೆಯ ಒಂದು ಪ್ರಯೋಜನ ಇಲ್ಲ ನಮ್ಮಲ್ಲಿ. ಆದರೆ ಈ ಬ್ಯಾರಿಯರ್ ಅನ್ನು ಮುರಿದು ಬೆಂಗಳೂರು ಆಕಾಶವಾಣಿ ಪ್ರಸಾರ ಪ್ರಕಟಣೆ ಅನ್ನುವ ಯೋಜನೆಯನ್ನು ಆರಂಭಿಸಿ ಬಹುಶಃ ಇಡೀ ಭಾರತದ ಚರಿತ್ರೆಯಲ್ಲಿ, ಆಕಾಶವಾಣಿಯ ಚರಿತ್ರೆಯಲ್ಲಿ 10-12 ಪುಸ್ತಕಗಳನ್ನು 1992, 1993, 1994 ವರ್ಷಗಳಲ್ಲಿ 12 ಪುಸ್ತಕಗಳನ್ನು ಆಕಾಶವಾಣಿಯ ಸಾಹಿತ್ಯದ ಪುಸ್ತಕಗಳನ್ನು ಪ್ರಕಟಿಸಿದ್ದೇವೆ. ಇದು ಬಹಳ ಮುಖ್ಯವಾದದ್ದು. ಇದೇ ಮುಂದುವರೆದ ಭಾಗವಾಗಿ ಗುಲ್ಬರ್ಗ ಆಕಾಶವಾಣಿಯಲ್ಲಿದ್ದಾಗ

0: ಇಪ್ಪತ್ತನೆಯ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳು ಅಂತ ಒಂದು ಸೆಮಿನಾರ್ ಮಾಡಿ 7 ದಿವಸ, ಆ 7 ದಿವಸದ ಸೆಮಿನಾರ್ ಲೈವ್ ಮಾಡಿ ಅವೆಲ್ಲ ಭಾಷಣಗಳನ್ನು ಪ್ರಕಟಿಸಿದ್ದೇವೆ. ಅದು ಇವತ್ತು 450 ಪುಟದ ಒಂದು ಪುಸ್ತಕ ಇದೆ, 3 ಮುದ್ರಣಗಳನ್ನು ಕೊಂಡಿದೆ. ಇವತ್ತು ಕನ್ನಡ ಓದುವ ವಿದ್ಯಾರ್ಥಿಗಳಿಗೆ, IAS KAS ವಿದ್ಯಾರ್ಥಿಗಳಿಗೆ ಅದು ಟೆಕ್ಸ್ಟ್ ಆಗಿದೆ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಟೆಕ್ಸ್ಟ್ ಆಗಿದೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ಆಕಾಶವಾಣಿಯ ಸಾಹಿತ್ಯ ಕಾರ್ಯಕ್ರಮಗಳು ಬರೀ ಕೇಳುವುದಕ್ಕಾಗಿಲ್ಲ, ಮುಂದಿನ ತಲೆಮಾರಿಗೆ ತಲುಪಿಸುವ ಒಂದು ಕೆಲಸವನ್ನು ಮಾಡುತ್ತೆ. ಈ ಪರಂಪರೆಯ ಮುಂದುವರಿಕೆ ಇದೆಯಲ್ಲ, ಇದು ಆಕಾಶವಾಣಿ ಸಾಹಿತ್ಯದ ಮೂಲಕ ಮಾಡ್ತಾ ಇದೆ. ಒಂದು 2 ಸಂದರ್ಭಗಳನ್ನು ಹೇಳಬೇಕು. ಜಿ ಎಸ್ ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಾಗ ಬೆಂಗಳೂರು ಆಕಾಶವಾಣಿಯವರು ಒಂದು ವಾರ ಪರ್ಯಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡಿ ಆಕಾಶದೀಪ ಅಂತ ಒಂದು ಪುಸ್ತಕವನ್ನು ತಂದಿದ್ದಾರೆ. ಅದು ಇವತ್ತಿಗೂ ಕೂಡ ಅವರ ಒಂದು ಸಮಗ್ರ ವ್ಯಕ್ತಿತ್ವ ಕಟ್ಟಿಕೊಡೋದು. ಸುಮತಿ ಅವರು ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ, ಬಾನುಲಿಯನ್ನ ಕಟ್ಟಿ ಬೆಳೆಸಿದವರ ಒಂದು ದೊಡ್ಡ ಸರಣಿಯನ್ನು ಪ್ರಸಾರ ಮಾಡಿದರು. ಹೀಗೆ ಹೇಳ್ತಾ ಹೋದ್ರೆ ಮುಗಿಯಲಾರದ ಕತೆ. ನಮ್ಮ ಆರ್ಕೇವಲ್ ಇರುವಂತ ಅಶರೀರವಾಣಿಯ ಧ್ವನಿಗಳೇನದವಲ್ಲ, ಅವು ಮುಂದಿನ ತಲೆಮಾರಿಗೆ ದೊಡ್ಡ ಸಂಪತ್ತು. ಅದರ ಜೊತೆಗೆ ಸಂಗೀತದ ಜೊತೆಗೆ ಜನಪದ ಸಾಹಿತ್ಯವನ್ನು ಪ್ರಿಸರ್ವ್ ಮಾಡಿರುವ ಯಾವುದಾದ್ರೂ ಒಂದು ಮಾಧ್ಯಮ ಇದೆ ಅಂದರೆ ಅದು ಆಕಾಶವಾಣಿ ಮಾತ್ರ. ಇವತ್ತು ಕರ್ನಾಟಕದ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಸಂಗ್ರಹಿತವಾದಂತಹ ಧ್ವನಿಮುದ್ರಿತವಾದಂತಹ ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿದರೆ ಬಹುಶಃ ಒಂದು 700-800 ತಾಸುಗಳಿಗಿಂತ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಂಗೀತ, ಈ ಥರದ ಎಲ್ಲ ಕಾರ್ಯಕ್ರಮಗಳು. ಬಹಳ ಮುಖ್ಯವಾಗಿ ಏನಂದ್ರೆ, ಆಕಾಶವಾಣಿ ಅನ್ನೋ ಶಬ್ದ ಇದೆಯಲ್ಲ, ಗೋಪಾಲಸ್ವಾಮಿ ಅವರು ಕಾಯಿನ್ ಮಾಡಿದ್ರು ಅಂತ ಹೇಳ್ತೇವೆ ನಾ ಕಸ್ತೂರಿ ಅವರು. ಅದಕ್ಕೂ ಮುಂಚೆ ನಮ್ಮ ರಾಮಾಯಣ, ಮಹಾಭಾರತ, ಪುರಾಣ ಮಹಾಕಾವ್ಯಗಳಲ್ಲಿ ಆಕಾಶವಾಣಿ ಶಬ್ದ ಇದೆ. ಇದು ನನ್ನ ಕೊನೆಯ ಮಾತು. ಆಕಾಶವಾಣಿ ಅನ್ನೋ ಶಬ್ದ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು. ನೀವು ಗಮನಿಸ್ರಿ, ಆಕಾಶವಾಣಿ ಯಾವಾಗಿದೆ ಆ ಸಂದರ್ಭಗಳನ್ನ ಯೋಚಿಸಿ. ಮನುಷ್ಯನಿಗೆ ಯಾವ್ದಾದ್ರು ಒಂದು ಗಂಡಾಂತರ ಬಂದಾಗ, ಏನಾದ್ರೂ ಒಂದು ಅವಘಡ ಆದಾಗ, ಸೀತೆಯನ್ನ ರಾವಣ ಹೊತ್ಕೊಂಡು ಹೋಗಾಕತ್ತಾನನ್ನುವಾಗ, ಅಥವಾ ಇಂಥ ಸಂದರ್ಭದಲ್ಲಿ ಅಶರೀರವಾಣಿ ಆಕಾಶವಾಣಿಯಾಗಿ ಈ ಸಂದರ್ಭವನ್ನು ಹೇಗೆ ಗೆಲ್ಲಬೇಕು, ಈ ಸಂದರ್ಭವನ್ನು ಹೇಗೆ ಎದುರಿಸಬೇಕು ಅನ್ನುವ ಹಿನ್ನೆಲೆಯೊಳಗೆ ಆಕಾಶವಾಣಿ ಆಗ್ತಿತ್ತು. ಆ ಆಕಾಶವಾಣಿಯ ಆ ಧ್ವನಿಯನ್ನು ಇವತ್ತು ನಾವು ನಮ್ಮ ವರ್ತಮಾನಕ್ಕೆ ತಂದು ಹಚ್ಚಿಕೊಂಡ್ರೆ, ಎಂಥ ಕೆಟ್ಟ ಸಂದರ್ಭಗಳಲ್ಲಿ, ದುರ್ದರ ಸಂದರ್ಭಗಳಲ್ಲಿಯೂ ಆಕಾಶವಾಣಿ ಪ್ರತಿಪಾದಿಸುವ ಸತ್ಯ, ನ್ಯಾಯ ಮತ್ತು ಸಮಾನತೆ, ಇವುಗಳಿಗೆ ಆಕಾಶವಾಣಿ ನಿಂತಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವ ಪರಂಪರೆಯನ್ನು ನಮ್ಮ ಆಕಾಶವಾಣಿ ಮಾಡಲಿ, ಇದು ಬೆಳೆಯಲಿ ಅಂತ ಹಾರೈಸ್ತೇನೆ ಅಷ್ಟೇ. 90 ವರ್ಷ ಏನು ದೊಡ್ಡದಲ್ಲ, ಮನುಷ್ಯನೇ 100 ವರ್ಷ ಬದುಕ್ತಾ ಇದ್ದಾನೆ, ಒಂದು ಸಂಸ್ಥೆ ಬಾಳೋದೇನು ಕಷ್ಟ ಅಲ್ಲ. ಆ ಬೆಳವಣಿಗೆಯನ್ನು ನಾವೆಲ್ಲ ನೋಡಬೇಕು ಅನ್ನೋ ಒಂದು ಅಪೇಕ್ಷೆಯಲ್ಲಿ ಇದ್ದೇವೆ. ಇಂಥ ಒಂದು ಅವಕಾಶ ಕೊಟ್ಟದ್ದಕ್ಕೆ ಬೆಂಗಳೂರು ಆಕಾಶವಾಣಿ ನಿಮಗೆಲ್ಲ ಧನ್ಯವಾದಗಳು. ಕೇಳಿದ್ದಕ್ಕೆ ಎಲ್ಲ ಪ್ರೀತಿಯ ಸಹೃದಯರಿಗೂ ನಮಸ್ಕಾರ.
1: ಇದುವರೆಗೆ ಆಕಾಶವಾಣಿ ಮತ್ತು ಸಾಹಿತ್ಯ ಈ ವಿಷಯವಾಗಿ ವಿಷಯ ಮಂಡನೆ ಮಾಡಿದವರು ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಬಸವರಾಜ ಸಾದರ್ ಅವರು. ಈಗ ಆಕಾಶವಾಣಿ ಮತ್ತು ಸಂಗೀತ ಈ ವಿಷಯದ ಮಂಡನೆಯನ್ನ ಕೇಳೋಣ. ಸಂಗೀತ ತಜ್ಞರು ಮತ್ತು ಆಕಾಶವಾಣಿ ದೂರದರ್ಶನ ದಕ್ಷಿಣ ವಲಯದ ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರಿಂದ.
2: ಭಾರತದ ಸಂಗೀತ ಕ್ಷೇತ್ರದಲ್ಲಿ ಬೆಂಗಳೂರಿನ ಸಂಗೀತ ಕಲಾವಿದರ ಹೆಸರುಗಳು ಚಲಾವಣೆಗೆ ಬರೋಕೆ ಇಲ್ಲಿನ ಆಕಾಶವಾಣಿಯ ಕೊಡುಗೆ ದೊಡ್ಡ ಪ್ರಮಾಣದ್ದು. 1955 ನವೆಂಬರ್ 2 ವಿದ್ಯುಕ್ತವಾಗಿ ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿ, ಆ ಮೊದಲು ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು, ಕೇಂದ್ರದೊಂದಿಗೆ ಸಿಬ್ಬಂದಿಗಳು ಸ್ಥಳಾಂತರಗೊಂಡು ಬೆಂಗಳೂರಿಗೆ ಬಂದದ್ದು ಇಲ್ಲಿನ ರಸಿಕ ಕಲಾವಿದ ವಿದ್ಯಾರ್ಥಿಗಳ ಭಾಗ್ಯೋದಯ ಆಯಿತು ಅಂತಾನೆ ಹೇಳಬೇಕು. ರಾಜಭವನದ ಎದುರಿಗಿನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಮಗನ ಮನೆಯನ್ನ ಬಾಡಿಗೆಗೆ ಪಡ್ಕೊಂಡು ಅದರಲ್ಲೇ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಧ್ವನಿ ಮುದ್ರಣ ಸ್ಟುಡಿಯೋಗಳನ್ನ, ಪ್ರಸಾರ ಸ್ಟುಡಿಯೋಗಳನ್ನ ನಿರ್ಮಾಣ ಮಾಡಿಕೊಂಡು ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸಿದಾಗ ಬೆಂಗಳೂರಿನ ಸ್ಥಳೀಯ ಸಾಹಿತಿ ಕಲಾವಿದರಿಗೆ ಉನ್ನತ ತಂತ್ರಜ್ಞಾನ ಒದಗಿಸಿಕೊಟ್ಟ ಸಾಮಾಜಿಕ ವೇದಿಕೆ ಒಂದು ದೊರಕಿದ ಹಾಗಾಯಿತು. ಇವತ್ತು ಸಾಮಾಜಿಕ ಮಾಧ್ಯಮ ಏನು ಮಾಹಿತಿ ಕ್ರಾಂತಿ ಮಾಡಿದೆಯೋ ಅದಕ್ಕಿಂತಲೂ ಹೆಚ್ಚು ಗುಣಾತ್ಮಕವಾದ ಮೌಲ್ಯಾಧಾರಿತ ಸಾಂಸ್ಕೃತಿಕ ಕ್ರಾಂತಿಗೆ ಬೆಂಗಳೂರು ಆಕಾಶವಾಣಿ ಮುನ್ನುಡಿ ಬರೀತು, ಸಾಕಷ್ಟು ಅದ್ಭುತಗಳನ್ನು ಸಾಧಿಸಿತು ಕೂಡ. ಆಗಿನ ಕಾಲದಲ್ಲಿ ಆಕಾಶವಾಣಿಯ ಪ್ರಸಾರದ ಶೇಕಡ 60% ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳೇ ಆಗಿದ್ದುದು ಗಮನಾರ್ಹವಾದ ಸಂಗತಿ. ಅದರಲ್ಲೂ ಶಾಸ್ತ್ರೀಯ ಸಂಗೀತಕ್ಕೆ, ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಉಳಿದಂತೆ ವಾದ್ಯವೃಂದ, ಭಕ್ತಿ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತಗಳ ಜೊತೆಗೆ ಚಲನಚಿತ್ರ ಗೀತೆಗಳು ಮೂಡಿ ಬರ್ತಾ ಇತ್ತು. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದ ಸುಗಮ ಸಂಗೀತ ಆ ಹೊತ್ತಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಪಡೆಯದೇ ಇದ್ದ ಒಂದು ನವೀನ ಸಂಗೀತ ಪ್ರಕಾರ. ಬೆಂಗಳೂರಿನಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಾವಿದರು, ಕೇಳುಗರು ಕೇವಲ ಬೆರಳಿಕೆಯಲ್ಲಿ ಇದ್ದ ಕಾಲ ಅದು. ಇಂಥ ಒಂದು ಸಂಕೀರ್ಣ ಸಂಕ್ರಮಣ ಸ್ಥಿತಿಯಲ್ಲಿ ಬೆಂಗಳೂರು ಆಕಾಶವಾಣಿ ಭಾರತೀಯ ಸಂಗೀತದ ವಿವಿಧ ಪ್ರಕಾರಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸಿಕೊಡೋದ್ರ ಮೂಲಕ ಆ ಎಲ್ಲ ಪ್ರಕಾರಗಳಿಗೂ ಕೇಳುಗರನ್ನು ಹುಟ್ಟು ಹಾಕಿದ ಪರಿ ಒಂದು ದೊಡ್ಡ ಯಶೋಗಾಥೆ. ಬೆಂಗಳೂರು ಆಕಾಶವಾಣಿಯ ಸಂಗೀತ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಿಲಯದ ಕಲಾವಿದರು, ಕಾರ್ಯಕ್ರಮ ನಿರ್ಮಾಪಕರು, ಕಾರ್ಯಕ್ರಮ ನಿರ್ವಾಹಕರು ಮತ್ತು ಸಾಹಿತಿಗಳು. ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಶಲ್ಲುಪಿಳ್ಳೆ ಅಯ್ಯಂಗಾರ್, ಪಿಟೀಲು ಚೌಡಯ್ಯನವರ ಸಹೋದರಿ ಗಾಯಕಿ ಟಿ ನಾಗಮ್ಮ, ಮೃದಂಗದ ಎಂಎಸ್ ರಾಮಯ್ಯ, ವಯಾಪುರಿ ದೇವರ್, ವಿಎಸ್ ರಾಜಗೋಪಾಲ್, ಘಟ ವಿದ್ವಾಂಸರಾದ ಕೆಎಸ್ ಮಂಜುನಾಥ್, ಸೀತಾರಾಮ ಶಾಸ್ತ್ರಿ, ಖಂಜಿರ ವಿದ್ವಾಂಸರಾದ ಸೋಸಲೆ ಶೇಷಗಿರಿದಾಸ್, ಕೊಳಲು ವಿದ್ವಾಂಸರಾದ ಎಸ್ಪಿ ನಟರಾಜನ್, ವಯೋಲಿನ್ ವಿದ್ವಾಂಸರಾದ ಕೃಷ್ಣಮಾಚಾರ್ ಅಂದರೆ ಪದ್ಮಚರಣ್ ಅವರು, ಟಿಎಸ್ ತಾತಾಚಾರ್, ಜೆಎಲ್ ಕಾಶಿನಾಥ್ ಶಾಸ್ತ್ರಿ ಜಕರಯ್ಯ, ಗೋಟುವಾದ್ಯದ ಎಂ ವಿ ವರಹಸ್ವಾಮಿ, ಮುಖವೀಣೆ ನಾಗೇಂದ್ರಪ್ಪ, ಸೆಲ್ಲೋ ನಾಗೇಂದ್ರಪ್ಪ, ದಿಲ್ರೂಬ ಕಲಾವಿದ ನಾಗರಾಜ್ ಶಾಸ್ತ್ರಿ, ಇವರೆಲ್ಲ ಹಿರಿ ತಲೆಮಾರಿನ ಕಲಾವಿದರು. ಇವರೆಲ್ಲ ಬೆಂಗಳೂರಿನಲ್ಲೇ ನೆಲೆಸಿದ್ರಿಂದ ಇವರ ಶಿಷ್ಯ ಪರಂಪರೆ ಬೆಳೆದು ಇಲ್ಲಿನ ಸಂಗೀತ ಕ್ಷೇತ್ರವನ್ನು ಸಮೃದ್ಧಗೊಳಿಸಿತು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳನ್ನು ನೀಡೋಕೆ ಸ್ಥಳೀಯ ಕಲಾವಿದರಿಗೆ ಈ ಹಿರಿಯ ಕಲಾವಿದರು ಸಹಕಾರ ಕೊಡ್ತಾ ಇದ್ದಿದ್ದರಿಂದ ಕಿರಿಯ ಕಲಾವಿದರಿಗೆ ಇವರೆಲ್ಲರ ಅನುಭವದ ಮಾರ್ಗದರ್ಶನ ನೇರವಾಗಿ ದೊರಕ್ತಾ ಇದ್ದಿದ್ದು ಅವರ ಅಹೋಭಾಗ್ಯ ಅಂತಾನೆ ಅವರೆಲ್ಲರ ಭಾವನೆ ಆಗಿತ್ತು. ಶಲ್ವಪಿಳ್ಳೆ ಅಯ್ಯಂಗಾರ್ ಮತ್ತು ಆರ್ ಕೆ ಶ್ರೀಕಂಠನ್ ಜೋಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅತ್ಯುಚ್ಚ ಮಟ್ಟವನ್ನು ಕೇಳುಗರಿಗೆ ಪರಿಚಯಿಸುವುದರಲ್ಲಿ ಸಫಲವಾಯಿತು ಅಂತ ಆ ಕಾಲದ ಕೇಳುಗರು ಹಿರಿಯರು ಅವರು ಹೇಳ್ತಾರೆ. ಅದು ಅವರ ಹಾಗೂ ಈಗಿನವರ ಅನುಭವ ಸಿದ್ಧವಾದ ಮಾತು. ಆಗ್ಗೆ ಪ್ರಸಾರ ಆಗ್ತಾ ಇದ್ದ ವಿಶೇಷ ಸಂಗೀತ ಸಂಚಿಕೆಗಳು ಶೋಧಪೂರ್ಣ ಮಾಹಿತಿಯಿಂದ ತುಂಬಿರ್ತಾ ಇದ್ವು ಅನ್ನೋದಕ್ಕೆ ಇವತ್ತಿಗೂ ಲಭ್ಯವಿರುವಂತಹ ಹಲವಾರು ಧ್ವನಿಮುದ್ರಣಗಳೇ ಪ್ರಮಾಣ. ಆ ಕಾಲದಲ್ಲೇ ನಿರ್ಮಾಣ ಮಾಡಿದಂಥ 77 ಮೇಳ ರಾಗಮಾಲಿಕೆಯ ವಿವರಣಾತ್ಮಕ ಕಾರ್ಯಕ್ರಮ ಇವತ್ತಿಗೂ ಶ್ರೋತೃಗಳಿಗೆ ಮೆಚ್ಚುಗೆಯಾಗುವಂಥದ್ದು. ನಿಲಯದ ಕಲಾವಿದರ ಪ್ರತಿಭೆಗೆ ಸಾಣೆ ಹಿಡಿತಾ ಇದ್ದಿದ್ದು ಸ್ಥಳೀಯ ಸಾಹಿತಿಗಳು ರಚಿಸುತ್ತಾ ಇದ್ದ ಸಂಗೀತ ರೂಪಕಗಳು. ಹಿರಿಯ ಕವಿ ಡಾಕ್ಟರ್ ಪುತಿ ನರಸಿಂಹಾಚಾರ್ಯರ ಬಹುಪಾಲು ಎಲ್ಲ ಸಂಗೀತ ರೂಪಕಗಳು ಆಕಾಶವಾಣಿಗಾಗಿಯೇ ಬರೆದಂಥವು. ಅವು ಆ ಕಾಲಕ್ಕೆ ಜನಮಾನಸದಲ್ಲಿ ನಲಿದಾಡಿದ್ವು. ಆಕಾಶವಾಣಿ ಅಂದ ಕೂಡಲೇ ಇವತ್ತಿಗೂ ಹಿರಿಯರು ತಾವು ಕೇಳಿದ ಆ ಸಂಗೀತ ರೂಪಕಗಳ ಹೆಸರನ್ನ ಮೆಲುಕು ಹಾಕ್ತಾರೆ. ಕಾರ್ಯಕ್ರಮ ನಿರ್ವಾಹಕರು ಬಹುಶ್ರುತ ವಿದ್ವಾಂಸರು ಆಗಿದ್ದ ನಾರಾಯಣ ಸಂಗಮ, ಇವರು ಶಾಂತಿನಿಕೇತನದಲ್ಲಿ ಕಲಿತು ಬಂದವರು. ಮೂಲ ಬಂಗಾಳಿಯಿಂದ ಗುರುದೇವ ರವೀಂದ್ರನಾಥ ಠಾಗೂರ್ ವಿರಚಿತ ಆಮ್ರಪಾಲಿ ಸಂಗೀತ ರೂಪಕವನ್ನು ಕನ್ನಡಕ್ಕೆ ಪದ್ಯಾನುವಾದ ಮಾಡಿದ್ರು. ಬೆಂಗಳೂರಿನ ಆಗಿನ ಹಿರಿಕಿರಿಯ ಕಲಾವಿದರು ಸೇರಿದಂತೆ ನಿಲಯದ ಕಲಾವಿದರ ಶ್ರದ್ಧಾಪೂರ್ಣ ಕೊಡುಗೆಯಾಗಿ ಈ ರೂಪಕ ಮೂಡಿಬಂದಿದೆ. ಖ್ಯಾತ ವಿದ್ವಾಂಸರಾಗಿದ್ದ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಶ್ರೀ ಎಸ್ ಕೃಷ್ಣಮೂರ್ತಿ ಆಗ್ಗೆ ಕಾರ್ಯಕ್ರಮ ನಿರ್ವಾಹಕರಾಗಿದ್ದವರು, ಸಂಗೀತ ಸಂಯೋಜಿಸಿ ನಿರ್ಮಾಣ ಮಾಡಿದ್ದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಗಿರಿಜಾ ಕಲ್ಯಾಣ ರೂಪಕ ಇವತ್ತಿಗೂ ಪ್ರಸಾರ ಯೋಗ್ಯವಾಗಿದೆ. ರೇಡಿಯೋ ನಾಟಕಗಳ ಕ್ಷೇತ್ರದಲ್ಲಿ ದೊಡ್ಡ ಹೆಸರಾದ ಬಹುಶ್ರುತ ವಿದ್ವಾಂಸ ಡಾಕ್ಟರ್ ವಸಂತ ಕವಲಿ ಅವರ ಒಲವು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಇದ್ದರೂ ಅಧ್ಯಯನದ ಆಸಕ್ತಿಯಿಂದ ಅವರು ಎರಡೂ ಪದ್ಧತಿಗಳ ಕೊಳ್ಳುಕೊಡುಗಳನ್ನು ಗಮನಿಸಿ ಹಲವು ವಿದ್ವತ್ಪೂರ್ಣ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದರು. ಮರಾಠಿ ನಾಟ್ಯ ಸಂಗೀತದ ಮೂಲ ಪ್ರೇರಣೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೀರ್ತನೆಗಳ ಮಟ್ಟುಗಳಲ್ಲಿದೆ ಅನ್ನೋದನ್ನು ಸಾಧಾರವಾಗಿ ತೋರಿಸಿಕೊಟ್ಟಿರುವಂಥ ವಿಶೇಷ ಕಾರ್ಯಕ್ರಮ ಇದು. ಇದರಲ್ಲಿ ಆ ಕಾಲದ ಪ್ರಸಿದ್ಧ ಕಲಾವಿದರೆಲ್ಲರೂ ಭಾಗವಹಿಸಿರೋದು ಮತ್ತೊಂದು ವಿಶೇಷ. ಇಂತಹ ಅನರ್ಘ್ಯ ರೂಪಕಗಳು ಅದೆಷ್ಟೋ ಇವೆ. ಬೆಂಗಳೂರಿನ ಹಿರಿಯ ಸಂಗೀತ ವಿಮರ್ಶಕ ಬಿ ವಿ ಕೆ ಶಾಸ್ತ್ರಿಗಳು ರಚಿಸಿ ನಿರ್ದೇಶಿಸಿದ್ದ ಮತ್ತೊಂದು ರೂಪಕದಲ್ಲಿ ರವೀಂದ್ರ ಸಂಗೀತದ ಮೇಲೆ ಕರ್ನಾಟಕ ಸಂಗೀತದ ಪ್ರಭಾವದ ಅಪೂರ್ವ ದಾಖಲೀಕರಣ ಇದೆ. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದು ಆ ನಂತರದ ದಿನಗಳಲ್ಲಿ ಸುಗಮ ಸಂಗೀತ ಅಂತ ಹೆಸರು ಪಡೆದ ನವೀನ ಸಂಗೀತ ಪ್ರಕಾರಕ್ಕೆ ಹೆಚ್ಚಿನ ಮಹತ್ವ ನೀಡಿ ಅದಕ್ಕೊಂದು ಸ್ವರೂಪ ಸಿದ್ಧಿಯನ್ನು ಒದಗಿಸಿದ ಹೆಮ್ಮೆ ಬೆಂಗಳೂರು ಆಕಾಶವಾಣಿಯಿದೆ. ಮೈಸೂರಿನಲ್ಲಿ ಈ ಮಹತ್ ಕಾರ್ಯಕ್ಕೆ ಬೀಜಾವಾಪನೆ ಮಾಡಿದ ಪದ್ಮಚರಣರು ಬೆಂಗಳೂರಿಗೆ ಬಂದ ಮೇಲೂ ಈ ಕಾರ್ಯವನ್ನು ಅತ್ಯುತ್ಸಾಹದಿಂದ ಮುಂದುವರೆಸಿದರು. ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಉಡುಗಣ ವೇಷ್ಟಿತ ಕವಿತೆಯನ್ನು ಪದ್ಮಚರಣರ ರಾಗ ಸಂಯೋಜನೆಯಲ್ಲಿ ಹಾಡಿ ಹಿರಿಯ ಗಾಯಕಿ ಮತ್ತು ಸಂಗೀತ ಸಂಯೋಜಕರಾದ ಎಚ್ ಆರ್ ಲೀಲಾವತಿಯವರು ಪ್ರಸಿದ್ಧಿಗೆ ತಂದರು. ಸುಮಾರು 1959 ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಲೈಟ್ ಮ್ಯೂಸಿಕ್ ಅಂತ ನಿಯುಕ್ತರಾಗಿದ್ದ ಸಂಗೀತ ಭೂಷಣಂ ಎಂ ಡಿ ಪಾರ್ಥಸಾರಥಿ ಮದ್ರಾಸಿನ ಚಿತ್ರರಂಗದಿಂದ ಬಂದಿದ್ದವರಾದರೂ ಮೂಲತಃ ಕನ್ನಡದವರೇ. ಕನ್ನಡ ಸುಗಮ ಸಂಗೀತದ ಸ್ವರೂಪ ಸಿದ್ಧಿಗೆ ಇವರು ನೀಡಿದ ಕೊಡುಗೆ ಅಪಾರವಾದದ್ದಾದರೂ ಇವತ್ತಿನ ಪೀಳಿಗೆಯ ಬಹಳಷ್ಟು ಜನರಿಗೆ ಅದು ತಿಳಿದಿಲ್ಲ ಅನ್ನುವಂಥದ್ದು ಖೇದದ ಸಂಗತಿ. ಎಚ್ ಕೆ ನಾರಾಯಣ, ಸಿ ಕೆ ತಾರ, ವೈ ಎಸ್ ಇಂದಿರ ಈ ರೀತಿಯ ಬೆಂಗಳೂರಿನ ಪ್ರತಿಭೆಗಳು ತಯಾರಾಗಿದ್ದು ಇವರ ಗರಡಿಯಲ್ಲೇ. ಹೀಗೆ ಹೇಳ್ತಾ ಹೋದರೆ ನಮ್ಮ ಆರ್ಕೈವ್ನಲ್ಲಿರುವಂಥ ಸಾಮಗ್ರಿ ಎಷ್ಟು ಹೇಳಿದ್ರೂ ಮುಗಿದೇ ಇರುವಂತಹದ್ದು. ಎಷ್ಟು ಕೇಳಿದ್ರೂ ನಮಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ, ಮತ್ತಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಇಷ್ಟೆಲ್ಲದರ ಮಧ್ಯೆ ನಮ್ಮ ಮಾಧ್ಯಮ ಬೇರೆ ದಿಕ್ಕಿಗೆ ಹೊರಳುತ್ತಾ ಇದ್ದಾಗ ಅಮೃತ ವರ್ಷಿಣಿ ಅಂತ ಒಂದು ಸಂಗೀತ ವಾಹಿನಿಯನ್ನು ಬೆಂಗಳೂರು ಆಕಾಶವಾಣಿ ಕೊಡಮಾಡಿದ್ದು ನಮ್ಮ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಬಹಳಷ್ಟು ಉತ್ಸಾಹವನ್ನು ತಂದುಕೊಡ್ತು. ಮೊದಲಿಗೆ ಕೇವಲ ಒಂದೇ ಪ್ರಸಾರಕ್ಕೆ ಸೀಮಿತವಾಗಿದ್ದುದನ್ನು ನಾವು ನಂತರ ಬೆಳಗ್ಗಿನ ಮತ್ತು ಸಂಜೆ ಪ್ರಸಾರಕ್ಕೆ ಮಾಡಿದಾಗ ಅದರಲ್ಲಿ ಸಂಗೀತ ಸಂಬಂಧಿಯಾದ ಹಲವಾರು ಕಾರ್ಯಕ್ರಮಗಳನ್ನು ಡಿಸೈನ್ ಮಾಡಿ ಅದಕ್ಕೆ ಅಂತಲೇ ಪ್ರಸಾರ ಮಾಡಿದ್ವಿ. ಇದಕ್ಕೆ ನಮ್ಮ ಕೇಳುಗರಿಂದ ಬಂದಂತಹ ಪ್ರತಿಕ್ರಿಯೆ ಬಹಳ ದೊಡ್ಡದು. ಇದನ್ನು ಆಧಾರವಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ರಾಗಂ 24/7 ಆ DTH ವಾಹಿನಿಯನ್ನು ನಾವು ಪ್ರಾರಂಭ ಮಾಡಿದಾಗ ಇದಕ್ಕೂ ಕೂಡ ಕೇವಲ ರಾಷ್ಟ್ರದಾದ್ಯಂತ ಅಲ್ಲ, ವಿದೇಶಗಳಿಂದ ಕೂಡ ಅತ್ಯುತ್ತಮವಾದ ಪ್ರತಿಕ್ರಿಯೆ ಬಂದು ಇವತ್ತಿಗೂ ವಿದೇಶಗಳಲ್ಲಿ ಕೂಡ ವಾಹಿನಿಯನ್ನು ನಮ್ಮ ಕೇಳುವರು ಕೇಳ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಮೂಲ ಸಾಮಗ್ರಿಯನ್ನು ಒದಗಿಸಿಕೊಡೋಕ್ಕೆ ಕಾರಣರಾದವರು ನಮ್ಮ ಕಲಾವಿದರು. ಆಕಾಶವಾಣಿಯೊಂದಿಗಿನ ನಮ್ಮ ಕಲಾವಿದರ ಒಂದು ಸಂಬಂಧ ಹೇಗಿದೆ ಅಂತಂದರೆ ಕರಳುಬಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ ಆ ರೀತಿಯಂಥದ್ದು. ಈ ಸಂಬಂಧವನ್ನು ಸದಾಕಾಲಕ್ಕೂ ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಕಲಾವಿದರ ಅಪೇಕ್ಷೆ, ಅದೇ ಅಪೇಕ್ಷೆ ಆಕಾಶವಾಣಿಯದ್ದು ಆಗಿದೆ. ಅದು ಸಂದರ್ಭ, ಸಾಧ್ಯತೆ ಇವನ್ನೆಲ್ಲನೂ ನೋಡಿಕೊಂಡು ನಾವು ಇದನ್ನು ಮುಂದುವರೆಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಸಂಖ್ಯೆಯ ಆಡಿಷನ್ಗಳನ್ನು ನಮ್ಮ ಬೆಂಗಳೂರು ಕೇಂದ್ರ ನಿರ್ವಹಿಸ್ತಾ ಇದೆ. ಕೋವಿಡ್ ನಂತರದ ಸಂದರ್ಭದಲ್ಲಿ ಕೆಲವೊಂದು ಸ್ಥಿತ್ಯಂತರಗಳಾಗಿರೋದ್ರಿಂದ ಈ ರೀತಿಯ ಕಲಾವಿದರಿಗೆ ಕೆಲವೊಂದು ಅವಕಾಶಗಳು ಕಡಿಮೆ ಆಗಿರೋದು ಒಂದು ಸಂದರ್ಭಗಳು ಇರೋದು ನಿಜವೇ, ಇಲ್ಲ ಅಂತಲ್ಲ. ಇದು ಕೇವಲ ಬೆಂಗಳೂರು ಆಕಾಶವಾಣಿಗೆ ಮಾತ್ರ ಸೀಮಿತ ಅಲ್ಲ, ರಾಷ್ಟ್ರದಾದ್ಯಂತದ ಎಲ್ಲ ಆಕಾಶವಾಣಿಗಳಲ್ಲೂ ಈ ರೀತಿಯ ಒಂದು ಸ್ಥಿತ್ಯಂತರ ಆಗಿದೆ. ಆದರೆ ಅದು ಸಹಜ ಸ್ಥಿತಿಗೆ ಬರೋದರಲ್ಲಿ ಹೆಚ್ಚು ಕಾಲ ಬೇಕಾಗಿಲ್ಲ. ಎಲ್ಲ ಕಾರ್ಯಕ್ರಮ ನಿರ್ವಾಹಕರು ಹಾಗೆ ಕಾರ್ಯಕ್ರಮ ಸಿಬ್ಬಂದಿ ಈ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದ ಹಾಗೆ ನಮ್ಮ ಉಳಿವಿಗೆ ಅಥವಾ ನಮ್ಮ ಯಶಸ್ಸಿಗೆ ಮೂಲ ಕಾರಣರಾದವರು ನಮ್ಮ ಕಲಾವಿದರೇ. ಹೀಗಾಗಿ ಕಲಾವಿದರಿಗೆ ಯಾವತ್ತಿಗೂ ಆಕಾಶವಾಣಿಯಲ್ಲಿ ಸ್ವಾಗತ ಇದ್ದೇ ಇದೆ. ಮತ್ತೆ ಮತ್ತೆ ಆಕಾಶವಾಣಿಯೊಂದಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಆಕಾಶವಾಣಿ ಮತ್ತು ಸಂಗೀತ, ಈ ಬಗ್ಗೆ ಕೇಳಿದರಲ್ಲ. ಮಾತನಾಡಿದವರು ಸಂಗೀತ ತಜ್ಞರು ಹಾಗೂ ಆಕಾಶವಾಣಿ ಮತ್ತು ದೂರದರ್ಶನ ದಕ್ಷಿಣ ವಲಯದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರು. ಕೇಳ್ತಾ ಇದ್ದೀರಿ ಬೆಂಗಳೂರು ಗಾಯನ ಸಮಾಜದಲ್ಲಿ May 30 ಆಯೋಜಿತವಾಗಿದ್ದ ಶ್ರೋತೃಗಳ ಸಮ್ಮುಖದ ಕಾರ್ಯಕ್ರಮದ ಧ್ವನಿ ಮುದ್ರಣ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಆಕಾಶವಾಣಿ ನಾಟಕ ಮತ್ತು ಕೇಳುಗರು ಈ ವಿಷಯದ ಮಂಡನೆಯನ್ನ ಕೇಳೋಣ. ಪ್ರಸ್ತುತಪಡಿಸಿದ್ದಾರೆ ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರೂ ಆದ ಡಾಕ್ಟರ್ MS ವಿದ್ಯಾ ಅವರು.
3: ಈ ಆಕಾಶವಾಣಿ ಮತ್ತು ಕೇಳುಗ ಅಂತ ಬಂದಾಗ ಆಗಿನ ಕೇಳುಗರ ಒಂದು ಸಂತತಿಯೇ ಬೇರೆ ತರ, ಬಹಳ ವಿಶಿಷ್ಟವಾದ ವಿಭಿನ್ನವಾದ ಸಂತತಿ. ಯಾಕಂದ್ರೆ ಇವಾಗಿನ ತರ ಅನೇಕ ಮಾಧ್ಯಮಗಳು ಇರಲಿಲ್ಲ. ಅವಾಗ ಆಕಾಶವಾಣಿನ ದೊಡ್ಡ ಮಾಧ್ಯಮ, ಆಕಾಶವಾಣಿಯಲ್ಲಿ ನಾವು ಕೆಲಸ ಮಾಡೋದೊಂದು ಹೆಮ್ಮೆ ವಿಚಾರ, ಒಂದ್ ರೀತಿ ಸ್ಟಾರ್ಡಮ್ ಅಂತ ಅನ್ಬೋದು. ಯಾರ್ಯಾರು ಆಕಾಶವಾಣಿ ಧ್ವನಿಯನ್ನ ನೀಡ್ತಾ ಬಂದ್ರು ಅವರೆಲ್ಲರಿಗೂ ಈ ಕೇಳುಗ ಅನ್ನೋನು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಂದ್ರೆ ಶ್ರೋತೃಗಳಿಲ್ಲದೆ ಆಕಾಶವಾಣಿ ಇಲ್ಲ. ಆಕಾಶವಾಣಿಯಲ್ಲಿ ಆ ವಾಣಿಯ ಮುಖಾಂತರ ಕಿವಿಗೆ ನಾವು ಕೇಳಿಸ್ಕೊಂಡು ಆ ನಾಟಕ ಅನ್ನುವುದು ವಾರ್ತೆಗಳ ಜೊತೆಗೆ ಹೇಳ್ತಾರೆ, ವಾರ್ತೆಗಳಷ್ಟೇ ಜನಪ್ರಿಯವಾಗಿದ್ದು ಆಕಾಶವಾಣಿ ನಾಟಕಗಳು ಅಂತ. ಅವರು ನಮ್ಮಮ್ಮ ಮೊದಲು ನಾಟಕ ವಿಭಾಗದಲ್ಲಿ ತೋರಿಸ್ಕೊಂಡಾಗ ರಚನೆ ನಿರ್ದೇಶನ, ಆಮೇಲೆ ರಾಷ್ಟ್ರೀಯ ನಾಟಕಗಳ ಅನುವಾದ ಇದೆಲ್ಲ ಬಗ್ಗೆ ತುಂಬಾ ಬರೆದಿದ್ದಾರೆ, ಲೇಖನಗಳು ಬರೀತಾ ಇರುವಾಗ. ಅವಾಗ ಹೇಗೆ ಮೊದಲಿಂದ 58 ವಯಸ್ಸಿಂದ ಅವ್ರ ನಾಟಕಗಳನ್ನ ನೋಡಿದ್ರೋದ್ರಿಂದ ಎಷ್ಟು ಮಟ್ಟಿಗೆ ಅದು ವ್ಯತ್ಯಾಸ ಆಗ್ತಾ ಬಂತು ಅಂತ. ನಾನು ಸುಮಾರು 9 ಕ್ಲಾಸ್ ಅಲ್ಲಿ ಇದ್ದಾಗ ಮೊದಲು ಬಾರಿ KS ನರಸಿಂಹಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡಬೇಕಾಗಿ ಬಂತು, ಅಂದ್ರೆ ನಮ್ಮ ಸಹಪಾಠಿಗಳ ಜೊತೆ ವಿಜಯ ಹೈಸ್ಕೂಲಿಂದ. ಅದು ನನ್ನ ಮೊದಲ ರೆಕಾರ್ಡಿಂಗು. ಈ ತರ ಈ ಕಾರ್ಯಕ್ರಮ ಮಾಡಿ ಬಿಟ್ಬಿಟ್ಟೆ. ಸೊ ಹೀಗಾಗಿ ಬೇರೆ ಕಾರ್ಯಕ್ರಮನ ನಾನು ತೊಡಗಿಸ್ಕೊಳ್ಳಕ್ ಆಗ್ಲಿಲ್ಲ. ನಂತರ ಆಕಾಶವಾಣಿ ಆಡಿಷನ್ ಆದಾಗ ನಾಟಕದಲ್ಲಿ ನಾಟಕಗಳ ಜೊತೆಗೆ MS ಸತ್ಯು, ಅರುಂಧತಿ ನಾಗ್ ಅಥವಾ ಉಷಾ ನರೋತ್ರಮ್ ಇಂಥವ್ರನ್ನ ಇಂಟರ್ವ್ಯೂ ಮಾಡುವಂತ ಒಂದು ಅವಕಾಶ, ನನಗೆ ಪ್ರತಿಭಾವಂತ ಇಂಟರ್ವ್ಯೂ ಮಾಡುವಂತ ಅವಕಾಶ ಆಕಾಶವಾಣಿ ಒದಗಿಸ್ತು. ಒಂದ್ ರೀತಿಯಲ್ಲಿ ಎಲ್ಲಾದ್ರಲ್ಲೂ ನಾಟಕದ ವಿಭಾಗದಲ್ಲಿ ಟ್ಯಾಬ್ಲೇಷನ್ ಅಂತ ಆಗ್ಬೋದು, ಯಾವುದೇ ಆಗ್ಬೋದು, ಒಂದ್ ರೀತಿ ತೊಡಗಿಸಿಕೊಂಡಂತ ಒಂದು ಉತ್ಸಾಹ ನನಗೆ ಮೊದಲಿಂದನೂ. ಈಗಲೂ ಅಷ್ಟೇ, ಆಕಾಶವಾಣಿ ಅಂದ ತಕ್ಷಣ ಬೇರೆ ಯಾವುದೇ ಕೆಲಸ ಇದ್ರೂ ಬಿಟ್ಟು ಮೊದಲು ಬರುವಂತವಳು ನಾನು. ಹೀಗಾಗಿ ಮೊದಲಿಂದಲೂ ನನಗೆ ರೇಡಿಯೋ ಅನ್ನುವುದು ಒಂದು ಆಪ್ತವಾದ ಸ್ನೇಹಿತ ಅಥವಾ ಗೆಳತಿ ಅಂತ ಕರೀಬೇಕು ಹೇಳ್ಬೋದು. ನಾವಷ್ಟೇ ಅಲ್ಲ, ನಮ್ಮ ಮನೆಯವ್ರು ಎಲ್ಲರಿಗೂ. ಆಗ ನಾವು ಕಾಯ್ತಾ ಇದ್ದಿದ್ದೇನು ವಾರದ ಕಾರ್ಯಕ್ರಮ ಪಕ್ಷಿನೋಟ ಆಗಿರ್ಬೋದು, ಸೌಂಡ್ ಟ್ರ್ಯಾಕ್ ಆಗಿರ್ಬೋದು, ಸಿನಿಮಾ ಸೌಂಡ್ ಟ್ರ್ಯಾಕು ಅಥವಾ ಸಿನಿಮಾ ಗೀತೆಗಳಾಗಿರ್ಬೋದು ಅಥವಾ ನಾಟಕಗಳು. ಅವಾಗ ನಾಟಕಗಳಂತೂ ವಾರಕ್ಕೆ ಎರಡು ಸಲ ಪ್ರಸಾರ ಆಗ್ತಿತ್ತು. ಆಮೇಲೆ ಅಲ್ಲದೆ ರಾಷ್ಟ್ರೀಯ ನಾಟಕಗಳು 3 ತಿಂಗಳಿಗೆ ಒಂದ್ಸಲ. ಇದೆಲ್ಲರಿಂದ ನಮಗೆ ಆಕಾಶವಾಣಿ, ನಾನೊಬ್ಳು ಕೇಳುಗಳಾಗಿ ನಾನು ಹೇಳ್ತಾ ಇರೋದು,

0: ಕೇಳುಗಳಾಗಿ ನಮ್ಗೊಂದು ರೀತಿಯ ಆತ್ಮೀಯ ವಾತಾವರಣ. ರೇಡಿಯೋ ಇಲ್ಲದೆ ನಮ್ಮ ಮನೆ ಉದಯ ಆಗ್ತಾನೆ ಇರಲಿಲ್ಲ. ನಮ್ಮಲ್ಲಿ ಸುಪ್ರಭಾತ ಆಗ್ತಿದ್ದವ್ರು ಹೇಳ್ದಂಗೆ ರೇಡಿಯೋ ಇಂದ ನಮ್ಮನೆ ಮಾತ್ರನೇ ಅಂತ ಅಲ್ಲ, ಸುತ್ತಮುತ್ತಲೂ ಸುಪ್ರಭಾತ ನಡೀತಾ ಇದ್ದಿದ್ದೆ ರೇಡಿಯೋ ಮುಖಾಂತರ. ಇವಾಗ ಇವ್ರು ಹೇಳ್ದಂಗೆ FM ಅಂತ ಬಂದಿರ್ಬೋದು, ನಾವು ವೆಹಿಕಲ್ ಹೋಗ್ತಾ ಬರ್ತಾ ಹಾಕೊಳ್ಬಹುದು ಬೇರೆ ವಿಚಾರ, ಆದ್ರೆ ಈ ಒಂದು ಮೂಲ ನಮ್ಗೆ ಆಕಾಶವಾಣಿಯಿಂದ ಸಿಗುವಂತ ಒಂದು ವಿಚಾರಗಳಿದೆಯಲ್ಲ, ವೈಚಾರಿಕ ಮನೋಭಾವ ಇದೆಯಲ್ಲ, ಅದ ಆಕಾಶವಾಣಿಯಿಂದ ದೊರಕದಂಗೆ ಬೇರೆ ಎಲ್ಲೂ ದೊರಕೋದಿಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ಇದ್ರ ಮುಖಾಂತರ ನಾಟಕಗಳೇ ಆಗಿರ್ಬೋದು, ನಾಟಕ ಯಾವುದೇ ಒಂದು ನಾವು ಒಂದು ವಸ್ತು ಅಂತ ತೆಗೆದುಕೊಂಡಾಗ ಗಂಭೀರವಾಗಿ ತೋಡಿಸ್ಕೊಳ್ಳುವಂತೆ ಮಾಡುವುದು ಆಕಾಶವಾಣಿ. ನನ್ನ ನೆನಪಿನ ಅಂಗಳದಿಂದ ಆಕಾಶವಾಣಿ ನಾಟಕ ಮತ್ತು ಕೇಳುಗ ಅಂತ ಹೋಗೋದಕ್ಕೆ ನನಗೆ ಮನಸ್ಸು. ಕಿವಿಯಿಂದ ಮೂಲಕ ಮನಸ್ಸನ್ನು ಹೊಕ್ಕು ಕಣ್ಣಿನ ಮುಂದೆ ದೃಶ್ಯನ ಏರ್ಪಾಡು ಮಾಡುವುದು ನಾಟಕ, ಯಾವುದು ಅದು ರೇಡಿಯೋ ನಾಟಕ. ಹೀಗಾಗಿ ಒಂದು ರೀತಿಲಿ ಮನೋರಂಗಕ್ಕೆ ಸೀಮಿತವಾದದ್ದು, ಸೀಮಿತ ಅಂತ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ನಮ್ಮ ಒಂದು ಕಲ್ಪನೆ ಸಾಮರ್ಥ್ಯ ಎಷ್ಟು ಬೆಳೆಯುತ್ತೋ ಅಷ್ಟು ದೃಶ್ಯಗಳನ್ನ ಆ ರೀತಿ ನಾವು ಕಲ್ಪಿಸ್ಕೊಳ್ತಾ ಹೋಗ್ಬೋದು ಆಕಾಶವಾಣಿಯ ನಾಟಕಗಳ ಮುಖಾಂತರ. ಆಮೇಲೆ ಮೊದಲು ರಂಗಭೂಮಿ ನಾಟಕಗಳೇ ಆಕಾಶವಾಣಿ ನಾಟಕಗಳಾಯ್ತು, ಯಾಕೆಂದ್ರೆ ರೇಡಿಯೋ ನಾಟಕಗಳನ್ನ ಯಾರು ಮೊದಲು ಬರ್ದಿರ್ಲಿಲ್ಲ, ಮಾಧ್ಯಮ ಶುರು ಆದ್ಮೇಲೆ ತಾನೇ ಎಲ್ಲ ರಚನೆ ಮಾಡಕ್ ಸಾಧ್ಯ. ಅದರಲ್ಲಿ ಆ ರೇಡಿಯೋ ನಾಟಕ ಬರೆಯುವಾಗ 10 ನಿಮಿಷದಿಂದ 1 ಗಂಟೆವರೆಗೂ ಕೇಳುಗರನ್ನ ನಾವು ಹಿಡ್ಕೊಳ್ಬಹುದಾದಂತ ವಿಚಾರ. ಯಾವುದೇ ರೇಡಿಯೋ ನಾಟಕ ಇರಲಿ ಅದಕ್ಕೆ ಧ್ವನಿ ಮುಖ್ಯ ಪಾತ್ರ ವಹಿಸುತ್ತೆ. ಧ್ವನಿ ತಂತ್ರ ಸಂಗೀತ ಇದ್ರೂ ಅಭಿನಯವೇ ಜೀವಾಳ. ನಿರ್ದೇಶಕನ ಮೊದಲ ಕರ್ತವ್ಯ ಅಂದ್ರೆ ಆ ಪಾತ್ರಕ್ಕೆ ಯಾವ ಕಲಾವಿದ ಸರಿ ಹೊಂದುತ್ತಾನೆ, ಸರಿಯಾದ ಕ್ಯಾಸ್ಟಿಂಗ್ ಅಂತ ಕರಿತೀವಲ್ಲ, ಅದನ್ನ ಮಾಡಿದ್ರೆ ನಿರ್ದೇಶಕ ಅರ್ಧ ಪಾಸ್ ಆದ ಹಾಗೆ, ನಂತರ ಅದಕ್ಕೆ ಆರಿಸ್ಕೊಳ್ಳೋದು. ಯಾಕಂದ್ರೆ ನಾಟಕ ರಚನೆಯೂ ಅದೊಂದು ದೊಡ್ಡ ಕಲೆ. ಇಷ್ಟು ವಿಚಾರಗಳನ್ನ ಇಷ್ಟು ಸಮಯದಲ್ಲಿ ಇರುಕಿಸಿಕೊಂಡು ಅಂತ ಹೇಳ್ತೀವಲ್ಲ, ಹೇಳುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನ ನಾವು ರೇಡಿಯೋ ಮುಖಾಂತರ ಯಾವುದೇ ಒಂದು ದೃಶ್ಯವಿಲ್ಲದೆ ರೇಡಿಯೋ ಮುಖಾಂತರ ಕೇಳುಗರಿಗೆ ತಲುಪಿಸೋದಿದೆಯಲ್ಲ, ಅದು ಇನ್ನೊಂದು ಸವಾಲಿನ ಕೆಲಸ. ಧ್ವನಿ ತಂತ್ರಗಳ ಬಗ್ಗೆ ಮಾತಾಡುವಾಗಲೂ ಅಷ್ಟೇ, FX ತಕ್ಕಾಗಿರ್ಬೇಕು, ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಆಗೋಗೆ ಆ ತಂತ್ರಗಳು ಇರಬಾರದು ಅಂತ ನನ್ನ ಭಾವನೆ. ನಂದು ಅಂತಾನೆ ಅಲ್ಲ, ಜನರಲ್ ಆಗಿ ಎಷ್ಟೋ ಸಲ ಏನಾಗುತ್ತೆ, ನೀರು ಕುಡಿಯೋದು ಸುಮ್ಮನೆ ನೀರು ಕುಡಿಯೋ ಶಬ್ದ, ಸುಮ್ಮನೆ ನಡೆಯೋ ಶಬ್ದ, ಸುಮ್ಮನೆ ಬಾಗಿಲು ತೆಗೆಯೋ ಶಬ್ದ, ಅನ್ನೆಸರಿ ಶಬ್ದಗಳನ್ನ ಮಾಡ್ತಿದ್ರೆ, ಅನಾವಶ್ಯಕವಾದ ಶಬ್ದಗಳನ್ನ ಮಾಡ್ತಿದ್ರೆ ಅದು ನಾಟಕಕ್ಕೆ ಪೂರಕವಾಗಲ್ಲ, ಮಾರಕ ಆಗುತ್ತೆ. ಆ ವಿಚಾರ ಅಲ್ಲಿಗೆ ಬೇಕೇ ಬೇಕು ಅನ್ನೋ ಒಂದು ವಿಚಾರ ಬರೋತ್ನ ಕೆಲವರು ಸುಮ್ಮನೆ ಹೇಳ್ತಾ ಆಹಾ ಹೌದಾ ಓಹೋ ಏಹೆ ಅಂತಿರ್ತಾರೆ, ಅನಗತ್ಯ ಅಂತ ನನ್ನ ಭಾವನೆ. ಶ್ರೀರಂಗನಾಥ್ ಒಂದ್ಸಲಿ ದಪ್ಪ ಹಾಳೆಯನ್ನ ಮೈಕಿನ ಮುಂದೆ ಅಲ್ಲಾಡಿಸಿ ಗುಡುಗಿದ ಶಬ್ದವನ್ನು ಸೃಷ್ಟಿ ಮಾಡುತ್ತಿದ್ದು ನನಗೆ ನಾಪಕ ಇದೆ ಅಂತ ಬರೀತಾರೆ. ದಪ್ಪ ಹಾಳೆಗಳನ್ನ ಇಟ್ಕೊಂಡು ಶಬ್ದ ಮಾಡಿದ್ರಂತೆ ಅದು ಗುಡುಗಿನ ಶಬ್ದ, ಯಾಕಂದ್ರೆ ಇವಾಗಿನ ತರ ಅವಾಗ ಇನ್ನೂ ಇದು ಬಂದಿರ್ಲಿಲ್ವಲ್ಲ, ರೆಕಾರ್ಡೆಡ್ ಅಲ್ಲ ಅಷ್ಟು ಇರ್ಲಿಲ್ವಲ್ಲ ಅದನ್ನ. ಅಂದ್ರೆ ಆಗಿನ ಸಮಯದಲ್ಲಿ ನಮ್ಮನಲ್ಲಿ ಇನ್ನೋವೇಟಿವ್ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಕ್ರಿಯೇಷನ್ ಮಾಡೋದಕ್ಕೆ ಸೃಷ್ಟಿ ಮಾಡೋದಕ್ಕೆ ಒಂದ್ ರೀತಿ ನಮ್ಮ ಮುಂದೆ ಒಂದು ನಮ್ಮ ಬುದ್ಧಿಮತ್ತೆಗೆ ಸವಾಲನ್ನು ಒದಗಿಸ್ತಾ ಇದ್ದಂಥದ್ದು ಆಕಾಶವಾಣಿ. ಇನ್ನೊಂದು ಆಕಾಶವಾಣಿ ಮುಖ್ಯ ಉದ್ದೇಶ ಸಾಮಾನ್ಯ ಮನುಷ್ಯನ ಹಿಡಿದು ಅತ್ಯಂತ ಮೇಧಾವಿಯವರೆಗೂ ತಲುಪುವಂಥದ್ದು. ಆಮೇಲೆ ಮೊದಲು ನಮ್ಮ ರೇಡಿಯೋ ನಾಟಕಗಳನ್ನ ಬರೆಯೋ ಸಂಖ್ಯೆ ಕಡಿಮೆ ಇರೋದ್ರಿಂದ ಎಷ್ಟೋ ಸಲ ಮೊದಲು ಕತೆ ಕಾದಂಬರಿಗಳನ್ನ ರೇಡಿಯೋ ನಾಟಕಗಳಾಗಿ ತೆಗೆದುಕೊಳ್ತಾ ಇದ್ರು. ಅದರಲ್ಲಿ ಮಹಾಸತಿ ಸರಸ್ವತಿ ಇರ್ಬೋದು, ಚೋಮನ ದುಡಿಯಬಹುದು, ಮೂಕಜ್ಜಿ ಕನಸುಗಳು, ನಾಯಿ ನೆರಳು, ಭಟ್ಟರಮಗಳು, ಈ ಕಡೆ ಹೀಗೆ ಲಿಸ್ಟ್ ಬೆಳೀತೋಗುತ್ತೆ. ರೇಡಿಯೋ ತಂತ್ರ ಅಷ್ಟು ರಚನಾ ತಂತ್ರ ಅಷ್ಟು ಸುಲಭ ಅಲ್ಲ, ಆಸಕ್ತಿ ಬೆಳೆಸೋದಕ್ಕೆ ಅದು ತಕ್ಕಾಗಿ ಒಂದು ತರಬೇತಿ ಕೊಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಒಂದೆರಡು ಸಲ ಮಾಡಿದ್ರು ವರ್ಕ್ಶಾಪ್ಗಳನ್ನ. ಇನ್ನೊಂದು ಬಹಳ ಮುಖ್ಯವಾದ ವೃತ್ತ ಪತ್ರಿಕೆಯಲ್ಲಿ ಬಂದಂತ ಒಂದು ಸುದ್ದಿಯನ್ನ ನರತ್ನರಾಮ್ ಅವರು ಅರಿಶಿನ ಅಳಿಸಬೇಡಮ್ಮ ಅಂತ ಒಂದು ನಾಟಕ ಮಾಡಿದ್ರಂತೆ. ಒಂದು ಸುದ್ದಿ ಬಂತಂತೆ, 4ನೇ ಸಾಲಿನ ಸುದ್ದಿ, ಒಬ್ಬ ಮಗ ಸತ್ತೋಗ್ತಾನೆ, ಸೊಸೆ ವಿಧವೆ ಆಗ್ತಾಳೆ, ಅವಳು ಏನ್ ಮಾಡ್ತಾಳೆ ಅತ್ತೆ ಇನ್ನೊಬ್ಬ ಮಗನಿಗೆ ಕೊಟ್ಟು ಮದ್ವೆ ಮಾಡ್ತಾಳೆ ಅಂತ ಪತ್ರಿಕೆಯಲ್ಲಿ ನ್ಯೂಸ್ ಬಂತಂತೆ. ಅದನ್ನ ನವರತ್ನರಾಮ್ ತಗೊಂಡು ರೇಡಿಯೋ ನಾಟಕಾಗಿ ಅರಿಶಿನ ಅಳಿಸಬೇಡಮ್ಮ ಅಂತ ಅಂದ್ಬಿಟ್ಟು ಅದನ್ನ ಅಳವಡಿಸಿದ್ರಂತೆ. ಒಟ್ಟಿನಲ್ಲಿ ಇಷ್ಟು ಅನೇಕ ವಿಚಾರಗಳನ್ನ ನಾವು ಆಕಾಶವಾಣಿಯಲ್ಲಿ ಯುನೈಟೆಡ್ ಆಡಿಯನ್ಸ್ ಕಾರ್ಯಕ್ರಮ ಮಾಡ್ತಿದ್ದೆ, ತರ ಅಲೆಗಳು ಇರ್ಬೋದು ಅಥವಾ ನಗಬೇಡಿ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಅಮ್ಮಮ್ಮ ಅವರ ಕಾವ್ಯನಮ್ಮನಾಕರ ಸ್ವಂತ ಅನುಭವ ತೆಗೆದುಕೊಂಡು ಬರೆದಂತದ್ದು, ಶವದ ಮನೆ ಬಗ್ಗೆ ಹೇಳ್ತಾರೆ, ಶವದ ಮನೆ ಮಾಡಿದಾಗ ಎಷ್ಟು ಹೆದರಿಕೆ ಆಗ್ತು ಆಡಿಯನ್ಸ್ ಕೇಳಿದಾಗ, ಚದುರಂಗರ ಶವದ ಮನೆ ಕೇಳಿದಾಗ ಎಷ್ಟು ಹೆದರಿಕೆ ಪಟ್ಕೊಂಡ್ರು ಅಂತ ಹೇಳ್ತಾರೆ. ಹೀಗೆ ಮತ್ತೆ ಅದಲ್ಲದೆ ರಂಗನಾಟಕ ತಂಡವನ್ನ ಕಲಿಸಿ ಆಕಾಶವಾಣಿಯಲ್ಲಿ ಆ ರಂಗನಾಟಕವನ್ನ ರೇಡಿಯೋ ನಾಟಕ ಅವರೇ ತಂಡದವರೇ ಬಂದು ರಂಗನಾಟಕ ಮಾಡಿದ್ರು ಆಕಾಶವಾಣಿಯಲ್ಲಿ. ಆಮೇಲೆ ಕಾರ್ಖಾನೆಗಳು ಕಾರ್ಮಿಕರ ನಾಟಕ ಮಾಡ್ತಾ ಇದ್ದಿದ್ದು. ಆಮೇಲೆ ರಾಷ್ಟ್ರೀಯ ನಾಟಕಗಳು ಬಹಳ ಮುಖ್ಯವಾಯ್ತು, 1958 ಇಸ್ವಿಯಿಂದ ಪ್ರಾರಂಭ ಆಯ್ತಂತೆ. ನಮ್ಮ ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ, ಹಲವಾರು ಭಾಷೆಗಳಿವೆ. ಅವೆಲ್ಲ ಭಾಷೆಗಳನ್ನ ಹೇಗೆ ಅನುವಾದ ಮುಖಾಂತರ ಎಲ್ಲ ಪ್ರಾಂತ್ಯದವರೆಗೂ ತಲುಪಿಸ್ಬೋದು, ಅಲ್ಲ ಸವಾಲು ಸಂಸ್ಕೃತಿನ ಪರಿಚಯ ಮಾಡಿಸುವಂತದ್ದು ಒಂದು ಗುರಿ ಸ್ವಾತಂತ್ರ್ಯ ಬಂದ್ಮೇಲೆ ಬಹಳ ಮುಖ್ಯವಾಯಿತು ಅಂತ ಅದು ಆಕಾಶವಾಣಿ ಅದ ಒಂದು ಸವಾಲನ್ನು ಅದನ್ನು ಸ್ವೀಕರಿಸ್ತು. ಆಮೇಲೆ ಲಂಕೇಶ್ ನಾಟಕ ಸಪ್ತಾಹ, ಗಿರೀಶ್ ಕಾರ್ನಾಡ್ ನಾಟಕ ಸಪ್ತಾಹ ಇರ್ಬೋದು, ಪತ್ಯದ ನಾಟಕ ಸಪ್ತಾಹ, ವಿಜ್ಞಾನ ನಾಟಕ ಸಪ್ತಾಹ, ಹೀಗಾಗಿ ಅನೇಕ ನಾಟಕಗಳನ್ನ ಮಾಡಿ ಒಂದ್ ರೀತಿಲಿ ಜನರಿಗೆ. ಆಮೇಲೆ ಇವರು ಶಂಕರ್ ನಾಯ್ಡು ಸರ್ ಹೇಳ್ದಂಗೆನೆ 97 ಸುವರ್ಣ ಸಂಭ್ರಮ ಅಂತ, ಅವಾಗ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ 7 ಸ್ಟೇಷನ್ಗಳು ಅದನ್ನ ಇಟ್ಕೊಂಡು ಆಕಾಶವಾಣಿಯ ನಾಟಕ ಮಾಡಿದ್ದು. ಏನು ಒಂದು ಒಟ್ಟಿನ ಸಮಾಜದಲ್ಲಿ ಆಗುವಂತ ರಾಜಕೀಯದಲ್ಲೂ ಆಗು ಹೋಗುಗಳನ್ನ ಒಂದು ವಸ್ತುವಾಗಿ ಸ್ವೀಕರಿಸಿ ಅದನ್ನ ಆಕಾಶವಾಣಿಯ ನಾಟಕಗಳ ಮುಖಾಂತರ ಬಿತ್ತರಗೊಳಿಸಿದ್ದು ಬಹಳ ಮುಖ್ಯವಾದ ವಿಚಾರ.
1: ಆಕಾಶವಾಣಿ ನಾಟಕ ಮತ್ತು ಕೇಳುಗರು, ಇದುವರೆಗೆ ಮಾತನಾಡಿದವರು ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರಾದ ಡಾ ಎಂಎಸ್ ವಿದ್ಯಾ ಅವರು. ಆತ್ಮೀಯರೇ, ಇವತ್ತಿನ ಕನ್ನಡ ಭಾರತಿ ಸಂಚಿಕೆಯಲ್ಲಿ ಆಕಾಶವಾಣಿ 90 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಮೇ 30 ತಾರೀಕು ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಆಯೋಜಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಆಶಾ, ನಿರ್ವಹಣೆ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಮ್ಮ ಮುಂದಿನ ಕಾರ್ಯಕ್ರಮ ಮಧುರಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರೀತಿಯ ಕೇಳುಗರಿಗೆಲ್ಲ ಮಧುರಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರುತಿ ಚಿತ್ರದ ಗೀತೆ. ಕೆಜೆ ಯೇಸುದಾಸ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಈ ಗೀತೆಯ ಸಾಹಿತ್ಯ ಎಂಎನ್ ವ್ಯಾಸರಾವ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ಎಸ್ ಎ ರಾಜ್ಕುಮಾರ್.

ಮಧುರ ಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಆರಾಧನೆ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆಯನ್ನ ರಾಗಜೋಡಣೆ ಮಾಡಿದ್ದಾರೆ ಕುಮಾರ್ ಅವರು.

ಡ್ಯಾಡಿ ಜೂನ್. ಒಂದು ಪಪ್ಪಿ ಡ್ಯಾಡಿಗೆ, ಒಂದು ಪಪ್ಪಿ ಮಮ್ಮಿಗೆ. ಮಮ್ಮಿ ಕೊಟ್ಟ ಪಪ್ಪಿ

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಅರಿಶಿಣ ಕುಂಕುಮ ಚಿತ್ರದ ಗೀತೆಯ ಸಂಗೀತ ನಿರ್ದೇಶನ ಮಾಡಿದ್ದಾರೆ ವಿಜಯಭಾಸ್ಕರ್ ಅವರು.

ಮಧುರ ಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿರುವ ಧರ್ಮಸೆರೆ ಚಿತ್ರದ ಗೀತೆ. ವಿಜಯನರಸಿಂಹ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್ ಅವರು.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಹುಲಿ ಹಾಲಿನ ಮೇವು ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹುಲಿ ಹೆಜ್ಜೆ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆಯನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯಭಾಸ್ಕರ್.

0: ಮಾಡದೆ ಏನು ಹಿತವ ನಿಮ್ಮ ಅಮ್ಮ ಏನು ಸುಖವ ನಿಮ್ಮ.
1: ಕಾರ್ಯಕ್ರಮದ ಕಡೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಅವಳ ಹೆಜ್ಜೆ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆಯನ್ನ ರಾಗಜೋಡಣೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕಾರ್ಯಕ್ರಮ ಮಧುರಗಾನ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ ಆಗ್ತಾ ಇದೆ 10:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: states together to agree on a policy together as one team. Now, there are difficult reforms which we have to do. I think GST-like structure will help us.
1: Mr. Mukundan, thank you very much.
2: In this special series, 12 Saal Vishwas Ke, Vikas Ke, Jan Kalyan Ke, you were listening to an interview with R. Mukundan, President, Confederation of Indian Industry, CII. Interviewer was Shishir Sinha, Journalist. This program is also available on our YouTube channel, News on AIR Official.
3: Akashavani, Bengaluru. ಕೆಲವರೇ ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾಲದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಭಕ್ತಿ ಸಂಗೀತ 6:30 ಎಂಪಿಎಂ ಕೊಟ್ರಯ್ಯ ಅವರಿಂದ ಚಿಂತನೆ ಕೇಳುತ್ತೀರಿ. ಬೆಳಿಗ್ಗೆ 6:35 ಸಂಜೆ 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. ಬೆಳಿಗ್ಗೆ 6:50 ರೈತರಿಗೆ ಸಲಹೆಗಳು, 7:15